ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಸ್ ತರಂಗಾಂತರಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾರ್ಷಿಕೆ 1948, ವೈಶಾಖ ಮಾಸದ 29ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 19ನೇ ತಾರೀಖು. ಈಗ ಸಮಯ 5:58:50. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಕೇಳುಗರೆ, ಇನ್ನು ಮುಂದೆ 6:25 ಕೇಳುವಿರಿ ಶಿರೀಶ್ ಜೋಶಿ ಅವರಿಂದ ಚಿಂತನ. ರೈತರಿಗೆ ಸಲಹೆಗಳು 6:30, 6:35 ಜನಪದ ಸಂಗೀತ ಕಾರ್ಯಕ್ರಮ, 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ್. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ. 8:30 ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾರಾಜಪುರಂ ಸಂತಾನಮ್ ಅವರಿಂದ ಕರ್ನಾಟಕ ಗಾಯನವನ್ನು ಕೇಳಲಿದ್ದೀರಿ. 9:05 ವಿಜ್ಞಾನ ಸಂಚಿಕೆ ವಿಜ್ಞಾನ ಭಾರತಿ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ಇಂದಿನ ಅಗತ್ಯ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್.

0: ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬೇದ್ರಿ ಮಂಜುನಾಥ. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ್ದು. 9:35 ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ಸಂದೇಶ ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ 9:35 4:47 3:9. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 10:45 ಜಾನಪದ ಸಂಗೀತ. ಇವಿಷ್ಟು ಈ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
2: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
2: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
2: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8:12:04:23:7.
4: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
5: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
4: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
5: ಕನಕದೀಪ
0: ಕೇಳಿ ಶಿರೀಶ್ ಜೋಶಿ ಅವರಿಂದ ಚಿಂತನ.
6: ಕೇಳು ಜನಮೇಜಯ ಧರಿತ್ರಿಪಾಲ ಎಂಬುದು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಅಂದರೆ ಗದುಗಿನ ಭಾರತವನ್ನು ಹಾಡುವಾಗ ಪದೇ ಪದೇ ಕೇಳಿಬರುತ್ತದೆ. ನಾವು ಕೇಳುವ ಕಾವ್ಯವನ್ನು ವೈಶಂಪಾಯನರು ಜನಮೇಜಯ ರಾಜನಿಗೆ ಕೇಳು ಎಂದು ಹೇಳುವುದರಲ್ಲಿ ಕಾವ್ಯದ ಸ್ವಾರಸ್ಯ ಅಡಗಿದೆ. ಕೇಳುವುದು ಬರೀ ಕಾವ್ಯದ ಸ್ವಾರಸ್ಯ ಮಾತ್ರವಲ್ಲ, ಕೇಳು ಜೀವನದ ಬಹು ಮುಖ್ಯವಾದ ಮತ್ತು ಸ್ವಾರಸ್ಯಕರವಾದ ಸಂಗತಿ. ಚಿಕ್ಕವರಿದ್ದಾಗಿನಿಂದಲೂ ಜೀವನದ ಸಂಧ್ಯಾಕಾಲದವರೆಗೂ ಈ ಕೇಳುವಿಕೆ ಎಂಬುದು ನಮ್ಮ ಜೀವನದ ಸಂಗಾತಿಯಾಗಿರುತ್ತದೆ. ಸ್ವಲ್ಪ ಗಂಭೀರವಾಗಿ ಚಿಂತಿಸಿದರೆ ಕೇಳು ಎಂಬ ಶಬ್ದದ ಅರ್ಥ ಸಾಧ್ಯತೆಗಳು ಗಮನಕ್ಕೆ ಬರುತ್ತವೆ. ಕೇಳು ಎಂಬ ಶಬ್ದಕ್ಕೆ ಕನ್ನಡ ನಿಘಂಟುವಿನಲ್ಲಿ ಹಲವಾರು ಅರ್ಥಗಳನ್ನು ಹೇಳಲಾಗಿದೆ. ಕಿವಿಗೊಡು, ಆಲಿಸು, ಗಮನಿಸು, ಹೇಳಿದಂತೆ ಮಾಡು, ನಡೆಸಿಕೊಡು, ಪ್ರಶ್ನೆ ಮಾಡು, ವಿಚಾರಿಸು ಎಂಬಿತ್ಯಾದಿ ಅರ್ಥಗಳನ್ನು ಅಲ್ಲಿ ವಿವರಿಸಲಾಗಿದೆ. ಇವುಗಳೆಲ್ಲ ನಮ್ಮ ಜೀವನದಲ್ಲಿ ನಡೆಯುವಂಥವೇ ಆಗಿವೆ. ನಮ್ಮ ಜೀವನದ ಹಂತಗಳನ್ನು ಒಮ್ಮೆ ಅವಲೋಕಿಸಿದಾಗ ಕೇಳು ಎಂಬ ಶಬ್ದ ನಮ್ಮ ಜೀವನವನ್ನು ಹೇಗೆ ವ್ಯಾಪಿಸಿಕೊಂಡಿದೆ ಎಂಬ ಸಂಗತಿ ಅರಿವಿಗೆ ಬರುತ್ತದೆ. ಚಿಕ್ಕಂದಿನಲ್ಲಿ ತಂದೆ ತಾಯಿಯ ಮಾತು ಕೇಳುವುದು ಎಂದರೆ ಅವರು ಹೇಳಿದಂತೆ ಮಾಡುವುದು ಎಂಬ ಅರ್ಥ ಕೊಡುತ್ತದೆ. ಯೌವನದಲ್ಲಿ ಗೆಳೆಯರ ಮಾತು ಕೇಳಬೇಕು ಎನ್ನುವಾಗ ಸಹಮತ ವ್ಯಕ್ತಪಡಿಸು ಎಂಬ ಅರ್ಥವನ್ನು ಹೊಂದುತ್ತದೆ. ಮದುವೆಯಾದ ಮೇಲೆ ಗಂಡ ಹೆಂಡತಿಯ ಮಾತು ಮತ್ತು ಹೆಂಡತಿ ಗಂಡನ ಮಾತು ಕೇಳಬೇಕು ಎನ್ನುವಾಗ ಹೊಂದಿಕೊಂಡು ಹೋಗು ಎಂಬ ಅರ್ಥವನ್ನು ನೀಡುತ್ತದೆ. ಮುಪ್ಪಿನಲ್ಲಿ ಮಕ್ಕಳ ಮಾತು ಕೇಳಬೇಕು, ಇಲ್ಲಿ ಸುಮ್ಮನಿರಬೇಕು ಎಂಬ ಅರಿವನ್ನು ಈ ಮಾತು ನೀಡುತ್ತದೆ. ಹೀಗೆ ನಮ್ಮ ಜೀವನವೆಲ್ಲ ಕೇಳುವುದರಲ್ಲಿಯೇ ಕಳೆದು ಹೋಗುತ್ತದೆ. ಕೇಳು ಎಂಬ ಶಬ್ದಕ್ಕೆ ಯಾಚಿಸು, ಬೇಡು ಎಂಬ ಅರ್ಥವೂ ಇದೆ. ಯಾರಾದರೂ ಏನನ್ನಾದರೂ ಕೇಳು ಎಂದಾಗ ನಾವು ವಿವೇಚನಾರಹಿತವಾಗಿ ಕೇಳಲಾಗದು. ಅದು ಕೇಳುವವನ ಮತ್ತು ಕೊಡುವವನ ಅರ್ಹತೆಯನ್ನು ಅವಲಂಬಿಸಿರುತ್ತದೆ. ಏನನ್ನೂ ಕೇಳಿ ಬಂದ ಅವಕಾಶವನ್ನು ವ್ಯರ್ಥಗೊಳಿಸಿಕೊಳ್ಳುವುದಕ್ಕಿಂತ ಸಾರ್ಥಕವಾದುದನ್ನು ಕೇಳಿ ಬಂದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದೇ ಜಾಣತನ. ಬಡವನಲ್ಲಿ ಲಕ್ಷ ಕೇಳಿದರೆ ಸಿಕ್ಕೀತೆ, ಕೋಟ್ಯಾಧಿಪತಿಯನ್ನು ಚಿಲ್ಲರೆ ಕೇಳಿದರೆ ಒಪ್ಪೀತೆ. ಹಾಗಾಗಿ ಕೇಳುವಾಗ ಮತ್ತು ಹೇಳುವಾಗ ವಿವೇಚನೆ, ಸಮಯ ಪ್ರಜ್ಞೆ ಎರಡೂ ಇರಬೇಕಾಗುತ್ತದೆ ಎಂಬುದು ಹಿರಿಯರ ಹಿತವಚನ. ಕೇಳಿದರೆ ಕೊಡುವಂತಿರಬೇಕು, ಕೇಳಿದ್ದನ್ನು ಕೊಡುವ ಕ್ಷಮತೆ ಕೊಡುವವನಲ್ಲಿರಬೇಕು. ಭೂಮಿ ತಾಯಿ ಏನನ್ನು ಹೇಳುತ್ತಿದ್ದಾಳೆ ಅದನ್ನು ಗಮನವಿಟ್ಟು ಕೇಳಿ ಎಂಬುದು

0: ವಿಜ್ಞಾನಿಗಳ ಮಾತು. ತನ್ನ ಮೇಲೆ ಪದೇ ಪದೇ ಆಗುತ್ತಿರುವ ಪ್ರಹಾರವನ್ನು, ಅತ್ಯಾಚಾರವನ್ನು ಸಹಿಸಿಕೊಳ್ಳಲಾರದೆ ಭೂಮಿಯ ತಾಯಿ ಹೊರಡಿಸುತ್ತಿರುವ ಆರ್ತನಾದವನ್ನು ಈಗಲಾದರೂ ಕೇಳಿಸಿಕೊಳ್ಳದೆ ಹೋದರೆ ನಮಗಿರುವ ಒಂದೇ ಭೂಮಿಯನ್ನು ಕಳೆದುಕೊಳ್ಳಬೇಕಾದೀತು. ಹಾಗಾಗಿ ಭೂತಾಯಿಯ ಕೂಗು ಅದು ಆಕ್ರಂದನವೂ ಹೌದು, ಎಚ್ಚರಿಕೆಯ ಗಂಟೆಯೂ ಹೌದು. ಅವಳ ಕೂಗನ್ನು ಗಂಭೀರವಾಗಿ ಕೇಳಿಸಿಕೊಳ್ಳಬೇಕಾದ ತುರ್ತು ಇಂದು ಬಂದೊದಗಿದೆ. ಇಂಥ ಎಚ್ಚರಿಕೆಯ ಗಂಟೆ ಪದೇ ಪದೇ ಬಾರಿಸುತ್ತಿದ್ದರೂ ಅದನ್ನು ಕೇಳಿಸಿಕೊಳ್ಳದೆ ಇರುವುದು ನಮಗೆ ನಾವೇ ತಂದುಕೊಳ್ಳುವ ಅಪಾಯವಾಗುತ್ತದೆ. ಎಚ್ಚರಿಕೆಯ ಗಂಟೆಯನ್ನು ಕೇವಲ ನಿಸರ್ಗ ಮಾತ್ರವಲ್ಲ, ನಮ್ಮ ದೇಹವೂ ಆಗಾಗ ಅದನ್ನು ಮೊಳಗಿಸುತ್ತಿರುತ್ತದೆ. ಅದನ್ನು ಕೇಳಿ ಎಚ್ಚರಗೊಳ್ಳದಿದ್ದರೆ ಜೀವವೇ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತದೆ. ಹೀಗೆ ಕಿವುಡುತನವನ್ನು ತೋರುವುದು ನಮಗೆ ನಾವೇ ಮಾಡಿಕೊಳ್ಳುವ ಆತ್ಮವಂಚನೆ ಎನಿಸುತ್ತದೆ. ನಿಸರ್ಗ, ದೇಹ, ಆಪ್ತರು, ಹಿರಿಯರು ನೀಡುವಂಥ ಇಂಥ ಎಚ್ಚರಿಕೆಯ ಗಂಟೆಯನ್ನು ಕೇಳಿಸಿಕೊಳ್ಳದೆ ಹೋದಲ್ಲಿ ನಾವು ಅಪಾಯಕ್ಕೆ ಸಿಲುಕುವುದು ನಿಶ್ಚಿತ. ಹಾಗೆಯೇ ಭಗವಂತನು ನಮ್ಮನ್ನು ಆಲಿಸುತ್ತಾನೆ ಎಂಬುದು ಭಾವಿಕರ ನಂಬಿಕೆ. ಆದರೆ ಅವನು ಕೇಳುವಂತೆ ಅಥವಾ ಅವನಿಗೆ ಕೇಳಿಸುವಂತೆ ಹೇಳಬೇಕಾದುದು ನಮ್ಮ ಕಾಯಕ. ಅದಕ್ಕೆ ಅದರದೇ ಆದ ಭಕ್ತಿ ವಿಧಾನಗಳಿವೆ. ಯಾರು ತನ್ನ ಕೀರ್ತನೆಯನ್ನು ಕೇಳುತ್ತಾರೋ ಅವರ ಆರ್ತನೆಯನ್ನು ನಾನು ಕೇಳುತ್ತೇನೆ ಎಂಬುದು ಇಲ್ಲಿನ ಮೂಲಭಾವ. ಅದಕ್ಕೆ ಪುರಂದರದಾಸರು ಭಗವಂತ ಎಂಥ ಮಾತನ್ನು ಕೇಳುತ್ತಾನೆ ಎಂಬುದನ್ನು ತಮ್ಮ ಕೀರ್ತನೆಯಲ್ಲಿ ವಿವರಿಸುತ್ತಾರೆ. ಕೇಳನೋ ಹರಿ ತಾಳನು, ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಎಂಬುದು ಅವರ ನುಡಿ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದರೂ ಡಂಭಕರ ಕೂಗಾಟವನ್ನು ಅವನು ಕೇಳನು. ಅವನು ಕೇಳುವುದು ತುಂಬೂರು ನಾರದರ ಭಕ್ತಿ ತುಂಬಿದ ಗಾನವನ್ನು. ಇವರಿಬ್ಬರೂ ಹಾಡಿದ್ದು ಮಾರ್ಗ ಸಂಗೀತ, ಎಂದರೆ ಅದು ಭಕ್ತಿ ಪ್ರಧಾನವಾದುದು. ಯಾವ ಮಾರ್ಗವಾದರೇನು, ಅದನ್ನು ಭಕ್ತಿಪೂರ್ವಕವಾಗಿ ಹಾಡಿದರೆ ಮಾತ್ರ ಅದು ಅವನಿಗೆ ಕೇಳಿಸುತ್ತದೆ. ಭಗವಂತನಿಗೆ ನಮ್ಮ ಮಾತು ಕೇಳಬೇಕಾದರೆ ಇರುವ ಮುಖ್ಯ ಅರ್ಹತೆ ಇದು. ಇಂಥ ಅರ್ಹತೆಯನ್ನು ಗಳಿಸಿಕೊಂಡು ನಮ್ಮ ಮಾತು ಭಗವಂತನಿಗೆ ಕೇಳಬೇಕೆನಿಸುವುದರಲ್ಲಿಯೇ ಜೀವನದ ಸಾರ್ಥಕತೆ ಅಡಗಿದೆ. ಗುರು ಹೇಳಿದುದನ್ನು ಕೇಳಿದರೆ ಜೀವನ ಪಥ ಸುಗಮವಾಗುತ್ತದೆ. ಹಾಗಾಗಿ ಕೇಳುವಿಕೆಯನ್ನು ಕಡೆಗಣಿಸಲಾಗದು. ಸರಿಯಾದ ಕೇಳುವಿಕೆ ನಮ್ಮ ಜೀವನವನ್ನು ಆಕಾಶದೆತ್ತರಕ್ಕೆ ಏರಿಸಿದರೆ, ಕೇಳಬಾರದ್ದನ್ನು ಕೇಳಿದರೆ ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಈ ಎಚ್ಚರಿಕೆಯನ್ನು ಇಟ್ಟುಕೊಂಡು ಕೇಳುವುದನ್ನು ಕಲಿಯಬೇಕು. ಕೇಳುವ ಮೂಲಕ ಬದುಕಿನಲ್ಲಿ ನಲಿಯಬೇಕು.
1: ಇದುವರೆಗೆ ಶಿರೀಶ್ ಜೋಶಿ ಅವರಿಂದ ಚಿಂತನ ಕೇಳಿದಿರಿ, ಆಕಾಶವಾಣಿ ಧಾರವಾಡ. ಇದೀಗ ಕೇಳಿ ರೈತರಿಗೆ ಸಲಹೆಗಳನ್ನ.
2: ನಮಸ್ಕಾರ ರೈತ ಬಾಂಧವರೇ. ಅಂತರ ಬೇಸಾಯ, ನಾಟಿ ಮಾಡಿದ 50, 65, 80 ಮತ್ತು 95ನೇ ದಿನದಿಂದ ಬೋದುಗಳಲ್ಲಿ ಹಗುರವಾಗಿ ಕುಂಟೆ ಹಾಯಿಸಬೇಕು. ನಂತರ 120ನೇ ದಿನಕ್ಕೆ ಆಳವಾಗಿ ಹರಗಿ ಕಬ್ಬಿನ 2 ಮಗ್ಗಲು ಮಣ್ಣು ಏರುವಂತೆ ಮಾಡಬೇಕು. ಕುಳೆ ಕಬ್ಬು ನಿರ್ವಹಣೆ, ಉತ್ತಮ ಕುಳೆ ಕಬ್ಬಿನ ಇಳುವರಿಗಾಗಿ ನಾಟಿ ಕಬ್ಬು ಆರೋಗ್ಯಯುತವಾಗಿರಬೇಕು. ನಾಟಿ ಕಬ್ಬನ್ನು ಏಪ್ರಿಲ್ದಿಂದ ಆಗಸ್ಟ್ ತಿಂಗಳಲ್ಲಿ ಕಟಾವು ಮಾಡುವುದನ್ನು ಬಿಟ್ಟು ಉಳಿದ ತಿಂಗಳಲ್ಲಿ ಕಟಾವು ಮಾಡಬಹುದು. ನಾಟಿ ಕಬ್ಬು ಕಟಾವು ಮಾಡುವುದನ್ನು ಒಂದೇ ವಾರದಲ್ಲಿ 8ರಿಂದ 10 ದಿನಗಳಲ್ಲಿ ಮುಗಿಸಬೇಕು. ಕಟಾವು ಪೂರ್ವದಲ್ಲಿ 15 ದಿನ ಬೆಳೆಗೆ ನೀರು ಹಾಯಿಸಬೇಕು. ಕೋಲಿ ಸವರುವುದು, ಹರಿತವಾದ ಸಲಿಕೆ ಅಥವಾ ಕುಡುಗೋಲ್ದಿಂದ ಕಬ್ಬು ಕಡಿದ ನಂತರ ಉಳಿದಿರುವ ಉದ್ದ ಕೋಲಿಗಳನ್ನು ನೆಲಸಮವಾಗಿ ಕತ್ತರಿಸಬೇಕು. ಇದರಿಂದ ಒಂದೇ ಸಮನಾದ ಮೊಳಕೆ ಬರುತ್ತದೆ. ಬೇರುಗಳು ಆಳವಾಗಿ ನೆಲದಲ್ಲಿ ಹರಡಿ ಪೋಷಕಾಂಶ ಮತ್ತು ನೀರನ್ನು ಹೀರಿಕೊಳ್ತವೆ. ಕುಳೆ ಕಬ್ಬಿನಲ್ಲಿ ರವದಿಯ ನಿರ್ವಹಣೆ, 1 ಎಕರೆಗೆ 3-4 ಟನ್ ಒಣ ರವದಿ ದೊರೆತದೆ. ಇದನ್ನು ಸುಡದೆ ಕುಳೆ ಬೆಳೆಯಲ್ಲಿ ವ್ಯವಸ್ಥಿತವಾಗಿ ಹಾಕಿದ್ದಲ್ಲಿ ಮಣ್ಣಿನ ಸಾವಯವ ಪದಾರ್ಥ ಹಾಗೂ ಪೋಷಕಾಂಶಗಳ ಮಟ್ಟ ಹೆಚ್ಚುತ್ತದೆ. ರವದಿಯಲ್ಲಿ 0.35% ಶೇಕಡಾ 0.13% ಮತ್ತು 0.65% ಇರುವುದು. ಕುಳೆ ಕಬ್ಬಿನಲ್ಲಿ ರವದಿಯನ್ನು 2 ಸಾಲುಗಳ ಮಧ್ಯೆ ಹಾಕಬೇಕು. ಇದಕ್ಕೆ 20 ಕಿಲೋಗ್ರಾಂ ಯೂರಿಯಾ ಮತ್ತು 20 ಕಿಲೋಗ್ರಾಂ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ರವದಿಯ ಮೇಲೆ ಹಾಕಬೇಕು. ನಂತರ 2-2.4 ಕಿಲೋಗ್ರಾಂ ರವದಿ ಕಲಿಸುವ ಸೂಕ್ಷ್ಮಾಣುಜೀವಿ ಸಗಣಿ ಕಲಿಸಿದ ನೀರಿನಲ್ಲಿ ಮಿಶ್ರಣ ಮಾಡಿ ರವದಿಯ ಮೇಲೆ ಸಿಂಪಡಿಸಬೇಕು. ಇದರಿಂದ ರವದಿ ಬೇಗನೆ ಕಳೀತದೆ. ಸಾಲು ಬಿಟ್ಟು ಸಾಲಿನಲ್ಲಿ ರವದಿ ಹೊದಿಸುವುದರಿಂದ ಮಣ್ಣಿನಲ್ಲಿ ತೇವಾಂಶ ಕಾಪಾಡುವುದರ ಜೊತೆಗೆ ಕಳೆಗಳ ನಿಯಂತ್ರಣವನ್ನು ಮಾಡಬಹುದು ಮತ್ತು ಖಾಲಿ ಇರುವ ಸಾಲುಗಳಲ್ಲಿ ಬೋದು ಏರಿಸಿ ನೀರು ಹಾಯಿಸುವುದು ಸೂಕ್ತ. ಇನ್ನು ಕೆಲವು ಸಂದರ್ಭಗಳಲ್ಲಿ ರವದಿ ಸುಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ನಾಟಿ ಕಬ್ಬು ಕೀಟ ಮತ್ತು ರೋಗಗಳ ಬಾಧೆಗೆ ತುತ್ತಾದಾಗ ರವದಿಯನ್ನು ಸುಡಬೇಕು. ಗೆದ್ದಲು ಹುಳದ ಬಾಧೆ ಕಂಡುಬಂದಲ್ಲಿ ಅಥವಾ ಇಲಿಗಳ ಮತ್ತು ಹೆಗ್ಗಣಗಳ ಕಾಟ ಇದ್ದಲ್ಲಿ ರವದಿಯನ್ನು ಸುಡುವುದು ಅವಶ್ಯಕವಾಗಿರುತ್ತದೆ. ನೀರು ಬಸಿಯುವ ಕೊರತೆಯಿಂದಾಗಿ ಹೆಚ್ಚುವರಿ ತೇವಾಂಶದಿಂದ ನಾಟಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ರವದಿ ಸುಡುವುದು ಅವಶ್ಯಕವಾಗಿರುತ್ತದೆ. ಸಾಲು ಒಡೆಯುವುದು ಮತ್ತು ಮಣ್ಣನ್ನು ಮೃದುಗೊಳಿಸುವುದು, ಬೋದುಗಳ 2 ಮಗ್ಗಲಿಗೆ ಬಲರಾಮ ಅಥವಾ ತ್ರಿಶೂಲ ನೇಗಿಲ ಸಹಾಯದಿಂದ ಸಾಲುಗಳನ್ನು ಒಡೆಯುವುದರ ಮೂಲಕ ಮಣ್ಣು ಸಡಿಲ

ಹಾಗೆ ಮೇಲ್ಭಾಗದ ಹಳೆಯ ಬೇರುಗಳು ಹರಿದು ಹೊಸ ಬೇರು ಬರಲು ಅನುಕೂಲವಾಗ್ತದೆ. ಅಲ್ಲದೆ ನೆಲದ ಮೇಲಿರುವ ಕಬ್ಬಿನ ಭಾಗಕ್ಕೆ ಮಣ್ಣು ಏರಿಸಿದಂತಾಗ್ತದೆ. ಈ ರೀತಿ ಮಾಡುವುದರಿಂದ ಕೂಳೆ ಕಬ್ಬು ಹೆಚ್ಚಿಗೆ ಮರಿವಡಿತದೆ. ಇನ್ನು ಹುಸಿ ನಾಟಿ ಮಾಡುವುದು, ನಾಟಿ ಕಬ್ಬು ಶಿಲೀಂಧ್ರ ರೋಗಗಳಿಗೆ ಕೀಟಗಳಿಗೆ ತುತ್ತಾಗಿ ಸರಿಯಾಗಿ ಬೆಳೆಯದೇ ಇದ್ದಲ್ಲಿ 30%+ ಹೆಚ್ಚು ಹುಸಿ ಗುಣಿಗಳು ಕೂಳೆ ಕಬ್ಬಿನಲ್ಲಿ ಕಂಡುಬರ್ತದೆ. ಕೂಳೆ ಕಬ್ಬಿನ ಸಾಲಿನಲ್ಲಿ 60 cm ಅಂತರದಲ್ಲಿ ಯಾವುದೇ ಕಬ್ಬಿನ ಸಸಿಗಳು ಇರದೇ ಹೋದರೆ ಅಂಥ ಸ್ಥಳಗಳಲ್ಲಿ ಹುಸಿ ತುಂಬುವುದು ಅವಶ್ಯ. ಹುಸಿ ತುಂಬಲು ಪಾಲಿಬ್ಯಾಗ್ ಸಸಿಗಳನ್ನು ತಯಾರಿಸಬೇಕಾದಲ್ಲಿ ಕಬ್ಬು

0: ಕಾರ್ಬನ್ಡೈಜಿಮ್ ದ್ರಾವಣದಲ್ಲಿ ಅದ್ದಿ ಕಣ್ಣು ಮೇಲೆ ಬರುವಂತೆ ಅಡ್ಡಲಾಗಿ ಪಾಲಿಬ್ಯಾಗ್ನಲ್ಲಿ ನಾಟಿ ಮಾಡಿ ಒಂದು ತಿಂಗಳ ಸಸಿ ತಯಾರಾದ ಮೇಲೆ ಹುಸಿ ತುಂಬಲು ಉಪಯೋಗಿಸಬೇಕು. ಒಂಟಿ ಕಣ್ಣಿನ ಸಸಿಗಳನ್ನು ಸಸಿ ಮಡಿಕೆಗಳಲ್ಲಿಯೂ ತಯಾರಿಸಿಕೊಳ್ಬೋದು. ಸಸಿ ನಾಟಿ ಮಾಡುವಾಗ ಹುಸಿ ಇರುವ ಸ್ಥಳದಲ್ಲಿ ಸಣ್ಣ ಗುಣಿ ಮಾಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದ ಸೂಪರ್ ಫಾಸ್ಫೇಟ್ ಹರಳನ್ನು ಹಾಕಿ ಪಾಲಿಬ್ಯಾಗನ್ನು ಹರಿದು ನಾಟಿ ಮಾಡಬೇಕು. ಕೂಳೆ ಬೆಳೆಯಲ್ಲಿ ರೋಗ ಪೀಡಿತ ಕೂಳೆಗಳನ್ನು ಅಗೆದು ಹುಸಿ ಗುಣಿಗಳನ್ನು ತುಂಬುವುದು ಸೂಕ್ತ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಹೆಬ್ಬಾಳದ ಫಕೀರಪ್ಪ ಗುಡಿಸಾಗರ್ ಹಾಗೂ ಮೇಳದವರಿಂದ ಗೀಗಿ ಪದ.

0: ಇದುವರೆಗೆ ಜನಪದ ಸಂಗೀತ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ

0: ಮಹಾವಿದ್ಯಾಲಯ ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಲೋಹದ ತುಕ್ಕು ತಡೆಗಟ್ಟುವಿಕೆಯಲ್ಲಿ ತಂತ್ರಜ್ಞಾನದ ಪಾತ್ರ, ಈ ಬಗ್ಗೆ ಮಾತನಾಡುತ್ತಾರೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸ್ನೇಹಾ ಕುಲಕರ್ಣಿ.
1: ಇಂದಿನ ಆಧುನಿಕ ಯುಗದಲ್ಲಿ ಲೋಹದ ಬಳಕೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೆಚ್ಚಾಗಿದೆ. ಮನೆ ನಿರ್ಮಾಣ, ವಾಹನ ತಯಾರಿಕೆ, ರೈಲ್ವೆ ವಿಮಾನ ಉದ್ಯಮ, ಕೃಷಿ ಉಪಕರಣಗಳು, ಕಾರ್ಖಾನೆಗಳು, ವಿದ್ಯುತ್ ಸಾಧನಗಳು, ಸೇತುವೆಗಳು ಮತ್ತು ಹಡಗುಗಳು ಎಲ್ಲವೂ ಲೋಹಗಳ ಮೇಲೆ ಅವಲಂಬಿತವಾಗಿದೆ. ಆದರೆ ಲೋಹಗಳು ಗಾಳಿ, ನೀರು, ತೇವಾಂಶ ಮತ್ತು ರಾಸಾಯನಿಕಗಳ ಸಂಪರ್ಕಕ್ಕೆ ಬಂದಾಗ ನಿಧಾನವಾಗಿ ಹಾಳಾಗುತ್ತವೆ. ತುಕ್ಕು ಹಿಡಿಯುವಿಕೆಗೆ ಕಾರಣಗಳೆಂದರೆ ಗಾಳಿಯಲ್ಲಿರುವ ಆಮ್ಲಜನಕ, ನೀರು ಮತ್ತು ತೇವಾಂಶ, ಉಪ್ಪುಯುಕ್ತ ವಾತಾವರಣ, ರಾಸಾಯನಿಕಗಳ ಸಂಪರ್ಕ, ಕೈಗಾರಿಕಾ ಹೊಗೆ ಮತ್ತು ಮಾಲಿನ್ಯ, ಆಮ್ಲಮಳೆ. ಲೋಹದ ತುಕ್ಕು ಹಿಡಿಯುವಿಕೆಯಿಂದ ಆಗುವ ಹಾನಿಗಳನ್ನು ತಿಳಿಯುವುದಾದರೆ ಆರ್ಥಿಕ ನಷ್ಟ, ಹಾಳಾದ ಯಂತ್ರಗಳು ಮತ್ತು ಕಟ್ಟಡಗಳನ್ನು ದುರಸ್ತಿ ಮಾಡಲು ಹೆಚ್ಚಿನ ವೆಚ್ಚ ಬರುತ್ತದೆ. ಅಪಘಾತಗಳು, ಸೇತುವೆಗಳು ಮತ್ತು ಪೈಪ್ಲೈನ್ಗಳು, ವಾಹನಗಳ ಭಾಗಗಳು ದುರ್ಬಲವಾಗಿ ಅಪಘಾತ ಸಂಭವಿಸಬಹುದು. ಉತ್ಪಾದನೆ ಕುಸಿತ, ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳು ಬೇಗ ಹಾಳಾಗುವುದರಿಂದ ಉತ್ಪಾದನೆ ಕಡಿಮೆಯಾಗುತ್ತದೆ. ಪರಿಸರ ಮಾಲಿನ್ಯ, ಕೆಲವು ರಾಸಾಯನಿಕ ಲೀಕೇಜ್ಗಳು ಪರಿಸರ ಹಾನಿಗೆ ಕಾರಣವಾಗುತ್ತವೆ. ಲೋಹದ ತುಕ್ಕು ನಿಯಂತ್ರಣದಲ್ಲಿ ತಂತ್ರಜ್ಞಾನದ ಮಹತ್ವವನ್ನು ತಿಳಿಯೋಣ. ಮೊದಲನೆಯದಾಗಿ ಎಲೆಕ್ಟ್ರೋಪ್ಲೇಟಿಂಗ್. ಒಂದು ಲೋಹದ ಮೇಲ್ಮೈ ಮೇಲೆ ಮತ್ತೊಂದು ಲೋಹದ ಪದರವನ್ನು ಹಚ್ಚುವ ವಿಧಾನಕ್ಕೆ ಎಲೆಕ್ಟ್ರೋಪ್ಲೇಟಿಂಗ್ ಎಂದು ಕರೆಯುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಪ್ರವಾಹದ ಸಹಾಯದಿಂದ ಕಬ್ಬಿಣ ಮತ್ತು ಇತರ ಲೋಹಗಳ ಮೇಲೆ ಕ್ರೋಮಿಯಂ, ನಿಕ್ಕಲ್ ಅಥವಾ ಬೆಳ್ಳಿ ಪದರ ಹಚ್ಚಲಾಗುತ್ತದೆ. ಇದು ತುಕ್ಕು ಹಿಡಿಯುವುದನ್ನು ಕಡಿಮೆ ಮಾಡುತ್ತದೆ. ಲೋಹದ ಹೊಳಪು ಹೆಚ್ಚಿಸುವುದಷ್ಟೇ ಅಲ್ಲದೆ ಲೋಹದ ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ ಬೈಕ್ ಹ್ಯಾಂಡಲ್ಗಳಿಗೆ ಕ್ರೋಮ್ ಲೇಪನ ಮಾಡುವುದು, ಆಭರಣಗಳಿಗೆ ಬಂಗಾರದ ಲೇಪನ. ಎರಡನೆಯದಾಗಿ ಗ್ಯಾಲ್ವನೈಸೇಷನ್. ಕಬ್ಬಿಣದ ಮೇಲ್ಮೈಗೆ ಜಿಂಕ್ ಲೇಪನ ಮಾಡುವ ವಿಧಾನವನ್ನು ಗ್ಯಾಲ್ವನೈಸೇಷನ್ ಎನ್ನುತ್ತಾರೆ. ಇದು ಕಬ್ಬಿಣದ ತುಕ್ಕನ್ನು ರಕ್ಷಿಸುತ್ತದೆ, ದೀರ್ಘಕಾಲ ಬಾಳಿಕೆಯನ್ನು ನೀಡುತ್ತದೆ. ಉದಾಹರಣೆಗೆ ನೀರಿನ ಪೈಪ್ಗಳು, ಕಬ್ಬಿಣದ ಶೀಟ್ಗಳು ಮತ್ತು ವಿದ್ಯುತ್ ಕಂಬಗಳು. ಮೂರನೆಯದಾಗಿ ಕ್ಯಾಥೋಡಿಕ್ ಪ್ರೊಟೆಕ್ಷನ್. ಈ ವಿಧಾನದಲ್ಲಿ ಲೋಹವನ್ನು ವಿದ್ಯುತ್ ರಾಸಾಯನಿಕ ವಿಧಾನದಿಂದ ರಕ್ಷಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಮುಖ್ಯ ಲೋಹಕ್ಕೆ ಮತ್ತೊಂದು ಹೆಚ್ಚು ಕ್ರಿಯಾಶೀಲ ಲೋಹವನ್ನು ಜೋಡಿಸಲಾಗುತ್ತದೆ. ಇದು ಭೂಗರ್ಭದ ಪೈಪ್ಲೈನ್ಗಳನ್ನು ರಕ್ಷಿಸುತ್ತದೆ, ಹಡಗುಗಳ ತುಕ್ಕನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ ಪೆಟ್ರೋಲಿಯಂನ ಪೈಪ್ಲೈನ್ಗಳು ಮತ್ತು ಸಮುದ್ರದ ಹಡಗುಗಳು. ಐದನೆಯದಾಗಿ ಅಲಾಯ್ ತಂತ್ರಜ್ಞಾನ. ಎರಡು ಅಥವಾ ಹೆಚ್ಚು ಲೋಹಗಳನ್ನು ಮಿಶ್ರ ಮಾಡಿ ಹೊಸ ಗುಣಲಕ್ಷಣಗಳ ಲೋಹವನ್ನು ತಯಾರಿಸಲಾಗುತ್ತದೆ. ಇದು ತುಕ್ಕು ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಮತ್ತು ಲೋಹದ ಬಲ ಮತ್ತು ಗುಣಮಟ್ಟವನ್ನು ಸುಧಾರಿಸುತ್ತದೆ. ಉದಾಹರಣೆಗೆ ಬ್ರಾಸ್, ಬ್ರಾಂಜ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್. ಆರನೆಯದಾಗಿ ನ್ಯಾನೋ ತಂತ್ರಜ್ಞಾನ. ಇತ್ತೀಚಿನ ದಿನಗಳಲ್ಲಿ ನ್ಯಾನೋ ಕೋಟಿಂಗ್ಗಳ ಬಳಕೆ ಹೆಚ್ಚಾಗಿದೆ. ಇದು ಅತಿ ಸೂಕ್ಷ್ಮ ರಕ್ಷಣಾ ಪದರವನ್ನು ನೀಡುತ್ತದೆ, ದೀರ್ಘಕಾಲ ತುಕ್ಕನ್ನು ಕಡಿಮೆ ಮಾಡುತ್ತದೆ. ಉದಾಹರಣೆಗೆ ಕಾರುಗಳ ಮೇಲ್ಮೈ ಕೋಟಿಂಗ್ ಮತ್ತು ವಿಮಾನದ ಭಾಗಗಳು. ತಂತ್ರಜ್ಞಾನದಿಂದ ದೊರೆಯುವ ಪ್ರಯೋಜನಗಳು: ಲೋಹಗಳ ಆಯುಷ್ಯವನ್ನು ಹೆಚ್ಚಿಸುತ್ತದೆ, ಯಂತ್ರೋಪಕರಣಗಳು ದೀರ್ಘಕಾಲ ಬಾಳಿಕೆ ಬರುತ್ತವೆ, ವೆಚ್ಚ ಕಡಿತ, ದುರಸ್ತಿ ಮತ್ತು ಬದಲಾವಣೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಸುರಕ್ಷತೆ: ಸೇತುವೆಗಳು ಮತ್ತು ವಾಹನಗಳು ಸುರಕ್ಷಿತವಾಗಿರುತ್ತವೆ. ಎಲೆಕ್ಟ್ರೋಪ್ಲೇಟಿಂಗ್, ಗ್ಯಾಲ್ವನೈಸೇಷನ್, ಕ್ಯಾಥೋಡಿಕ್ ಪ್ರೊಟೆಕ್ಷನ್, ಸ್ಟೇನ್ಲೆಸ್ ಸ್ಟೀಲ್ ಮತ್ತು ನ್ಯಾನೋ ತಂತ್ರಜ್ಞಾನಗಳು ಲೋಹಗಳ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಆದ್ದರಿಂದ ಲೋಹದ ತುಕ್ಕು ನಿಯಂತ್ರಣದಲ್ಲಿ ತಂತ್ರಜ್ಞಾನವು ಕೈಗಾರಿಕಾ ಅಭಿವೃದ್ಧಿ, ಆರ್ಥಿಕ ಉಳಿತಾಯ ಮತ್ತು ಸುರಕ್ಷಿತ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿವೆ.
0: ಲೋಹದ ತುಕ್ಕು ತಡೆಗಟ್ಟುವಿಕೆಯಲ್ಲಿ ತಂತ್ರಜ್ಞಾನದ ಪಾತ್ರ, ಈ ಬಗ್ಗೆ ಮಾತನಾಡಿದವರು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸ್ನೇಹಾ ಕುಲಕರ್ಣಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಕಬ್ಬಿಣದ ಮೇಲ್ಮೈಗೆ ಜಿಂಕ್ ಲೇಪನ ಮಾಡುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
4: ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
5: ಇಎಂ ಆಕಾಶವಾಣಿ.

0: ಮೂರು ತಿಂಗಳ ಮಗುವಿನಿಂದ ಮೂರು ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
1: ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
0: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
1: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ
0: BD30 ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ ಗದಗ ಜಿಲ್ಲೆ.
1: ಮೊಬೈಲ್ 9448309994
0: 9448309994.
2: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
3: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ. ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ. ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ. ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ ಆಗ್ಲೇ 90% ಕೆಲಸ ಆಗೋಗಿದೆ. ಏನಂದ್ರೆ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡಬೇಕು, ಅಷ್ಟು ಮಾತ್ರ ಇದೆ.

0: ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನು ಸಿಬ್ಬಂದಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಹೋಗುತ್ತೆ. ಏನ್ ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ರಾಷ್ಟ್ರಪತಿ ಇರೋಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ, ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ GTTC ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ 1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18 ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾಕ್ಟರ್ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ RT-PCR ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇವೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪೈಪ್ಲೈನ್ ಅಲ್ಲಿ ಇದೆ, ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದು ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಆ ಟ್ರೀಟ್ಮೆಂಟ್ ಇಂದ ಇತರ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಈಗ ಫಸ್ಟ್ ನಾವು ಏನ್ ಮಾಡ್ತಿದೀವಿ, HIV ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನ ಡೆವಲಪ್ ಮಾಡ್ತಾ ಇದೆ.
1: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನ

0: ಇಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಮನಸ್ಸಿನ ಆಸೆ ಆಂಶಗಳನ್ನು ಬದಿಗೊತ್ತಿ ಹೊನ್ನು ಹೆಣ್ಣು ಮಣ್ಣುಗಳ ಮೋಹ ಮಾಯೆಯಿಂದ ಹೊರಬಂದು ಭಕ್ತಿಯ ಪಥದಲ್ಲಿ ಸಾಗುವ 12ನೇ ಶತಮಾನದ ಬಸವಾದಿ ಶರಣರು ಸತ್ಯಶುದ್ಧ ಕಾಯವನ್ನ ಮೈಗೂಡಿಸಿಕೊಂಡವರು.
5: ಮನಃಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವವನಿಗೆ ಬಡತನ ಉಂಟೆ ಎಂದು ಪ್ರಶ್ನಿಸುತ್ತಾರೆ 5 ಕೀಲಕ್ಕಮ್ಮನವರು. ಮನೆ ನೋಡಾ ಬಡವರು ಘನ ಮನ ಸಂಪನ್ನರು ಎಂಬ ಬಸವ ವಾಣಿಯಂತೆ ಅಂತರಂಗ ಬಹಿರಂಗಗಳೆರಡರ ಶುದ್ಧಿಯಿಂದ ಕಾಯಕ ಮಾಡುವ ಭಕ್ತರಿಗೆ ಬಡತನವೆಂಬುದು ಬಾರದು. ಅಂತಹ ಜ್ಞಾನ ಯೋಗಿಗಳ ಸಂಗಮ 12ನೇ ಶತಮಾನದ ವಚನ ಕ್ರಾಂತಿ.
4: ಅಂತಹ ವಚನಗಳ ನಿರ್ವಚನದ ಮತ್ತೊಂದು ಯಶಸ್ವಿ ವಚನಾಮೃತ ಕಾರ್ಯಕ್ರಮ ಸರಣಿಗೆ ಸ್ವಾಗತ.
5: ಸುಸ್ವಾಗತ.
6: ಸತ್ಯ

0: ಶ್ರೀ ಸಂಜೀವ ಕುಂದುಗೋಳ್ ಅವರು ಜನಜನಿತ ಪ್ರೌಢಶಾಲಾ ಶಿಕ್ಷಕರು. ಮಕ್ಕಳಿಗೆ ಶಿಬಿರಗಳನ್ನು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸುವುದರೊಂದಿಗೆ ಬಿಎಡ್ ತರಬೇತಿ ಶಿಕ್ಷಕರಿಗೂ ಕೂಡ ಅರಿವು ಮೂಡಿಸುವ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಯಶಸ್ವಿಯಾದವರು. ಸಮಾಜ ವಿಜ್ಞಾನ ಕುರಿತಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಸತತ ಶ್ರಮಿಸಿದವರು. ಬಸವಾದಿ ಶರಣರ ವಿಚಾರಗಳಿಂದ ಪ್ರಭಾವಿತರಾಗಿ ಶರಣ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ವಚನಾಮೃತ ಕಾರ್ಯಕ್ರಮ ಕೇಳ್ತಾ ಇರುವಂತ ನಮ್ಮೆಲ್ಲ ಅಭಿಮಾನಿ ಕೇಳುಗರಿಗೆ ಅಭಿನಂದನೆಗಳು. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಸಂಜೀವ್ ಕುಂದಗೋಳ್ ಅವರಿದ್ದಾರೆ, ಒಬ್ಬ ಹಿರಿಯ ಹೈಸ್ಕೂಲ್ ಶಿಕ್ಷಕರು. ಮತ್ತೆ ವಿಶೇಷವಾಗಿ ಸರ್ಕಾರಿ ಶಾಲೆಯೊಳಗೆ ಒಂದು ಶಿಕ್ಷಣ ಅಂದರೆ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಹೊರತೆಗೆಯುವಂಥ ಜವಾಬ್ದಾರಿ ಅವರದಿದೆ. ಸಮಾಜ ವಿಜ್ಞಾನ ಕಲಿಸ್ತಾ ಇದ್ದಾರೆ, ಸಾಕಷ್ಟು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಬಿ ಎಡ್ ತರಬೇತಿ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಅವರು ತರಬೇತಿಯನ್ನು ನೀಡಿದ್ದಾರೆ, ನಿರ್ಣಾಯಕರಾಗಿ ಕಾರ್ಯಕ್ರಮ ಭಾಗವಹಿಸ್ಯಾರ. ನಮ್ಮ ವಚನಾಮೃತ ಕಾರ್ಯಕ್ರಮ ಬಹಳ ಇಷ್ಟಪಡ್ತೀರಿ.
2: ಹೌದು ಸರ್.
1: ಅಲ್ಲಿ ವಚನಗಳು ಮತ್ತೆ ಜೊತೆಗೇನೆ ಒಂದು ಸಂದರ್ಶನ,
2: ಹಾಂ ಸರ್,
1: ಆಮೇಲೆ ವಿಶ್ಲೇಷಣೆ,
2: ಗಾಯನದ ಮೂಲಕ ವಚನ ಕೇಳೋದು ಬಹಳ ಹಿತಕರವಾಗಿರುತ್ತೆ ಸರ್.
1: 12ನೇ ಶತಮಾನದ ಒಂದು ಕ್ರಾಂತಿ ಅದು. ಈಗ 20ನೇ ಶತಮಾನ ಬಂದರೂ ಆ ಕ್ರಾಂತಿ ಮರೆಯೋ ಹಾಗಿಲ್ಲ.
2: ಈ ಮನುಷ್ಯನ ಅಸ್ತಿತ್ವ ಇರುವವರೆಗೂ ಬಸವಣ್ಣವರ ವಚನಗಳು ಸದಾಕಾಲ ಪ್ರಸ್ತುತವಾಗಿರ್ತಾವೆ ಸರ್. ಯಾಕಂದ್ರೆ ಅವರ ವಿಚಾರಗಳು ದಿವ್ಯ ದೃಷ್ಟಿ, ಅವರು

0: ಮುಂದಾಲೋಚನೆ ಕ್ರಮಗಳು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಆ ಒಂದು ವಚನಗಳ ಮೂಲಕ ಅವರು ಅಪಗಾಧವಾದ ನಮಗೆ ಜ್ಞಾನವನ್ನು ಮತ್ತು ಸಾಹಿತ್ಯವನ್ನು ನಮ್ಗೆ ಕೊಟ್ಟೋಗಿದ್ದಾರೆ. ಅವುಗಳನ್ನು ಅಧ್ಯಯನ ಮಾಡಿ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದರೆ ಬಹಳ ಒಂದು ಉಪಯುಕ್ತಕರವಾದಂಥ ಒಂದು ಸನ್ನಿವೇಶ ವಾತಾವರಣ. ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಸರ್. ಅಂಥ ಒಬ್ಬ ಅದ್ಭುತ ವಚನಕಾರರು ಈ ಮುಂಬರುವ ಜಗತ್ತಿಗೆ ಅವರು ಎಲ್ಲ ವಿಚಾರಗಳನ್ನು ತಮ್ಮ ವಚನದ ಮೂಲಕ ಬಿಟ್ಟೋಗಿದ್ದಾರೆ.
1: ಬಹಳ ಸಂತೋಷ ನೋಡ್ರಿ. ಮಹಿಳೆಯರಿಗೂ ಕೂಡ ಒಂದು ಸಮಾನತೆಯನ್ನು ಬೋಧಿಸಿದಂಥ ಶ್ರೇಷ್ಠತೆ ಅವರಿಗಿದೆ. ವಿಚಾರ ಕ್ರಾಂತಿ ಆಯ್ತಲ್ಲ ಅನುಭವ ಮಂಟಪ, ಅದು ಒಂದು ಸೋಜಿಗ ಅಲ್ಲಂ ಪ್ರಭುಗಳ ನೇತೃತ್ವದೊಳಗೆ ನಿಮಗೆ ಮಕ್ಕಳಿಗೆ ಹೇಳಬೇಕಾದ್ರೆ ಬಹಳ ಖುಷಿ ಅನಿಸ್ತದೆ.
0: ಹೌದು ಸರ್, ಹೌದು. ನಮಗೇನೋ ಮೈ ರೋಮಾಂಚನ ಆಗತ್ತೆ ಸರ್. ಅವತ್ತಿನ 12ನೇ ಶತಮಾನದಲ್ಲಿ ಈ ಜಾತಿಯ ವ್ಯವಸ್ಥೆ ವರ್ಧ ತೊಡೆ ತಟ್ಟಿ ನಿಂತು ಅಂತರ್ಜಾತಿ ಸಹಭೋಜನ ಅನುಭವ ಮಂಟಪ ಎಲ್ಲ ಧರ್ಮೀಯರನ್ನು ಏಕಕಾಲದಲ್ಲಿ ಸೇರಿಸಿ ಅಂಥ ಒಂದು ವಿಚಾರಗಳನ್ನು ಮುಂಬರುವ ಜಗತ್ತಿಗೆ ಕಾಣಿಕೆಯಾಗಿ ನೀಡಿ ಹೋದರು ಸರ್. ಅವರ ವಚನಗಳಲ್ಲಿ ಬಹಳ ದಿವ್ಯ ಶಕ್ತಿ ಇದೆ, ಅದನ್ನು ನಾವು ಅರ್ಥೈಸ್ಕೊಂಡು ಹೋಗ್ಬೇಕು.
1: ಬಹಳ ಸಂತೋಷ ಸಂಜೀವ್ ಕುಂದಗಳವರೇ, ನಿಮಗೆ ಒಂದು ಅಚ್ಚುಮೆಚ್ಚಿನ ಒಂದು ವಚನ.
0: ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು.

0: ಹರಸಿ ಮಾಡುವುದು ಹರಕೆಯ ದಂಡ, ನೆರಹೆ ಮಾಡುವುದು ಡಂಬಿನ ಭಕ್ತಿ.
1: ಹರಸಬೇಡ, ನೆರಹ ಬೇಡ, ಬಂದ ಬರವನರಿದಳೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೈವ.

0: ತಮ್ಮ ಶ್ರೇಷ್ಠ ವಚನಗಳ ಮೂಲಕ ಜನಸಾಮಾನ್ಯರಲ್ಲಿ ವೈಚಾರಿಕತೆ ತಂದವರು ಶರಣರು. ಆಧ್ಯಾತ್ಮ ಕಿರಣದ ಬೆಳಕು ತೋರಿದವರು ಬಸವಾದಿ ಪ್ರಮಥರು. ಒಂದು ಕಾಲದಲ್ಲಿ ವಿಚಾರ ಮಾಡುವ ಹಕ್ಕು ತಮಗೆ ಮಾತ್ರ ಇದೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾ ಇನ್ನುಳಿದವರನ್ನ ಕತ್ತಲೆಯ ಗಾಢಾಂಧಕಾರಕ್ಕೆ ತಳ್ಳಿದವರು ಶ್ರೇಷ್ಠ ವಚನಗಳು.
1: ಪರಮಾತ್ಮನೊಡನೆ ತಾಧ್ಯಾತ್ಮವನ್ನು ಸಾಧಿಸುವುದಕ್ಕೆ ಭಕ್ತಿ ಮಾರ್ಗವು ಅತ್ಯಂತ ಸರಳ ಹಾಗೂ ಸುಲಭ ಮಾರ್ಗ. ಆದರೆ ಆ ಭಕ್ತಿಯ ಸ್ವರೂಪ ಹೇಗಿರಬೇಕೆಂಬುದನ್ನು ಭಕ್ತಿ ಭಂಡಾರಿ ಬಸವಣ್ಣನವರು ಈ ವಚನದಲ್ಲಿ ಆದೇಶಾತ್ಮಕವಾಗಿ ತಿಳಿಸುತ್ತಾರೆ. ನಾವಿಂದು ಆಚರಿಸುವ ಭಕ್ತಿಯಲ್ಲಿ ತನ್ಮಯತೆ ಹಾಗೂ ಸಮರ್ಪಣಾ ಭಾವಗಳಿಗೆ ಕಿಂಚಿತ್ತೂ ಸ್ಥಾನವಿಲ್ಲ. ಅದೇನಿದ್ದರೂ ಹರಕೆಯ ಮತ್ತು ಡಂಬಾಚಾರದ ಭಕ್ತಿ, ಅದು ನಿರರ್ಥಕವಾದುದು ಎನ್ನುತ್ತಾರೆ ಬಸವಣ್ಣನವರು.
0: ತಾನೊಬ್ಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಎಂದು ಕೇಳುವ ಬಸವಣ್ಣನವರು ನಮ್ಮ ಇಷ್ಟಲಿಂಗ ಪೂಜೆಯನ್ನು ನಾವೇ ಮಾಡಬೇಕು ಎಂದು ಕರೆ ಕೊಡುತ್ತಾರೆ.
1: ದೇವರಿಗೆ ಲಂಚದ ರುಚಿ ತೋರಿಸುವ ಡಾಂಬಿಕರ ಭಕ್ತಿ ಬಸವಣ್ಣನವರ ದೃಷ್ಟಿಯಲ್ಲಿ ಹರಕೆಯ ದಂಡ. ಹರಕೆ ಫಲಿಸದಿದ್ದರೆ ಡಾಂಬಿಕರು ಭಕ್ತಿ ತೋರುವುದಿಲ್ಲ, ಹಾಗಾಗಿ ಅವರ ಭಕ್ತಿ ನಿರರ್ಥಕ ಎನ್ನುತ್ತಾರೆ ಬಸವಣ್ಣನವರು.
0: ಡಂಬಾಚಾರದ ಭಕ್ತಿ ಬೇಡ, ಅದರಿಂದ ಏನೂ ಪ್ರಯೋಜನವಿಲ್ಲ, ಅದಕ್ಕಾಗಿಯೇ ಹರಸ ಬೇಡ ನೆರಹ ಬೇಡ ಎಂದ ಬಸವಣ್ಣನವರು ಶರಣರ ಬರವಮಿಗೆ ಪ್ರಾಣ ಜೀವಾಳವಯ್ಯ ಎಂದರು. ಶರವಣ ಕೀರ್ತನಾದಿ ನವವಿಧ ಭಕ್ತಿಯಲ್ಲಿಯೂ ಸೇವಾಭಾವವೇ ಮುಖ್ಯವಾಗಿರಬೇಕು. ನಮ್ರತೆ ದಾಸೋಹ ಸಂಸ್ಕೃತಿಯಿಂದ ಮನೆಗೆ ಬಂದ ಭಕ್ತರೊಡಗೂಡಿ ಭಕ್ತಿಯನ್ನು ಆಚರಿಸುವುದು ಪರಮಾತ್ಮನ ತಾಧ್ಯಾತ್ಮ ಸಂಬಂಧಕ್ಕೆ ಕಾರಣವಾಗುತ್ತದೆ ಎನ್ನುವ ಆಶಯ ಬಸವಣ್ಣನವರ ಈ ವಚನದಲ್ಲಿ ವ್ಯಕ್ತವಾಗುತ್ತದೆ.

0: ವಾಯುಗುಣವ ಸರ್ಪ ಬಲ್ಲದು,
1: ಮಧುರದ ಗುಣವ ಇರುವೆ ಬಲ್ಲದು,
0: ಗೋತ್ರದ ಗುಣವ ಕಾಗೆ ಬಲ್ಲದು,
1: ವೇಳೆಯ ಗುಣವ ಕೋಳಿ ಬಲ್ಲದು.
0: ಇದು ಕಾರಣ ಮನುಷ್ಯ ಜನ್ಮದಿ ಶಿವಜ್ಞಾನವನ್ನು ಅರಿಯದಿರ್ದಳೆ
1: ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿ.

0: ಶ್ರೀ ಮಂಜುನಾಥ್ ಮಡಿವಾಳರ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು. ಬಸವಾದಿ ಪ್ರಮಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅಹರ್ನಿಶಿ ದುಡಿದವರು. ವಚನ ಕಮ್ಮಟ ಕಾರ್ಯಾಗಾರ, ಶರಣ ಸಂಸ್ಕೃತಿ ಸಂಸ್ಕಾರ ಶಿಬಿರಗಳನ್ನು ನಡೆಸಿ ಹಿರಿಯರಲ್ಲಿ ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದವರು. ಶಿಕ್ಷಕರಾಗಿ ಮಕ್ಕಳಲ್ಲಿ ವಚನಗಳ ಮೌಲ್ಯಗಳನ್ನು ತಲುಪಿಸಿದವರು. ವಚನ ಸಾಹಿತ್ಯ, ನೈತಿಕ ಶಿಕ್ಷಣ ಕುರಿತಂತೆ 6 ಪುಸ್ತಕಗಳನ್ನು ಪ್ರಕಟಿಸಿ ಸಾಹಿತ್ಯದ ಕೊಡುಗೆ ನೀಡಿದವರು. ಬನ್ನಿ ಅವರ ವಿಶ್ಲೇಷಣೆಯನ್ನು ಕೇಳೋಣ.
1: ವಿಶ್ವಗುರು ಬಸವನನ್ನವರು ಬೋಧಿಸಿದ ಪಂಚ ಆಚಾರಗಳಲ್ಲಿ ಗಣಾಚಾರವೂ ಒಂದಾಗಿದೆ. ಆ ಗಣಾಚಾರದ ಶರಣರಾದ ಗುರುಮಡಿವಾಳ ಮಾಚೆ ತಂದೆಯವರು ಕಲಿದೇವರ ದೇವ ಎಂಬ ವಚನಾಂಕಿತದಲ್ಲಿ ಸಾವಿರಾರು ವಚನಗಳನ್ನು ರಚಿಸಿದ್ದಾರೆ. ವಚನ ಸಾಹಿತ್ಯವನ್ನು ಸಂರಕ್ಷಿಸುವ ಮಹಾನ್ ಕಾರ್ಯ ಮಾಡಿದ ಶರಣರಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಚಚ್ಚೆದೆಯಿಂದ ಬಿಚ್ಚುಗತ್ತಿಯನ್ನು ಎತ್ತಿ ಉಳವಿಯವರೆಗೆ ಸಂಚರಿಸಿ ವೈರಿಗಳನ್ನು ಸೆದೆಬಡಿದು ಶರಣ ಸಾಹಿತ್ಯವನ್ನು ಇಂದಿನ ಪೀಳಿಗೆಗೆ ಉಳಿಸಿಕೊಟ್ಟ ಮಹಾತ್ಮ ಮಡಿವಾಳ ಮಾಚಿತಂದೆಯವರಾಗಿದ್ದಾರೆ. ಮಡಿವಾಳ ಮಾಚಿತಂದೆಯವರು ಶರಣರ ಬಟ್ಟೆಗಳನ್ನು ತೊಳೆಯುವ ಕಾಯಕ ಮಾಡುವ ಮುಖೇನ ತಮ್ಮ ಸ್ವಾನುಭಾವದ ನೆಲೆಯಿಂದ ತಾತ್ವಿಕವಾದ ಮತ್ತು ವೈಚಾರಿಕವಾದ ವಚನಗಳನ್ನೂ ರಚಿಸಿರುವುದು ತುಂಬಾ ವಿಶೇಷವಾಗಿದೆ. ನಿಷ್ಠೆಗೆ ಹೆಸರಾದ ಮಾಚಿದೇವರು ಪ್ರಸ್ತುತ ವಚನದಲ್ಲಿ ಮಾನವ ಜೀವನ ಬಹುಮುಖ್ಯವಾದ ಗುರಿಯನ್ನು ಹೇಳುತ್ತಿದ್ದಾರೆ. ಇಲ್ಲಿ ಪ್ರಕೃತಿ ಸಹಜವಾದ ಪ್ರಾಣಿಗಳಲ್ಲಿರುವ ವಿಶೇಷ ಗುಣಗಳನ್ನು ವೈಜ್ಞಾನಿಕವಾಗಿ ಶೋಧಿಸಿದ್ದಾರೆ. ಇದು ಮಾಚಿ ತಂದೆಗಳ ಸಂಶೋಧನಾತ್ಮಕ ವೀಕ್ಷಣಾ ಗುಣಗಳನ್ನು ತೋರಿಸುತ್ತದೆ. ಪ್ರಸ್ತುತ ವಚನದಲ್ಲಿ ಒಂದೊಂದು ಪ್ರಾಣಿಗಿರುವ ಒಂದೊಂದೇ ವಿಶೇಷ ಗುಣವನ್ನು ಪರಿಚಯಿಸುತ್ತಾರೆ. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಬಳಕೆಯಾದ ಪ್ರಾಣಿಗಳಿಗೆ ಮಾಚಿ ತಂದೆಯವರು ಹೇಳಿದಂತೆ ಒಂದೇ ವಿಶೇಷವಾದ ಪ್ರಜ್ಞೆ ಅಥವಾ ಜ್ಞಾನವಿದೆ. ಅದೊಂದನ್ನು ಬಿಟ್ಟು ಮತ್ತೊಂದು ಅರಿವು ಅವುಗಳಲ್ಲಿಲ್ಲ. ಬಂಧುಗಳೇ ನೋಡಿ, ಸರ್ಪಕ್ಕೆ ವಾಯು ಬೀಸುವ ದಿಕ್ಕಿನ ಅರಿವಿದೆ. ಅದು ಗಾಳಿಯನ್ನೇ ಸೇವಿಸಿ ಕೆಲ ದಿನಗಳ ಕಾಲ ಬದುಕಬಹುದು. ಅಷ್ಟೇ ಅಲ್ಲ, ಅದರ ಯೋಚನೆ ಎಷ್ಟು ವೇಗವಾಗಿದೆ ಎಂದರೆ ವಾಯುವಿನಂತೆ ಎಲ್ಲೆಡೆ ಚಲಿಸುವುದು. ವಿಶೇಷವೆಂದರೆ ತನಗೆ ಯಾರಿಂದ ತೊಂದರೆ ಇದೆ ಎಂಬುದನ್ನು ಅರಿಯುವ ಗುಣ ಹೊಂದಿದೆ. ಇನ್ನು ಇರುವೆ ಅತ್ಯಂತ ಚಿಕ್ಕ ಜೀವಿ, ಅದು ಸಿಹಿಯನ್ನು ಗುರುತಿಸುತ್ತದೆ. ಎಲ್ಲ ತಂತ್ರಜ್ಞಾನ ಬಲ್ಲ ಮಾನವ ಹಣ್ಣಾಗಿದೆ ಇಲ್ಲವೋ ಎಂಬುದನ್ನು ಹಣ್ಣನ್ನು ಹೆಂಚಿ ತಿಂದು ನೋಡುತ್ತಾನೆ. ಆದರೆ ಇರುವೆ ಮರದ ತುದಿಗಿರುವ ಹಣ್ಣನ್ನು ಕೇವಲ ಮರದ ಬುಡಕ್ಕೆ ಮೂಷಿಸಿ ಗುರುತು ಹಿಡಿಯುತ್ತದೆ. ಇನ್ನು ಶರಣರು ಕರೆದ ದಾಸೋಹ ಪಕ್ಷಿ ಕಾಗೆ, ಅದಕ್ಕೆ ನನ್ನವರು ತನ್ನವರೆಂಬ ಸ್ವಾಭಿಮಾನವಿದೆ. ಏನನ್ನೇ ಕಂಡರೂ ತನ್ನಂತಿರುವ ಜೀವಿಗಳನ್ನು ಕರೆದು ಜೊತೆಗೂಡಿ ತಿನ್ನುವ ಮೂಲಕ ತನ್ನವರನ್ನು ಗುರುತಿಸುವ ಬುದ್ಧಿಶಕ್ತಿ ಕಾಗೆಗಿದೆ. ಕೋಳಿಗೆ ಪ್ರಕೃತಿ ದತ್ತವಾಗಿ ನಿಸರ್ಗದಲ್ಲಾಗುವ ಬದಲಾವಣೆಯನ್ನು ಗುರುತಿಸಿ ಸರಿಯಾದ ವೇಳೆಯನ್ನು ತಿಳಿಸಲು ಅದು ಕೂಗುತ್ತದೆ. ಎಷ್ಟೋ ಶತಮಾನಗಳ ಕಾಲ ಇದು ಹಳ್ಳಿಯ ಗಡಿಯಾರವಾಗಿತ್ತು. ಅದರ ಕೂಗಿನಿಂದ ಲೋಕದ ಜನ ಸಮಯ ತಿಳಿಯುತ್ತಿದ್ದರು. ಈ ಎಲ್ಲಾ ಪ್ರಾಣಿಗಳಿಗೆ ಈ ತೆರನಾದ ಒಂದೊಂದೇ ವಿಶೇಷತೆಗಳಿವೆ. ಅರಿವಿನ ಪ್ರಾಣಿಯಾದ ಮಾನವ ಇವೆಲ್ಲವುಗಳಿಗಿಂತ ಭಿನ್ನವಾಗಿದ್ದಾನೆ. ಈತನಲ್ಲಿ ಅರಿವಿದೆ, ಪ್ರಜ್ಞೆಯಿದೆ, ಚೈತನ್ಯವಿದೆ. ಹಾಗಾಗಿ ಈತ ತಿಳಿಯಬೇಕಾಗಿರುವುದು ಶಿವಜ್ಞಾನ. ನಾನು ಸಾಕ್ಷಾತ್ ಪರಶಿವಸ್ವರೂಪಿ ಎಂಬುದೇ ಶಿವಜ್ಞಾನ. ಒಂದು ಬೀಜ ಪೂರ್ಣ ಪ್ರಮಾಣದ ಕಾಳು ಆಗಿದ್ದರೆ ಮಾತ್ರ ಹೇಗೆ ಬೀಜ ಮೊಳಕೆಯೊಡೆದು ಮತ್ತೊಂದು ಸಸಿಯಾಗಿ ಮರವಾಗುವುದೋ ಹಾಗೆಯೇ ಸಕಲ ಜೀವರಾಶಿಗಳೂ ಪರಮಾತ್ಮನ ಸ್ವರೂಪವೇ ಆಗಿವೆ. ಆದರೆ ಮಾನವನಿಗೆ ಮಾತ್ರ ಅದನ್ನು ಅರಿತುಕೊಳ್ಳುವ ವಿಶೇಷವನ್ನು ಆ ಸೃಷ್ಟಿಕರ್ತ ಕರುಣಿಸಿದ್ದಾನೆ. ಹಾಗಾಗಿ ನಾನು ಸಂಪೂರ್ಣವಾಗಿ ಆ ಪರಮಾತ್ಮನ ಸ್ವರೂಪವೇ ಆಗಿದ್ದೇನೆ ಎಂಬುದನ್ನು ಗಟ್ಟಿಯಾಗಿ ನಂಬುವುದು, ನಂತರ ಅದು ಹೇಗೆ ನನ್ನಲ್ಲಿ ನೆಲೆ ನಿಂತಿದೆ ಎಂಬುದನ್ನು ಕಾಣುವುದೇ ಶಿವಪಥವಾಗಿದೆ. ಇದೇ ಮಾತನ್ನು ಗುರು ಅಂಬಿಗರ ಚೌಡಯ್ಯನವರು, ನಾನೆಲ್ಲಿಂದ ಬಂದೆ, ಎನಗೆ ದೇಹ ಬಂದ ಪರಿಯಾವುದು, ಮುಂದೆ ಎಯ್ದುವ ಸಾಗುವ ದಿಕ್ಕಾವುದು ಎಂದು ತಮಗೆ ತಾವೇ ಪ್ರಶ್ನಿಸಿಕೊಳ್ಳುವ ಮೂಲಕ ಇದೇ ಗುರಿಯನ್ನು ಕಾಣುವ ಹಂಬಲ ವ್ಯಕ್ತಪಡಿಸುತ್ತಾರೆ. ಆ ದಿಶೆಯಲ್ಲಿ ವೀರ ಮಡಿವಾಳ ಮಾಚಿತಂದೆಯವರು, ಲೋಕದ ಮಾನವರೆಲ್ಲರಿಗೂ ನಮ್ಮ ಸ್ವರೂಪದ ಅರಿವು ನಮ್ಮೊಳಗೆ ಇದೆ. ಆ ಶಿವಜ್ಞಾನವನ್ನು ಸಾಧನೆ ಮಾಡಿ ಕಾಣದೇ ಹೋದರೆ ಆ ಅಲ್ಪ ಅರಿವಿನ ಪ್ರಾಣಿಗಳಿಗಿಂತಲೂ ನಾವು ಕೀಳಾದಂತೆ ಎಂದು ತೀಕ್ಷ್ಣವಾಗಿ ನಮ್ಮನ್ನು ಎಚ್ಚರಿಸುವುದು ಈ ವಚನದಲ್ಲಿ ಕಂಡುಬರುತ್ತದೆ.
2: ಶಿವಜ್ಞಾನ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನ ಅಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ ಬಸವತತ್ವ ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
4: ಆಕಾಶವಾಣಿ ಧಾರವಾಡ.
5: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
6: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
5: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
6: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
5: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
6: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
5: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಧಾರವಾಡ.
6: ಸಂಪರ್ಕಿಸಿ
5: 8277583580 8277583612.
7: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
8: ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
7: ಅದು ಸಾಧ್ಯ ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884.
9: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
10: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
11: अपने से ऊपर का जो स्टूडेंट है, हमसे ज्यादा होशियार है, उसको कहो 5-10 मिनट मेरे साथ बैठो, मुझे बताओ मैं ये सोच रहा हूँ ठीक है क्या, तुम करेक्ट करो.
10: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

ಕೇಳುಗರು, ಈ ಬೆಳಗ್ಗೆ 9:35 ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗುವುದು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ದ ಇಂಧನ ಹೂಡಿಕೆಗಳು, ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ದವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ದ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23ರಂದು ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24ರಂದು ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ ಮೂರು ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ

ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು ಯುಎಸ್ ಮಿಲಿಟರಿ ಸಿದ್ದವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ದರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು ಯುಎಸ್ ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಅಕ್ಟೋಬರ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 7 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 ಓವರ್ಗಳಲ್ಲಿ 5 ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
3: 2026-27 ಶೈಕ್ಷಣಿಕ ಸಾಲಿಗೆ
2: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
4: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
2: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
4: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
2: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
4: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
2: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
4: ದೂರವಾಣಿ ಸಂಖ್ಯೆ
3: 9481679092.
4: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
2: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
5: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
6: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999183.

0: ಕಜ್ಜಿ ಹುಳ್ಕಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
1: ಸಾಯಿಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ಉದಿತ್ ನಾರಾಯಣ್ ಅವರು ಹಾಡಿರುವ ಚಿಗುರಿದ ಕನಸು ಚಿತ್ರದ ಗೀತೆ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೆ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಜಾಗೃತಿ ಶರ್ಮಾ. मुख्य समाचार. प्रधानमंत्री नरेंद्र मोदी ने भारत नॉर्वे व्यापार और अनुसंधान शिखर सम्मेलन में भारत ईएफटीए समझौते के तहत 100 अरब अमरीकी डॉलर के निवेश और 10 लाख

ಕೇಳಿ ಮಹಾರಾಜಪುರಂ ಸಂತಾನಮ್ ಅವರಿಂದ ಕರ್ನಾಟಕಿ ಶಾಸ್ತ್ರೀಯ ಸಂಗೀತದಲ್ಲಿ ಮೊದಲಿಗೆ ರಾಗ್ ಕಲ್ಯಾಣಿ ಆದಿತಾಳ. ಇವರಿಗೆ ಜೊತೆ ವಾದ್ಯಗಾರರಾಗಿ ಮೃದಂಗಂ ಟಿಎಎಸ್ ಮಣಿ, ವಾಯ್ಲಿನ್ ಜೆಕೆ ಶ್ರೀಧರ್, ಘಟಂ ಆರ್ ಎ ರಾಜಗೋಪಾಲ್. ಕೇಳಿ ರಾಗ್ ಕಲ್ಯಾಣಿ ಆದಿತಾಳ.

ಇದುವರೆಗೆ ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾರಾಜಪುರಂ ಸಂತಾನಮ್ಮ ಅವರಿಂದ ಕರ್ನಾಟಕಿ ಶಾಸ್ತ್ರೀಯ ಗಾಯನದಲ್ಲಿ ಮೊದಲಿಗೆ ರಾಗ ಕಲ್ಯಾಣಿ ಆದಿತಾಳ, ರಾಗ ಕನ್ನಡ ಛಾಪುತಾಳ ಕೇಳಿದಿರಿ. ಇವರಿಗೆ ಜೊತೆ ವಾದ್ಯಗಾರರಾಗಿ ಬೃಂದಂಗಂ ಟಿಎಎಸ್ ಮಣಿ, ವಯಲಿನ್ ಜೆಕೆ ಶ್ರೀಧರ್, ಘಟಂ ಆರ್ ಎ ರಾಜಗೋಪಾಲ್ ಅವರದಾಗಿತ್ತು. ಕರ್ನಾಟಕ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಕೇಳುವರೇ, ಇನ್ನು ಮುಂದೆ 9:35 ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನಾ ಕೇಳಲಿದ್ದೀರಿ. 10:30 ಭಾವಗೀತೆಗಳ ಕಾರ್ಯಕ್ರಮ, 10:45 ಜಾನಪದ ಸಂಗೀತ ಕೇಳುವಿರಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್, ಇದರ 3 ಶಾಖೆಗಳಾದ ಧಾರವಾಡ

0: ಗದಗ್ ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ, ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ 9882256 9845356442.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಕೇಳುಗರೆ, ಮಧ್ಯಾಹ್ನ 11 ನಾಟಕ ಗುಂಡನ ಪ್ರಣಯ ಪ್ರಸಂಗ, ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ಶಶಿಧರ ನರೇಂದ್ರ. ಹನ್ನೊಂದು 30 ಅರಣ್ಯಕುಮಾರ್ ಮುನ್ನೇನಿ ಅವರಿಂದ ಸಿತಾರ್ ವಾದನ. ಹನ್ನೆರಡು 5 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ಸಾಯಂಕಾಲ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಎಸ್ಟೀಮ್ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ವಿಶ್ವ ಡೆಂಗ್ಯೂ ದಿನಾಚರಣೆ. ಭಾಗವಹಿಸುವ ವಿಷಯದೆಂದರು ಡಾಕ್ಟರ್ ತೇಜ್ ರಾಜ್.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್.
2: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇತ್ತೀಚೆಗೆ ಇಂಧನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇಂಧನದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಮೂಲಗಳಿಂದ ನಾವು ಏನಾದರೂ ಇಂಧನವನ್ನು ಪಡ್ಕೋಬಹುದೇ? ಸಾಲು ಸಾಲು ಕ್ಯೂ ನಿಂತ್ಕೊಳ್ಳೋ ಬದಲಾಗಿ ನಾವೇ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದೇ? ಈ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕೊಳ್ಳೋದು ಹೇಗೆ? ಬರೀ ಪರ್ಯಾಯ ಅಲ್ಲ, ಅದನ್ನು ನವೀಕರಿಸಬಹುದಾದ್ದು ಅಥವಾ ಇರುವಂತಹ ಪರ್ಯಾಯ

0: ಪರ್ಯಾಯ ಮೂಲಗಳಲ್ಲಿ ಹೊಸದನ್ನ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ? ಏನೆಲ್ಲ ರೀತಿಯಲ್ಲಿ ನಮಗೆ ಈ ಇಂಧನದ ಅಗತ್ಯವನ್ನ ಪೂರೈಸತಕ್ಕಂತ ಹೊಸ ವಿಧಾನಗಳು ಬಂದಿದ್ದಾವೆ, ಇವನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಇಬ್ರು ಇಂಧನ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಬ್ರು ಅನಿಲ್ ಕುಮಾರ್ ನಾಡಿಗೇರ್ ಅವರು, ಇವರು ಎನರ್ಜಿ ಸ್ಪೆಷಲಿಸ್ಟ್ ಅಥವಾ ಇಂಧನ ತಜ್ಞರು. ಮತ್ತೊಬ್ರು ವಿಶ್ವಜಿತ್ ಎಲ್, ಇವರು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್. ಅನಿಲ್ ಕುಮಾರ್ ಮತ್ತೆ ವಿಶ್ವಜಿತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ಈ ಇಂಧನ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. 1990-91 ಯುದ್ಧದ ಸಂದರ್ಭದಲ್ಲಿ, ಆವಾಗ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಇಂಧನದ ಬಗ್ಗೆ ಮತ್ತೆ ಜನಕ್ಕೆ ಎಚ್ಚರ ಜಾಸ್ತಿ ಆಗಿದೆ, ಯಾಕಂದ್ರೆ ಕೊರತೆ ಉಂಟಾಗಿದೆ. ಆವಾಗ್ಲೂ ಕೂಡ ನಾವು ಹೊಸದನ್ನ ಹುಡುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ರಿ. ಇವಾಗ ಹೊಸದನ್ನ ಕೈಗೆ ಕೊಡ್ಲಿಕ್ಕೆ ಅನೇಕ ರೂಪಗಳು ನಮಗೆ ಒದಗಿ ಬರ್ತಾ ಇದ್ದಾವೆ, ಸ್ವಲ್ಪ ರಿಕಲೆಕ್ಟ್ ಮಾಡ್ಕೋಬಹುದಾ ನೀವು?
1: ಖಂಡಿತ. ನಮ್ಮ ಅಗತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಗತ್ಯ ಜಾಸ್ತಿ ಆದ್ರೂ ಕೂಡ ನಾವು ಅದ್ರ ತೀವ್ರತೆ ಬರಲಿಲ್ಲ ಅಂತಂದ್ರೆ ಆ ಕಡೆ ಹೆಚ್ಚು ಗಮನ ಕೊಡಲ್ಲ. ನೀವು ಹೇಳಿದಾಗೆ 1990 ವಾರ್ ಏನಾಗಿತ್ತು, ಅವಾಗ ನಮ್ಮ ಹತ್ರ ಬದಲಿ ಇಂಧನ ಮೂಲಗಳು ಹೆಚ್ಚು ಲಭ್ಯ ಇರಲಿಲ್ಲ, ಆ ಬಗ್ಗೆ ಹೆಚ್ಚು ಸಂಶೋಧನೆಗಳು ಕೂಡ ಆಗಿರಲಿಲ್ಲ, ಮತ್ತೆ ಜನರ ಇಂಧನ ಅಗತ್ಯ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇವತ್ತು ಪ್ರತಿ ಹಂತದಲ್ಲೂ ಮನೆಯಿಂದ ಹಿಡಿದ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ಇಂಧನ ಅಗತ್ಯ ಜಾಸ್ತಿ ಆಗ್ತಾ ಹೋಗಿದೆ. ಬದಲಿ ಇಂಧನ ಮೂಲಗಳು ಕೂಡ ಕೈಗೆ ಎಟುಕುವ ಮಟ್ಟಕ್ಕೆ ತಂತ್ರಜ್ಞಾನವೇ ಆಗಲಿ ಕಮರ್ಷಿಯಲ್ ವಯಬಿಲಿಟಿನೇ ಆಗಲಿ ಎರಡಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಅವಾಗ ನಮಗೆ ಕಂಡಂತ ಕೊಲ್ಲಿ ಯುದ್ಧ ಆದಾಗ, ಅದನ್ನ ಕೊಲ್ಲಿ ಯುದ್ಧ ಅಂತ ಕರಿತೀವಿ ನಾವು, ಇರಾನ್ ಇರಾಕ್ ಯುದ್ಧ ಅಂತ ಕರಿತೀವಿ, ಅವಾಗ ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ. ಆದ್ರೆ ಈಗ ಅದನ್ನ ಮೀರಿ ಗ್ಯಾಸ್ ನ ಕೊರತೆನೂ ಒಂದು ಕಾಣ್ಕೊಳ್ಳಕ್ ಶುರುವಾಗಿದೆ. ಹೀಗಾಗಿ ಇದು ಮನೆ ಮಟ್ಟಿಗೆ ಕೂಡ ಹೆಚ್ಚು ಬಂದಿದೆ. ಈ ಹಂತದಲ್ಲಿ ಬಹಳಷ್ಟು ಕೆಲಸಗಳಾಗಿದೆ, ಇನ್ನೂ ಕೆಲಸಗಳು ಆಗಬೇಕಾಗಿದೆ.
0: ನಮ್ ಬುಡಕ್ಕೆ ಬೆಂಕಿ ಹತ್ತದಾಗ್ಲೇನೆ ನಾವು ಹೊಸದನ್ನ ಹುಡುಕ್ಲಿಕ್ಕೆ ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಜನಕ್ಕೆ ಎಚ್ಚರ ಆಗ್ಬಿಟ್ಟು.
1: ಹೌದು, ಗಡ್ಡಕ್ಕೆ ಬೆಂಕಿ ಹತ್ತದ ಬಾವಿ ತೋಡೋದು ಅಂತೀವಲ್ಲ, ಆತರ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ. ಇದರಿಂದ ಬಹುಶಃ ನಾವು ಬದುಕನ್ನ ಹೆಚ್ಚು ಅಸಹನೀಯಗೊಳಿಸ್ಕೊಳ್ತಾ ಇದೀವಿ. ನಾವು ಆ ರೀತಿ ಮಾಡ್ದೇನೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮಾಡ್ದೇನೆ, ಬಹುಶಃ ಈಗಿರೋದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಹಾಗೆ ನಮ್ಮ ಮನೆಗಳನ್ನ ಅನುಷ್ಠಾನಗೊಳಿಸೋದು ಮಾಡಿದಾಗ ಬರೋ ದಿವಸಗಳು ಇತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗಲ್ಲ ಅಂತ ನನಗೆ ಅನ್ಸುತ್ತೆ.
0: ಬಹುಶಃ ಎಲ್ಲೋ ಒಂದ್ ಕಡೆ ಅಗತ್ಯ ಬಿದ್ದಾಗ ಇವರ ಅನ್ವೇಷಣೆಗೆ ಹೊರಡ್ತಾರೆ. ಸೊ ಅಗತ್ಯ ಅಥವಾ ಅನಿವಾರ್ಯತೆಯೇ ಅನ್ವೇಷಣೆಯ ತಾಯಿ ಅಂತ ಕರೀತಾರಲ್ಲ, ಹಾಗಾಗಿ ಹೊಸ ಹೊಸ ಸಾಧ್ಯತೆಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಇನ್ನೂ ಹೊಸ ರೂಪದಲ್ಲಿ, ಅಯ್ಯೋ ಇಷ್ಟು ಸುಲಭ ಇತ್ತ, ನಾವ್ ಯಾಕೆ ನೋಡ್ಲಿಲ್ಲ, ನಮ್ಮನೆ ಹತ್ರ ಇತ್ತಲ್ವೇ ಇವೆಲ್ಲ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಬರ್ತದೆ. ಯಾವ ಯಾವ ರೂಪದಲ್ಲಿ ಪರ್ಯಾಯ ಇಂಧನವನ್ನ ನಾವ್ ಈಗ ಬಳಸ್ತಾ ಇದ್ದೇವೆ, ಮತ್ತೆ ವಿಶ್ವಸಂಸ್ಥೆ ಒಂದಷ್ಟು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿ 2030 ವೇಳೆಗೆ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ಇಂಧನ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಆ ಹೆಜ್ಜೆಯನ್ನು ಸಾಧಿಸಿದೆ ಅನ್ನೋ ಒಂದು ಸಂತೋಷ ಮತ್ತೆ ಅಭಿವೃದ್ಧಿಯ ಒಂದು ಆಶಾಕಿರಣ ನಮ್ಮಲ್ಲಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
1: ನಾವು 2030 ನಮ್ಮ ಒಟ್ಟಾರೆ ಇಂಧನ ಮೂಲಗಳೇನಿದೆ ಅದ್ರ 50 ನವೀಕರಣ ಇಂಧನಗಳಿಂದನೇ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೀಗ ಹೆಚ್ಚು ಅವಲಂಬಿತರಾಗಿದ್ದು ನವೀಕರಣ ಅಲ್ಲದೇ ಇರುವಂತಹ ಇಂಧನಗಳಾದಂತಹ ಕಲ್ಲಿದ್ದುಗಳಾಗಿರಬಹುದು, ಹಾಗೇನೆ ಆಯಿಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಕ್ರೂಡ್ ಆಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಗ್ಯಾಸ್, ಈ ಮೂರೇ ಸೋರ್ಸ್ ಗಳು. ಇವತ್ತು ನಾವು LPG ಅಂತ ಏನ್ ಹೇಳ್ತೀವಿ ಅದು ಕ್ರೂಡ್ ಆಯಿಲ್ ನಿಂದ ಬಂದಂತಹ ಒಂದು ಉತ್ಪನ್ನವೇ ಹೊರತು ಈ ಮೂರ ಮೇಲೆ ನಾವು ಅವಲಂಬಿತರಾಗಿದ್ದು, ಇದು 90% ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ವಿ. ಎಲ್ಲದನ್ನು ಕೂಡ ತುಂಬಾ ಸಂತೋಷದ ವಿಚಾರ ಅಂದ್ರೆ ಇವತ್ತು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದಕ್ಕೆ 50 ಹೆಚ್ಚು ನಾವು ನವೀಕರಣ ಇಂಧನಗಳಿಂದ ಬರ್ತಾ ಇದೆ. ಆ ನವೀಕರಣ ಇಂಧನದಲ್ಲಿ ಸೋಲಾರ್ ಅಗ್ರಮಾನ್ಯವಾಗಿದೆ ಇವತ್ತಿರೋದ್ರಲ್ಲಿ, ಹಾಗೆ ವಿಂಡ್ ಇದೆ, ಹಾಗೆ ಮೈಕ್ರೋಹೈಡ್ರೋ ಅಂತ ಕರಿತೀವಿ ಸಣ್ಣ ಮಟ್ಟಿನ ಜಲ ಸ್ಥಾವರಗಳೇನಿದೆ ಅದ್ರ ಮೂಲಕ ತಗೊಳ್ಳೋದಾಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು, ಬಯೋಗ್ಯಾಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ತಗೊಳ್ತೀವಲ್ಲ, ವೇಸ್ಟ್ ಇಂದ ಎನರ್ಜಿ ಆಗಿದೆ. ಹಾಗೇನೆ ಇದೇ ರೀತಿ ಹಲವಾರು ಇನ್ನೂ ಸಂಶೋಧನೆಗಳು ಆಗ್ತಾ ಇದೆ. ಆ ಸಂಶೋಧನೆಗಳ ಮೂಲಕ ನಾವು 50% ಹೆಚ್ಚು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದು ಬದಲಿ ಇಂಧನ ಮೂಲಗಳಿಂದ ನವೀಕರಣ ಇಂಧನ ಮೂಲಗಳಿಂದ ಪಡಿತಾ ಇದ್ದೀವಿ. ಇದು ನಾವು ಮಾಡಿರುವಂತಹ ಇವತ್ತಾಗಿರುವಂತಹ ಸಾಧನೆ. ಆದ್ರೆ ಇದನ್ನು ಅನುಷ್ಠಾನಗೊಳಿಸುವ ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನ್ ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
0: ಆ ಕೊರತೆಯನ್ನು ನೀಗಿಸಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಳ್ತಾ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜು ಹೋಗಿದೆ.
1: ಖಂಡಿತ ಹೋಗಿದೆ. ಇವತ್ತು ಬಯೋಗ್ಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದು ನಾವು ಉತ್ಪಾದನೆ ಮಾಡಿರುವಂತ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನೋದು ಭೂಮಿನಲ್ಲಿ ಸಿಗ್ತಾ ಇದ್ದಿದ್ದು, ಎರಡೂ ಕೂಡ ಕೆಮಿಕಲಿ ಒಂದೇ, ಮೀಥೇನ್ ಅಂತ ಕರಿತೀವಲ್ಲ ಒಂದೇ, ನೆಲ್ಲಿಂದ ಬರ್ಲಿ ಇದರಿಂದ ಬರ್ಲಿ. ಇದನ್ನ ಗೋಬರ್ ಗ್ಯಾಸ್ ಅಂತ ನಾವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿಲ್ಲ, ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ,
0: 100 ವರ್ಷ ಹತ್ತತ್ರ ಮಾಡ್ಕೊಂಡ್ ಬಂದಿದ್ದೀವಿ.

0: ಆದ್ರೆ ಯಾವಾಗ ನಾವು ಬದಲಿ ಇಂಧನಗಳು ನಮಗೆ ಸುಲಭವಾಗಿ ಸಿಗುವ ಹಾಗಾಯ್ತು, ಅವಾಗ ಮೂಲ ಇಂಧನದ ಅಗತ್ಯಗಳನ್ನು ತಪ್ಪಿಸ್ಕೊಳ್ತಾ ಹೋದ್ವಿ. ತಪ್ಪಿಸ್ಕೊಳ್ತಾ ಹೋದಾಗ ನಮ್ಗೆನಾಯ್ತು, ಈ ತರ ಕೊರತೆ ಬಂದಾಗ ನಮ್ಮ ಹತ್ರ ಬದಲಿ ಮೂಲಗಳು ಇರ್ಲಿಲ್ಲ. ಹಾಗೆ ಸೋಲಾರ್ ವಿಚಾರಕ್ಕೂ ಬಂದ್ರು ಕೂಡ, ಸೋಲಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ಪ್ರತಿ ಮನೆಗಳ ಮೇಲೂ ಕಾಣಲೇಬೇಕಾದ ಅಗತ್ಯತೆಗಳು ಬರುತ್ತೆ. ಆ ಅಗತ್ಯತೆಗಳನ್ನು ನಮಗೆ ಈ ಸೋಲಾರ್ ಕಂಡುಹಿಡಿದು ಸಾಧಾರಣ 100 ವರ್ಷಗಳಾದರೂ ಕೂಡ, ಬಳಕೆಗೆ ಬಂದು 50 ವರ್ಷಗಳ ಮೇಲಾದರೂ ಕೂಡ, ಹೆಚ್ಚು ಪ್ರತಿಲಿತಿಗೆ ಬಂದಿದ್ದು ಈ ಒಂದು 10 ವರ್ಷಗಳಲ್ಲಿ ಮಾತ್ರ. ಹಾಗಾಗಿ ಅನುಷ್ಠಾನಗೊಳಿಸೋದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ.
1: ಬಹುಶಃ ಪ್ರಧಾನಮಂತ್ರಿಗಳ ಒಂದು ಕನಸಿನ ಯೋಜನೆ ಹರ್ ಘರ್ ಸೂರ್ಯ ಯೋಜನೆ ಇವತ್ತು ಎಲ್ಲಾ ಕಡೆ ಅನುಷ್ಠಾನ ಆಗ್ತಾ ಇದೆ. ಸಬ್ಸಿಡಿ ತಗೊಳ್ಳಿ, ಸಬ್ಸಿಡಿ ತಗೊಳ್ಳದೇ ಇರಿ, ಆದ್ರೆ ಮನೆ ಮನೆಯ ಛಾವಣಿಯ ಮೇಲೆ ಅಥವಾ ಅದಕ್ಕಾಗಿ ಟೆರೆಸ್ಗಳ ಮೇಲೆ ಒಂದಷ್ಟು ಜಾಗವನ್ನ ಈ ಸೋಲಾರ್ ಎನರ್ಜಿ ಪ್ಯಾನಲ್ಗಳನ್ನು ಹಾಕುವ ಒಂದು ಟ್ರೆಂಡ್ ಮೈಸೂರಲ್ಲಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೀಟರ್ಗಳ ಕೊರತೆ ಉಂಟಾಗ್ತಾ ಇದೆ. ಮೊದಲು ಎಷ್ಟು ಇತ್ತೋ ಅದರ 10 ಪಟ್ಟು ಬೇಡಿಕೆನೂ ಜಾಸ್ತಿ ಆಗಿದೆ. ಬಹುಶಃ ಆ ವಿಚಾರವಾಗಿ ನಮ್ಮ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಅವರು ಹೇಳಬಹುದು. ಹೇಗಿದೆ ಸರ್ ಇವಾಗ ಟ್ರೆಂಡ್?
2: ತುಂಬಾ ಚೆನ್ನಾಗಿದೆ ಸರ್ ಸೋಲಾರ್ ಟ್ರೆಂಡ್ ಎಲ್ಲ. ಇವಾಗ ಕಳೆದ 2 ವರ್ಷದಿಂದ ಸಬ್ಸಿಡಿ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಎಲ್ಲರೂ ಎನ್ಕರೇಜ್ಮೆಂಟ್ ಇದೆ, ಕಸ್ಟಮರ್ಸ್ ವಾಕ್ ಇನ್ ಆಗ್ತಾ ಇದಾರೆ ಎಲ್ಲ ಕಡೆ. ಎಲ್ಲ ಗವರ್ಮೆಂಟ್ ಇಂದ ತುಂಬಾ ಸಹಕಾರ ಇದೆ. ಸಬ್ಸಿಡಿ ಎಲ್ಲ ಬೇಗ ಪ್ರೋಸೆಸ್ ಫುಲ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ. ಯಾವುದೇ ತರದ ಮುಂಚೆ ತರ ಕಷ್ಟ ಎಲ್ಲ ಏನಿಲ್ಲ. ಪ್ರತಿಯೊಂದು ಆನ್ಲೈನ್ ಅಲ್ಲಿ ಇರೋದ್ರಿಂದ ಫೈಲ್ ಎಲ್ಲ ಬೇಗ ಮೂವ್ ಆಗುತ್ತೆ, ಸಬ್ಸಿಡಿ ಕೂಡ ಅಕೌಂಟ್ ಬೇಗ ಬರುತ್ತೆ.
1: ಈ ಪ್ಯಾನಲ್ ಗಳನ್ನೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೆದರ್ಕೊಂಡು ಬಹಳಷ್ಟು ಜನ ಹಾಕ್ತಾ ಇರ್ಲಿಲ್ಲ. ಎಲ್ಲ ಒಂದು ಲೈಟ್, ಒಂದು ಸ್ಟ್ರೀಟ್ ಲೈಟಿಗೆ ಅಥವಾ ಒಂದು ಸಣ್ಣ ಮೊಬೈಲ್ ಚಾರ್ಜರ್ಗೆ ಅಥವಾ ಒಂದು ಬ್ಯಾಟರಿ ತರಹ ಒಂದು ಬ್ಯಾಕಪ್, ಸಾಮಾನ್ಯ ನಾವೇನ್ ಮಾಡ್ತಿದ್ವಿ ಎಮರ್ಜೆನ್ಸಿ ಲೈಟ್ ಅಂತ ಏನ್ ಕರಿತೀವಿ, ಅದನ್ನೆಲ್ಲ ಚಾರ್ಜ್ ಮಾಡ್ಲಿಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲ ಬಳಕೆ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಇಡೀ ಮನೆ ಮನೆಗೆ ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯ ಬೇಕೋ ಅಷ್ಟು ಸಾಮರ್ಥ್ಯವನ್ನು ಅವರೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ.
2: ಇವಾಗ ಮನೆಗಳಷ್ಟೇ ಅಲ್ಲ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಕೂಡ ಸೋಲಾರ್ ರನ್ ಆಗ್ತಿದೆ. 100% ಪ್ಯೂರ್ ಗ್ರೀನ್ ಎನರ್ಜಿ ರನ್ ಆಗ್ತಿದೆ. ಎಂತ ದೊಡ್ಡ ಮಿಷಿನರಿ ಆಗ್ಬಹುದು ಸೋಲಾರ್ ರನ್ ಆಗುತ್ತೆ. ಚಿಕ್ಕದ ಬಲ್ಬ್ ಇಂದ ಹಿಡಿದು 20 HP 30 HP ಮೋಟರ್ ತನಕ ಸೋಲಾರ್ ರನ್ ಆಗ್ತಿದೆ. ಅಗ್ರಿಕಲ್ಚರ್ ಕಸ್ಟಮರ್ ಗಳು ತುಂಬಾ ಜನ ಬರ್ತಾ ಇದಾರೆ. ಇವಾಗ ಏನಾದ್ರೆ ರೈತರುಗಳೆಲ್ಲ ನೀರಿನ ಕಷ್ಟ ಆಗಿದೆ ತುಂಬಾ. ಬೇಸಿಗೆಗೆಲ್ಲ ಕರೆಂಟ್ ಕನೆಕ್ಷನ್ ಬರೀ 6 ಗಂಟೆಗಳು ಅಷ್ಟೇ ಇರುತ್ತೆ. ನೈಟ್ ಟೈಮ್ ಕರೆಂಟ್ ಬರುತ್ತೆ. ಡೇ ಟೈಮ್ ಫುಲ್ ಎಲ್ಲ ನೀರ್ ಬರೋದಕ್ಕೋಸ್ಕರ ಒಂದ್ ಸೋಲಾರ್ ಪಂಪ್ ಅಳವಡಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಗೆ ನೀರು ಬರ್ತಾನೆ ಇರುತ್ತೆ ಸೋಲಾರ್ ಅಲ್ಲಿ. ಅದು ಬಿಟ್ರೆ ಮನೆಗಳಿಗೆ ಅಂತ ಬಂದ್ರೆ ಇವಾಗ ಎಲ್ಲರ ಮನೆ ಬಿಲ್ ಒಂದು 30-40 ಮನೆ ಇತ್ತು ಅಂದ್ರೆ ಅವ್ರ ಮನೆ ಬಿಲ್ ಬಂದು 2,500 ರೂಪಾಯಿ ಮೇಲೆ ಇರುತ್ತೆ. ಅದೇ 60-40 ಇರೋದು 5,000 ರೂಪಾಯಿ 6,000 ರೂಪಾಯಿ ತನಕ ಬರುತ್ತೆ ಲಿಫ್ಟ್ ಅಲ್ಲಿ ಇದ್ದವ್ರ ಮನೆ. ಅವರು ಸಿಂಪಲ್ ಆಗಿ 3 kW 10 kW ತನಕ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಮನೆ ಮೇಲೆ ಸೋಲಾರ್ ಪ್ಯಾನಲ್ ನ ಪ್ರತಿ ತಿಂಗಳು ಕರೆಂಟ್ ಬಿಲ್ ಮೈನಸ್ ಆಗಿ ಅವ್ರ ಖಾತೆಗೆ ಒಂದಿಷ್ಟು ದುಡ್ಡು, ಒಂದು 500 ರಿಂದ 1,000 ರೂಪಾಯಿ ತನಕ ಬರಷ್ಟು ಸೋಲಾರ್ ಆಗುತ್ತೆ.
1: ಒಂದು ಉತ್ಪಾದನೆ ಜೊತೆಗೆ ಲಾಭವೂ ಆಗುತ್ತೆ, ಸಂಪಾದನೆನೂ ಆಗುತ್ತೆ ಅಂತೇಳಿ. ಇದು ಟೆಕ್ನಾಲಜಿ ಹೇಗೆ ತುಂಬಾ ಕಷ್ಟವಾಗಿದೆಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅಯ್ಯೋ ಅದೇನೋ ಬಹಳ ಕಣ್ರಿ ಅಂತೇಳಿ ಕತೆ ಕಟ್ತಿರ್ತಾರೆ.
2: ಒಂದು ಸೋಲಾರ್ ಅಲ್ಲಿ ಸರ್ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇಲ್ಲ, ಮೇಂಟೆನೆನ್ಸ್ 0. ಕಂಪನಿ ಕಡೆಯಿಂದ 25-30 ವರ್ಷದ ವ್ಯಾರಂಟಿ ಇದೆ, ಸರ್ಕಾರದಿಂದ 25 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ ಇನ್ವರ್ಟರ್ ಒಂದು ಕಾಂಪೋನೆಂಟ್ ಬರುತ್ತೆ ಮೇನ್ ಕಂಪ್, ಅದಕ್ಕೆ ಇವಾಗೆಲ್ಲ 10 ವರ್ಷ ವ್ಯಾರಂಟಿ ಕೊಡ್ತಾ ಇದಾರೆ ಇನ್ವರ್ಟರ್ ಗೆ. ಇದ್ರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಸ್ಟ್ರಕ್ಚರ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಕ್ಚರು ಸೋಲಾರ್ ಪ್ಯಾನಲ್ ಗಟ್ಟಿ ಹಿಡಿದುಕೊಳ್ಳೋಕೆ ರೂಫ್ ಮೇಲೆ. ನೆಕ್ಸ್ಟ್ ಬಂದು ಇನ್ವರ್ಟರ್ ಬರುತ್ತೆ. ಇನ್ವರ್ಟರ್ ಗೆ ಪ್ರೊಟೆಕ್ಷನ್ ಅಂತ ಹೇಳಿ ಎಡಗಡೆಯಲ್ಲಿ ACDB, ಬಲಗಡೆ DC DB ಅಂತ ಹಾಕ್ತಿವಿ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ. DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಹೈ ವೋಲ್ಟೇಜ್ ಬಂದ್ರೆ ಅದು ಗ್ರೌಂಡ್ ಆಗಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕೋದು. ACDB ಅಂದ್ರೆ AC ಸೈಡ್ KB ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಏನಾದ್ರು ಆಯ್ತು ಸೆಲ್ಫ್ ಕನ್ಸ್ಯೂಮರ್ SPD ಇರುತ್ತೆ, ಟ್ರಿಪ್ ಆಗುತ್ತೆ ಅವೆಲ್ಲ. ಇನ್ನೊಂದು ಅದು ಬಿಟ್ಟರೆ 3 ಅರ್ಥಿಂಗ್ ಮಾಡಬೇಕಾಗತ್ತೆ. ಅರ್ಥಿಂಗ್ ಜೊತೆ ಲೈಟ್ನಿಂಗ್ ಅರೆಸ್ಟ್ ಅಂತ ಮಾಡ್ತೀವಿ. ಅದೇನಂದ್ರೆ ಸಿಡ್ಲು ಬಂದ್ರೆ ಗ್ರೌಂಡ್ ಆಗೋ ತರ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ಸರ್ಕಾರದಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತಿರೋದ್ರಿಂದ ಮುಂಚೆ ಎಲ್ಲ ಮೀಟರ್ ಇಡ್ರೆ ಬಂದು ಬಿಲ್ ಕೊಡಬೇಕಿತ್ತು. ಇವಾಗ ಆಪ್ ಮುಖಾಂತರ ಕಸ್ಟಮರ್ ಗಳಿಗೆ ಇವತ್ತು ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಮೊಬೈಲ್ ನ ಸಂಜೆಗೆ ನೋಡ್ಕೋಬಹುದು. ಇವಾಗ
1: ಅಲ್ಲೇ ಗೊತ್ತಾಗುತ್ತೆ,
2: ಅಲ್ಲೇ ಗೊತ್ತ
1: ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆಕ್ಕ ಹಾಕಿದ್ರೆ ದುಡ್ಡು ಎಷ್ಟು ನಮಗ್ ಬರುತ್ತೆ ಅಥವಾ ನಾವೆಷ್ಟು ಅವ್ರಿಗೆ ಕಟ್ಟಬೇಕು.
2: ಹೌದು,
1: ಎರಡು ಕೂಡ ಇದೆ.
2: ಆಮೇಲೆ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೆಬ್ ಬೇಸ್ಡ್ ಬಂದಿದೆ, ಅದರಿಂದ ನಿಮ್ ಮೊಬೈಲ್ ಅಲ್ಲೇ ನಾವು ರೀಡಿಂಗ್ಸ್ ಚೆಕ್ ಮಾಡಬಹುದು. ಇನ್ ಕೇಸ್ ಫಾಲ್ಟ್ ಏನಾದ್ರು ಬಂತು ಅಂದ್ರೆ ನಿಮ್ಮ USID ಪಾಸ್ವರ್ಡ್ ನಾನು ಲಾಗಿನ್ ಮಾಡಿ ನೋಡಿದ್ರೆ ಎಲ್ಲಿ ಫಾಲ್ಟ್ ಆಯ್ತು ಚೆಕ್ ಮಾಡಿ ಅಲ್ಲೇ ಕೂತ್ಕೊಂಡು ರಿಪೇರಿ ಮಾಡಬಹುದು ನಾವು ಇನ್ವರ್ಟರ್ಸ್.
1: ಅಲ್ಲಿಯೇ ಮಾಡುವಂತ
2: ಟೆಕ್ನಾಲಜಿ ಕೂಡ ಇದೆ.
1: ಈಗ 1 kW ಸಾಕಾಗಲ್ಲ, ಸಾಮಾನ್ಯ 2 kW ಮನೆಯ LT2 ಯಾವುದು ಕನ್ಸಂಪ್ಷನ್ ಇದೆ ಅವರು ಅಥವಾ ಅವರು 3 kW ಡಿಪೆಂಡಿಂಗ್ ಆನ್ ದ ಯೂಸೇಜ್ ಅಂತ ಇಟ್ಕೊಂಡ್ರೆ 1 kW ಸಾಮರ್ಥ್ಯ ಈ ಮನೆಗೆ ನಾನು ಹಾಕಬೇಕು ಅಂದ್ರೆ ಎಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ?
2: ಇನ್ವೆಸ್ಟ್ಮೆಂಟ್ ವೈಸ್ ಆದ್ರೆ ಅಪ್ ಟು 3 kW ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸೇಮ್ ಇರುತ್ತೆ. ಯಾಕಂದ್ರೆ ಪ್ಯಾನಲ್ ಕಾಸ್ಟ್ ಅಷ್ಟೇ ಕಮ್ಮಿ ಆಗಿದೆ, ಮಿಕ್ಕಿದೆಲ್ಲ ಖರ್ಚು ಸೇಮ್ ಇರೋದ್ರಿಂದ 1.5 ಲಕ್ಷದಿಂದ 2 ಲಕ್ಷ ತನಕ

0: ಖರ್ಚಾಗತ್ತೆ ಒಂದರಿಂದ ಮೂರು ಕಿಲೋವ್ಯಾಟ್ ತನಕ. ಅದು ಬಿಟ್ಟರೆ ಐದು ಕಿಲೋವ್ಯಾಟ್ ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ತಿಂಗಳಲ್ಲಿ ನಿಮ್ದು ಎಷ್ಟು ಬರ್ತಿದೆ ಆವರೇಜ್ ಬಿಲ್ ನೋಡ್ಕೋಬೇಕು. ಬಿಲ್ಲಲ್ಲಿ ಅವರೇ ಕೊಡ್ತಿದ್ದಾರೆ ಎಲ್ಲ, ನಿಮ್ದು ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಮ್ಮ ಒಂದು ಕಿಲೋವ್ಯಾಟ್ ಸೋಲಾರ್ ರೂಫ್ ಟಾಪ್ ಅಲ್ಲಿ ದಿನಕ್ಕೆ 4 ಯೂನಿಟ್ ಜನರೇಟ್ ಆಗುತ್ತೆ ಸೋಲಾರ್ ಇಂದ. ಹಾಗೆ ಒಂದು ನಮ್ದು ಕನ್ಸಂಪ್ಷನ್ ಬಂದು ಒಂದು 400 ಯೂನಿಟ್ ಇದೆ ಅಂದ್ರೆ ಒಂದು 5 ಕಿಲೋವ್ಯಾಟ್ ಇನ್ಸ್ಟಾಲೇಷನ್ ಹೋಗೋದು ಒಳ್ಳೇದಾಗುತ್ತೆ. ಹೇಗೆ ಅಂದ್ರೆ ಒಂದು ಕಿಲೋವ್ಯಾಟ್ ಇಂದ 4 ಯೂನಿಟ್ ಜನರೇಟ್ ಆಗಿ ಹಂಗೆ 5 ಕಿಲೋವ್ಯಾಟ್ ಇಂದ ದಿನಕ್ಕೆ 20 ಯೂನಿಟ್ ಜನರೇಷನ್ ಆಗುತ್ತೆ ಸೋಲಾರ್ ಅಲ್ಲಿ. ಇಂಟು ತಿಂಗಳಲ್ಲಿ 30 ದಿನ ಇರೋದ್ರಿಂದ ತಿಂಗಳಿಗೆ 600 ಯೂನಿಟ್ ತನಕ ಜನರೇಷನ್ ಆಗುತ್ತೆ. ಅದರಲ್ಲಿ ಕನ್ಸಂಪ್ಷನ್ 400 ಯೂನಿಟ್ ಮೈನಸ್ ಆದ್ರೂ ಕೂಡ
1: 200 ಬರುತ್ತೆ.
0: ಆ 200 ಗೆ ಗವರ್ಮೆಂಟ್ ಅವರು 3 ರೂಪಾಯಿ 80 ಪೈಸೆ ಕೊಡ್ತಾರೆ. ಒಂದ್ ಯೂನಿಟ್ ಗೆ ದುಡ್ಡು ಬರುತ್ತೆ. ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿದ್ರೆ 2.5 ರೂಪಾಯಿ ಕೊಡ್ತಾರೆ ಒಂದ್ ಯೂನಿಟ್ ಗೆ. 78,000 ಸಬ್ಸಿಡಿನೇ ಕೊಡ್ತಾರೆ. ಅಪ್ ಟು 3 ಕಿಲೋಮೀಟರ್ ತನಕ 78,000 ಡೈರೆಕ್ಟ್ ನಿಮ್ಮ ಅಕೌಂಟ್ ಬಂದ್ಬಿಡುತ್ತೆ ಸಬ್ಸಿಡಿ.
1: ಹಾಗಾಗಿ ಅದು ಹೋಗೋದು ಒಳ್ಳೇದು. ಮೈಸೂರಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಈ ಬೂಮ್ ಬಂತು ಅಂತ?
0: ಒಂದು ಅವೇರ್ನೆಸ್ ಇದೆ ಮೈಸೂರಲ್ಲಿ. ಚೆಸ್ಕಾಮ್ ಮಟ್ಟದಲ್ಲಿ ಒಳ್ಳೆ ಅವೇರ್ನೆಸ್ ತರ್ತಾ ಇದಾರೆ ಎಲ್ಲ ಪ್ರತಿಯೊಬ್ಬರು.
1: ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಹಾಕಿಸ್ಕೊಳ್ಳಿ.
0: ಹೌದು, ಸಹಕಾರಗಳಿದೆ. ಅದು ಬಿಟ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ. ಮೈಸೂರು ಅವತ್ತು ಮಾದರಿ ಸಿಟಿ ಇಡೀ ದೇಶಕ್ಕೆ, ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾದರಿ ಸಿಟಿ.
1: ಎನರ್ಜಿಗೂ ಹೌದು,
0: ಸ್ವಲ್ಪ ಬುದ್ಧಿಜೀವಿಗಳು ಇದಾರೆ, ಯೋಚನೆ ಮಾಡೋರು ಇದಾರೆ.
1: ಹಾಗಾಗಿ ಒಂದು ಲಾಭ ಅಂತೀವಿ.
0: ಹೌದು,
1: ಸೋಲಾರ್ ಹೋಗೋದು ಒಳ್ಳೇದು,
0: ತುಂಬಾ ಒಳ್ಳೇದು.
1: ಯಾಕಂದ್ರೆ ಈ ಕ್ಷಣಕ್ಕೆ ಮನೆಗೆ ಹೀಟಿಂಗ್ ಇಂದ ಹಿಡಿದು ಅಡಿಗೆ ಮನೆಯಿಂದ ಹಿಡಿದು ಎಲ್ಲದಕ್ಕೂ ಬರುತ್ತದೆ.
0: ಇವಾಗ ಏನಾಗಿದೆ ಅಂದ್ರೆ, ಮುಂಚೆ ಎಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ಸೌದೆ ಒಲೆಯಿಂದ ಗ್ಯಾಸ್ ಸ್ಟೌವ್ ಅಪ್ಗ್ರೇಡ್ ಆದ್ರು. ನೆಕ್ಸ್ಟ್ ಜನರೇಷನ್ ಕುಕಿಂಗ್ ಎಲ್ಲ ಇಂಡಕ್ಷನ್ ಸ್ಟೌವ್ ಗೆ ಮೈಕ್ರೋವೇವ್ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ಬರ್ತಾ ಬರ್ತಾ ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿಲ್ಲ. ಒಂದ್ ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕ್ಲೀನ್ ಮಾಡಿ ರೋಬೋಟ್ ತುಂಬ ಎಲ್ಲದಕ್ಕೆ ಕರೆಂಟ್ ಚಾರ್ಜ್ ಬೇಕು.
1: ಜೊತೆಗೆ ನಮ್ಮ ವೆಹಿಕಲ್ ಗೂ ಚಾರ್ಜ್ ಮಾಡ್ಬೇಕಲ್ಲ.
0: ವೆಹಿಕಲ್
1: ವೆಹಿಕಲ್ಸ್ ಜಾಸ್ತಿ
0: ಇವಿದು ಅವೇರ್ನೆಸ್ ತುಂಬಾ ಆಗೋದ್ರಿಂದ ಸೋಲಾರ್ ಗೆ ತುಂಬಾ.
1: ಒಟ್ಟು ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಬಳಸ್ಕೊಂಡ್ಬಿಡೋಣ, ಸಾಧ್ಯ ಆಗುತ್ತೆ ಅಷ್ಟು ಅಂತ ಹೇಳಿ. ಅದು ಲಾಭ. ಇನ್ನು ಅನಿಲ್ ಕುಮಾರ್ ನಾಡಿಗೇರವರೇ, ಈ ಪರ್ಯಾಯ ರೂಪದಲ್ಲಿ ಬಂದಾಗ ವಿದ್ಯುತ್ತನ್ನು ಕೂಡ ಗ್ಯಾಸ್ ತರ ಬಳಸೋದು, ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಒಂದು ವಿಡಿಯೋನು ನೋಡಿದೆ ನಾನು, ಎಂತ ಪ್ಲಾಸ್ಮಾ ಎನರ್ಜಿ ಅಂತ, ವಾಟ್ ಇಸ್ ದಿಸ್?
2: ಖಂಡಿತ. ಈಗ ನಮಗೆ ಏನು ವಿದ್ಯುತ್ತಿನ ಮೂಲಕ ಕಣ್ಣಿಗೆ ಕಾಣುವಂತಹ ಜ್ವಾಲೆ ಏನಿದೆ ಅದನ್ನ ಮಾಡೋದನ್ನ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಅಂತ ಹೇಳಿ ಮಾಮೂಲಾಗಿ ನಾವು ಮಾತಾಡ್ತಾ ಕೂತ್ಕೊಳ್ತೀವಿ. ಇದು ನಿಜವಾಗ್ಲೂ ಏನು ಅಂತಂದ್ರೆ, ಯಾವಾಗ ಹೈ ವೋಲ್ಟೇಜ್ ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದಾಗ ಅದು ಗ್ಯಾಸ್ ನ ಅಯೋನೈಸ್ ಮಾಡುತ್ತೆ. ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ, ಅಥವಾ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಯಾವಾಗ ಆ ಪ್ಲಾಸ್ಮಾ ಎನರ್ಜಿ ಇದೆ ಅದು ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮಗೆ ಫ್ಲೇಮ್ ರೂಪದಲ್ಲಿ ಕಾಣುತ್ತೆ. ತಮಾಷೆಗೆ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ಸಲ ಲೈಟ್ ಕಂಬಗಳಲ್ಲಿ ಮೇಂಟೆನೆನ್ಸ್ ಕಾಣಿಸಿದ್ರು ಕೂಡ ಅದರಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅದೇ ಅದೇ ತಂತ್ರಜ್ಞಾನದ ವಿಚಾರದಲ್ಲಿ ಅದೇ ಹೆಚ್ಚಿನ ವೋಲ್ಟೇಜ್ ಉಪಯೋಗಿಸಿ ಫೋರ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಪ್ಲಾಸ್ಮಾ, ಪ್ಲಾಸ್ಮಾ ಎನರ್ಜಿ ಮೂಲಕ ಮಾಡೋದು ಕಣ್ಣಿಗೆ ಕಾಣುವಂತ ಜ್ವಾಲೆ ಕಾಣುತ್ತೆ. ಅದಲ್ದೇನೆ ಈಗ ಬೇರೆ ಬೇರೆ ತಂತ್ರಜ್ಞಾನಗಳು ಬೇಕಾದಷ್ಟಿದೆ. ಐಆರ್ ತಂತ್ರಜ್ಞಾನ ಇದೆ, ಇನ್ಫ್ರಾ ರೇಡಿಯೇಷನ್ ತಂತ್ರಜ್ಞಾನ ಇದೆ, ಹಾಗೆ ಇಂಡಕ್ಷನ್ ಸ್ಟೌವ್ ಅಂತೂ ನಾವು ಕೇಳ್ತಾನೆ ಇದ್ದೀವಿ. ಸೊ ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತ ಹೆಚ್ಚಿನ ಶಾಖ ಕೊಡುತ್ತೆ ಅನ್ನೋಂತ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗಬಹುದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ರೆ ಮುಗಿಸಿಟ್ಬಿಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ
2: ನಿಂತ್ಕೊಳ್ಳುತ್ತೆ. ಹೌದು,
1: ಒಂದ್ ಕಡೆ ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ.
2: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ಗೆ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು ಅನ್ನೋದು.
1: ಮನೆ ಮನೆಗೆ ಸಿಲಿಂಡರ್ ಕೊಟ್ಟು ಹೋಗ್ತಾ ಇದ್ದಾರೆ ಇಷ್ಟು ವರ್ಷ.
2: ಅದಲ್ದೇನೆ ದೊಡ್ಡ ದೊಡ್ಡ ಕಡೆಯಲ್ಲಿ PNG ಬರ್ತಾ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ, ಪೈಪ್ ಗಳಿಗೆ ಮನೆಗಳಲ್ಲಿ ಬರ್ತಾ ಇದೆ.
1: ಮೈಸೂರಲ್ಲೂ ಒಂದ್ ಲೈನ್ ಬಂದಿದೆ,
2: ತುಂಬಾ ಕಡೆಗಳಲ್ಲಿ ಬಂದಿದೆ. ಈ ಗ್ಯಾಸ್ ಗೆ ಬರೋ ದಿವಸಗಳಲ್ಲಿ ಬಯೋಗ್ಯಾಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಬಯೋಗ್ಯಾಸ್ ಅಂದ್ರೆ ಜೈವಿಕ ಇಂಧನಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಇನ್ನಷ್ಟು ಇದು ಸುಸ್ಥಿರ ತಂತ್ರಜ್ಞಾನದ ಕಡೆ ಹೋಗುತ್ತೆ. ಈ ತಂತ್ರಜ್ಞಾನ ಆಲ್ರೆಡಿ ಪ್ರಚಲಿತಕ್ಕೆ ಬಂದಿದೆ, ಇನ್ನಷ್ಟು ಜನರ ಬಳಕೆ ಹೆಚ್ಚಾಗಬೇಕಾಗಿದೆ. ಹಾಗೆ ಡೈಮೀಥೈಲ್ ಈಥರ್ ಅಂತ ಕರಿತೀವಿ, DME ಅಂತ ಕರಿತೀವಿ, ಅದಿನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಅದು ಬಂದರೂ ಕೂಡ ಗ್ಯಾಸ್ ಗೆ ಪರ್ಯಾಯವಾಗಿ ಕೆಲಸ ಮಾಡಲಿದೆ. ಹಾಗೇನೆ ಈ ಬಯೋಗ್ಯಾಸ್ ಗಳನ್ನ ಪೂರ್ತಿ ಬಯೋಗ್ಯಾಸ್ ಗಳನ್ನ ಮಿಶ್ರಣವಾಗಿ ಹೇಳಿದೆ, ಪೂರ್ತಿ ಬಯೋಗ್ಯಾಸ್ ಗಳನ್ನ ತಯಾರು ಮಾಡಿ ಅದನ್ನು ಒತ್ತಡಗಳಲ್ಲಿ ಸಿಲಿಂಡರ್ ಗಳಲ್ಲಿ ತುಂಬಿಸಿ ಮನೆ ಮನೆಗಳಿಗೆ ಕೊಡಬಹುದಾದ ಪ್ರಯತ್ನ ಸಾಕಷ್ಟು ಪ್ರಗತಿಯಲ್ಲಿದೆ. ಇದನ್ನು ಬರೋ ದಿವಸಗಳಲ್ಲಿ 10 ದಿವಸಗಳಲ್ಲೇ ನಾವು ಇದನ್ನ ನೋಡ್ತಾ ಇದೀವಿ.
1: ಹರಿಯಾಣದಲ್ಲಿ ಯಾರೋ ಒಬ್ರು ಮಾಡಿ ಅದನ್ನ ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ.
2: ಹೌದು, ಹಾಗೇನೆ ಗೋಬರ್ ಗ್ಯಾಸ್ ಅನ್ನೋದೇನಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಂತದಲ್ಲಿ ಹೇಗೆ ನಿಂತೋಗಿತ್ತು, ಇದು ಎಷ್ಟೊಂದು ಎನ್ಜಿಒಗಳ ಸಹಾಯಗಳಿಂದ ಇದು ಇನ್ನಷ್ಟು ಮುಂದೆ ಬರಕ್ಕೆ ಪ್ರಾರಂಭ ಆಗೋಗಿದೆ. ಇದು ಮೈಸೂರು ಹತ್ತಿರದಲ್ಲೇ ಎರಡು ಮೂರು ಗ್ರಾಮಗಳಲ್ಲಿ ಇದ್ರ ಬಗ್ಗೆ

0: ಪ್ರಾಯೋಗಿಕ ಹಂತಗಳಾಗಿ ಅದಕ್ಕೆ ಅವರಿಂದ ಬರೀ ಒಂದಿಷ್ಟು ಹಣ ಕಡಿಮೆ ಹಣಗಳನ್ನು ತಗೊಂಡ್ಬಿಟ್ಟು ಉಳಿದ ಹಣಗಳನ್ನ ಎನ್ಜಿಒಗಳು ಬರೆಸಿ ಸುಮಾರು 100ಕ್ಕೂ ಹೆಚ್ಚು ಬಯೋಗ್ಯಾಸ್ ಪ್ಲಾಂಟ್ಗಳು ಮೈಸೂರು ಸುತ್ತಮುತ್ತಲು ಸರ್ಗೂರು ಅಂತ ಗ್ರಾಮಗಳಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಇದು ಒಂದು ರೀತಿಯ ಒತ್ತಡವನ್ನ ಗ್ಯಾಸ್ ಮೇಲೆ ಅವಲಂಬತೆಯನ್ನು ತಪ್ಪಿಸುತ್ತೆ. ಇದಿಷ್ಟು ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ನಮ್ಮ ಮಟ್ಟದಲ್ಲಿ.
1: ಎಲ್ಲೋ ಒಂದ್ ಕಡೆ ಸಹಕಾರಿ ತತ್ವದ ಮೇಲೆ ಇವೆಲ್ಲ ನಡೀತಾ ಇದಾವೆ, ನಾವು ಒಂದಷ್ಟು ಕೊಡ್ತೀವಿ ನೀವು ಮಾಡಿ ಹೇಳಿ,
0: ಅಂದ್ರೆ ಅವ್ರಿಗೂ ಒಂದಿಷ್ಟು ಬದ್ಧತೆ ಇರುತ್ತೆ, ಪ್ರೋತ್ಸಾಹನ ಕೊಟ್ಟಂಗೆ ನಿಜವಾದ ಆಸಕ್ತರು ಮುಂದೆ ಬರ್ತಾರೆ. ಈ ಕಾರಣಗಳಿಂದ ಎನ್ಜಿಒಗಳು ಸಿಎಸ್ಆರ್ ಫಂಡಿಂಗ್ ಅಲ್ಲಿ ಸಿಎಸ್ಆರ್ ಫಂಡಿಂಗ್ ಗಳನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಸಿಎಸ್ಆರ್ ಫಂಡಿಂಗ್ ಗಳಲ್ಲಿ ಎಷ್ಟೊಂದು ಹಣಗಳನ್ನ ಅವರು ಈ ಸುಸ್ಥಿರತೆಗೆ ವ್ಯಯಿಸ್ತಾ ಇರೋದ್ರಿಂದ ನಾವು 2070ರಲ್ಲಿ ಏನು ಗುರಿ ಇಟ್ಕೊಂಡಿದ್ವಿ, 2070 ಏನು ಗುರಿ ಇಟ್ಕೊಂಡಿದೀವಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಕಾರ್ಬನ್ ನ್ಯೂಟ್ರಲ್, ಅಂದ್ರೆ ನಮ್ಮಲ್ಲಿಂದ ಇಂಗಾಲದ ಹೊರಸೂಸುವಿಕೆ ಇರೋದೇ ಇಲ್ಲ, ಆ ಗುರಿನ ಬಹುಶಃ ನಾವು ತಲುಪ್ತೀವಿ ಅನ್ನೋ ಆತ್ಮವಿಶ್ವಾಸನ ಇದೆಲ್ಲ ಮೂಡಿಸುತ್ತೆ.
1: ಸಸ್ಟೈನಬಲ್ ಎನರ್ಜಿ ಅಚೀವ್ ಮಾಡೋದಲ್ಲ, ಆಗ್ಲೇ ನಾವು ದಾಪುಗಾಲು ಇಟ್ಬಿಟ್ಟಿದ್ದೀವಿ, ಮೋರ್ ದನ್ 50% ವಿ ಹ್ಯಾವ್ ಅಚೀವ್ಡ್. ಇನ್ನು ಮಾಡೋದು ತುಂಬಾ ಇದೆ. ಇದ್ರ ಮಧ್ಯದಲ್ಲಿ ಮನೆಯ ವೇಸ್ಟ್ ಅನ್ನು ಬಳಸಿ ಏನ್ ನಾವು ಹೊರಗಡೆ ಹಾಕ್ತಾ ಇದ್ವಿ, ಅದರದೇ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳು ಮಿನಿ ಯೂನಿಟ್ಗಳು ಬಂದಿದ್ದಾವೆ.
0: ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವ ವಿಧಾನದಲ್ಲಿ ಇನ್ನೂ ಜಾಗೃತಿ ಆಗಬೇಕಿದೆ, ಆಗಿದೆ.
1: ಸರಿಯಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ
0: ಅಂದ್ರೆ
1: ಕಸ ಬೇರ್ಪಡಿಸುವುದು ಅಂದ್ರೆ ಹೇಗೆ? ಯಾಕಂದ್ರೆ ನಮ್ಮಲ್ಲಿ ಎರಡು ಬಕೆಟ್ ಇಡ್ತೀವಿ, ಟೆಂಪೋನಲ್ಲಿ ಹಾಕೊಂಡು ಹೋಗೋದು, ಎರಡು ಒಂದಕ್ಕೆ ಸುರ್ಕೊಂಡು
0: ಹೋಗ್ತಾ ಇದೆ. ಎಲ್ಲಾ ಹಂತಗಳಲ್ಲೂ ಜಾಗೃತಿ ಮೂಡಿಸುವಂತ ಕೆಲಸನ ಬಹುಶಃ ಆಗಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವಿಕೆ, ಸಾಗಾಣಿಕೆಯಲ್ಲೂ ಬೇರೆ ಬೇರೆಯಾಗಿ ಸಪರೇಟ್ ಆಗಿ ಹೋಗೋದು. ಆ ರೀತಿ ಸಪರೇಟ್ ಆಗಿ ಹೋದಾಗ ನಮ್ಮ ವೆಟ್ ವೇಸ್ಟ್ ಏನಿದೆ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೆ ಆಲ್ರೆಡಿ ಸರ್ಕಾರ ಬೃಹತ್ ಯೋಜನೆಯಾಗಿ ಸತತ್ ಅನ್ನುವಂತ ಒಂದು ಯೋಜನೆ ರೂಪಿಸಿದೆ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಅಂದ್ರೆ ಇದಿಷ್ಟನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ನಾವು ಏನ್ ಬಳಸ್ತಾ ಇದೀವಿ ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಗೆ, ಅದಕ್ಕೆ ಪರ್ಯಾಯವಾಗಿ ಆಗಬೇಕು. ಸತತ್ ಯೋಜನೆ ಪ್ರಾಯೋಗಿಕ ಹಂತದಲ್ಲಿ ಉತ್ತರ ಭಾರತಗಳಲ್ಲಿ ಕೆಲವೊಂದು ಪ್ಲಾಂಟ್ ಗಳೆಲ್ಲ ಆಗಿದೆ. ಆದ್ರೂ ಕಸ ಬೇರ್ಪಡಿಸುವಿಕೆನೆ ಇದಕ್ಕೆ ಮೂಲವಾಗಿ ಬೇಕಾದ ಅಗತ್ಯ. ಅದಾಯ್ತು ಅಂದ್ರೆ ಈ ಸತತ್ ಯೋಜನೆ ಯಶಸ್ವಿ ಆಗತ್ತೆ, ಬಯೋಗ್ಯಾಸ್ ಯೋಜನೆ ಯಶಸ್ವಿ ಆಗತ್ತೆ, ಇದು ಎನರ್ಜಿ ಜನರೇಷನ್ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಆಗತ್ತೆ.
1: ನಮ್ಮ ಆಕಾಶವಾಣಿ ಕೇಂದ್ರದಿಂದ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅವರು ಈ ಮಿನಿ ಪ್ಲಾಂಟ್ ಗಳನ್ನ ಈ ತರದ ವೇಸ್ಟ್ ಅನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವ ಒಂದಷ್ಟು ಪ್ಲಾಂಟ್ ಮೈಸೂರಿನ ಸುತ್ತಮುತ್ತ ಇದ್ದಾವೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಅವಾಗ ಅನ್ನಿಸ್ತು, ಹೌದಲ್ವೇ, ಸಣ್ಣ ಸಣ್ಣ ಪ್ರಯತ್ನ ದೊಡ್ಡದಕ್ಕೆ ಒಂದು ದಾರಿ ಆಗೇ ಆಗುತ್ತೆ.
0: ಖಂಡಿತವಾಗ್ಲಾಗತ್ತೆ. ನೀವು ಹೇಳಿದಾಗ ಗ್ಯಾಸ್ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಒಂದು ವಿಧಾನ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ನಮಗೆ ಪ್ರತಿಯೊಂದಕ್ಕೂ ಮೂಲ ಅಗತ್ಯ ಆಗಿದೆ. ನೀವು ಹೇಳಿದಾಗೆ ಇವಿ ಚಾರ್ಜಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇವಿ ಚಾರ್ಜಿಂಗ್ ಗಳು ಬರೋ ದಿವಸದಲ್ಲಿ ಹೆಚ್ಚು ಪ್ರಚಲಿತ ಆದಾಗ ಇದಕ್ಕೆ ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋ ಸಮಸ್ಯೆ ಆಗುತ್ತೆ. ಸೋಲಾರ್ ಮೂಲಕ ಪಡೀತೀವಿ ಅನ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು ಚಾರ್ಜಿಂಗ್ ಹಾಕೋದೇ ಯಾವಾಗ ಸಾಯಂಕಾಲದ ಹೊತ್ತಲ್ಲಿ. ಆದ್ರೆ ಒಂದಿಷ್ಟು ನಮಗೆ ಗ್ರಿಡ್ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ಎಷ್ಟು ಗ್ರಿಡ್ ಮೇಲಿನ ಅವಲಂಬನೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಗ್ರಿಡ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ನಾವು ಬದಲಿ ಮೂಲಗಳನ್ನ ಪರ್ಯಾಯ ಮೂಲಗಳನ್ನು ಹುಡುಕ್ಬೇಕಾದ್ರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಏನ್ ಒತ್ತಡ ಬೀಳುತ್ತೆ ಅದ್ರ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ.
1: ನಿನ್ನೆ ತಾನೆ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಪರಿಚಯ ಮಾಡಿದ್ದಾರೆ, ಅದರ ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ಪುಟಾಣಿ, ಈ ಸುವೇಗ ಅಂತ ಬಹಳ ಹಿಂದೆ ನಾವು ಬಳಸ್ತಾ ಇದ್ವಿ, ಈ ತರದ ಒಂದು ಸಣ್ಣ ಮೋಟರ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, ಸೈಕಲ್, ಈ ತರದ ಒಂದು ಸಣ್ಣ ಮೋಟರ್ ಸೈಕಲ್, ಅದಕ್ಕೆ ಛಾವಣಿಯಾಗಿಯೇ ಬಳಸ್ಕೊಂಡಂತಹ ಸೋಲಾರ್ ಪ್ಯಾನಲ್, ಬೆಳಗಿನ ಬೆಳಕಿದ್ರು ಸಾಕು, ಬಿಸಿಲಿದ್ರು ಸಾಕು, ಅದು ಅದ್ರ ಮೇಲೇನೆ ಸೋಲಾರ್ ಎನರ್ಜಿ ಮೇಲೇನೆ ನಡೆಯುತ್ತೆ. ಸಂಜೆ ಅದರಿಂದ ಚಾರ್ಜ್ ಆಗಿರೋ ಬ್ಯಾಟರಿ ಇಲ್ಲಿ ಕೆಳಗಡೆ ಇರುತ್ತೆ, ಅದರಿಂದ ಬ್ಯಾಟರಿ ಮೂಲಕ ನಡೆಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದು ಬೀದಿ ಬೀದಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಸೈಕಲ್ ತರ ಇದು ಬಳಕೆಗೆ ಬರುತ್ತೆ ಅಂತ ಹೇಳಿ ಆ ಒಂದು ಮುನ್ನೋಟ ಇತ್ತು. ಈ ತರದ ಒಂದು ಪರ್ಯಾಯ ವೆಹಿಕಲ್ಗಳು ಮೇ ಬಿ ಸ್ಪೀಡ್ ಕಾಂಪ್ರಮೈಸ್ ಆಗಬಹುದು, ಆದ್ರೆ ಇಂಧನದ ಬಳಕೆ ವಿಚಾರದಲ್ಲಿ ಇತ್ತಲಾಗಿ ಗ್ರಿಡ್ ಮೇಲೂ ಅವಲಂಬನೆ ಇಲ್ಲ, ಅಥವಾ ಇನ್ಯಾವುದೋ ಇಂಧನಕ್ಕೆ ಅವಲಂಬನೆ ಇಲ್ಲ, ತನ್ನ ಎನರ್ಜಿಯನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಇದರ ಒಂದು ಎಕ್ಸ್ಪೆರಿಮೆಂಟ್ ರೈಲ್ವೆ ನಲ್ಲೂ ಆಗಿದೆ,
0: ಖಂಡಿತ ಆಗಿದೆ.
1: ಕಂಟಿನ್ಯೂಸ್ ಆಗಿ ಆ ರೈಲ್ವೆ ಇಂಜಿನ್ ಎಲೆಕ್ಟ್ರಿಸಿಟಿ ತನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಂತ ಓಡ್ತಾ ಇದೆ.
0: ಖಂಡಿತ ಆಗ್ತಾ ಇದೆ. ರೀಜನರೇಷನ್ ಅಂತ ಹೇಳ್ತೀವಿ, ಈವನ್ ಯಾವಾಗಾದ್ರೂ ವೇಗೋತ್ಕರ್ಷ ಕಡಿಮೆ ಆಗುತ್ತೆ ಅದನ್ನ ಎಲೆಕ್ಟ್ರಿಸಿಟಿನ ರೀಜನರೇಟ್ ಮಾಡ್ತಾರೆ. ಹಾಗೆ ಹೇಗೆ ನಮ್ಮ ರೈಲ್ವೆ ಲೈನ್ ಟೋಟಲಿ ವಿದ್ಯುತೀಕರಣ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ಸೋಲಾರ್ ಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈಲ್ವೇಸ್ ನ ಎನರ್ಜಿ ಆಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬ, ಸೊ ಹಾಗಾಗಿ ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ. ಆದ್ರೆ ಬರೋ ದಿವಸಗಳಲ್ಲಿ ಇನ್ನೂ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ, ಅದು ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ ಗಳು ಬಂದಾಗ ಹೇಗೆ ನಾವೀಗ ಪೆಟ್ರೋಲ್ ನ ಟ್ಯಾಂಕರ್ ಅಲ್ಲಿ ತುಂಬಿಕೊಂಡ್ ಬರ್ತೀವಿ, ಹಾಗೆ ಹೈಡ್ರೋಜನ್ ಗಳನ್ನು ತುಂಬಿಕೊಂಡ್ ಬಂದು ಪೆಟ್ರೋಲ್ ತರನೇ ಆಗೋದ್ರೆ ಬಹುಶಃ ಚಾರ್ಜಿಂಗ್ ಈಗ 15 ನಿಮಿಷ ಕಾಯೋದು ಜಾಸ್ತಿ ಅಂತ ಅನ್ಕೊಳ್ತೀವಲ್ಲ ಈಗ.

0: ಅದು ಒಂದ್ ಸೆಕೆಂಡ್ ಇಲ್ಲ ಹೈಡ್ರೋಜನ್ ನ ತುಂಬಿಸ್ಕೊಳತ್ತೆ. ಆ ಹೈಡ್ರೋಜನ್ ಮತ್ತೆ ಮೂಲವಾಗಿ ಶುರುವಾಗೋದು ನಮ್ಮ ನವೀಕರಣ ಇಂಧನದಿಂದ. ನವೀಕರಣ ಇಂಧನದಿಂದ ಹೈಡ್ರೋಜನ್, ಹೈಡ್ರೋಜನ್ ವೆಹಿಕಲ್ ಗಳು ಓಡುತ್ತೆ. ಇದನ್ನು ಕೂಡ ಈಗ ಮನೆ ಮನೆಗಳಲ್ಲಿ ಅಡಿಗೆ ಮಾಡೋದಕ್ಕೆ ಈ ವಿಧಾನನ ತರ್ತಾ ಇದ್ದಾರೆ. ಒಂದು ಸಣ್ಣ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ನೀವು ನೀರ್ ಹಾಕಿ, ನೀರ್ ಹಾಕಿದಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೈಡ್ರೋಜನ್ ಇಂದ ನಿಮ್ ಗ್ಯಾಸ್ ಓಡುತ್ತೆ. ಒಂದ್ ಅರ್ಥದಲ್ಲಿ ನೀರಿನಿಂದ ಓಡುತ್ತು ನಂಗೆ ಕಾಣುತ್ತೆ. ಅದಕ್ಕೆ ಬೆಂಬಲವಾಗಿ ನವೀಕರಣ ಇಂಧನ ವಿದ್ಯುತ್ ಶಕ್ತಿ ಇದ್ದೇ ಇರುತ್ತೆ.
1: ಅದು ಪ್ಯಾರಲಲ್ ಆಗಿ, ಯಾಕಂದ್ರೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದರ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದ ಒಂದು ವಿಡಿಯೋ ನಮ್ಮ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ನೋಡಿದ್ವಿ. ಇದೇ ಒಂದು ಲೋಟ ನೀರನ್ನ ಹಾಕಿದ್ದಾರೆ ಡೆಮಾನ್ಸ್ಟ್ರೇಷನ್ ಗಾಗಿ, ಅಲ್ಲಿ ಆನ್ ಮಾಡಿದಾಗ ಅದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿ ಅದು ಇಂಧನವಾಗಿ ಬಳಕೆಯಾಗಿ ಅವರು ಅಡಿಗೆ ಮಾಡಿದ್ರು. ಸೊ ಅನೇಕ ರೀತಿಯ ಹೊಸ ಏನು ಇಂಧನ ಮೂಲಗಳನ್ನು ನಾವು ಪರಿಚಯಿಸ್ತಾ ಇದೀವಿ. ಇವುಗಳ ಪರಿಚಯ ನಿಜವಾಗ್ಲೂ ಯಾರಿಗಾಗಬೇಕು?
0: ನಮ್ಮ ಇಂಧನ ಉಳಿತಾಯ ಅಥವಾ ನವೀಕರಣ ನಾವು ಇಂಧನ ಅಂತ ಏನ್ ಮಾತಾಡ್ತಾ ಇದೀವಿ, ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ? ಮುಂದಿನ ಜನಾಂಗಕ್ಕೋಸ್ಕರ ಮಾಡುದು, ನಮ್ಮ ಕಾಲಕ್ಕಲ್ಲ, ಮುಂದಿನ ಜನಾಂಗಕ್ಕೆ ಮಾಡಬೇಕಾದ್ರೆ ಅವರಿಗೆ ಅದರ ಅರಿವು ಮೂಡಬೇಕು. ಹಾಗಿದ್ದಾಗ ನಾವು ಪ್ರಾಂತ್ಯ ಹಂತ ಮನೆಯಲ್ಲಿ ಅನಗತ್ಯವಾದ ದೀಪವನ್ನ ಆರಿಸೋದ್ರಿಂದ ಹಿಡಿದು ಅಥವಾ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಪನ್ಮೂಲಗಳ ಸುರಕ್ಷೆ ಏನಾಗಬೇಕು ಅನ್ನೋ ಮಕ್ಕಳಿಗೆ ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು.
1: ಜೊತೆಗೆ ತಂದೆ ತಾಯಿಗಳು ಅದಕ್ಕೆ ಒಂದು ಪೂರಕವಾಗಿ ನಿಂತ್ಕೋಬೇಕು. ಆಟದ ಸಾಮಾನು ಕೊಡಿಸೋದ್ರೆ ಸುಮ್ಮನೆ ಏನೋ ಒಂದು ಬೊಂಬೆ ಪಿಪಿ ಕೊಡಿಸೋದಲ್ಲ. ಇವತ್ತು ಈ ಕನ್ಸ್ಟ್ರಕ್ಷನ್ ತರದ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬಂದಾಗ ಮಗುಗೆ ಆ ಕಲ್ಪನೆಯೇ ಬೇರೆ. ಸಣ್ಣ ಪುಟ್ಟ ಬ್ಲಾಕ್ ಗಳಿಂದ ಅದೇನೇನೋ ಹೊಸ ವಿಧಾನಗಳನ್ನು ಕಂಡುಹಿಡಿತಾ ಇತ್ತು. ಈಗ ಸೋಲಾರ್ ಪ್ಯಾನಲ್ ಇಟ್ಕೊಂಡು ಆಟ ಆಡ್ತಾ ಆಡ್ತಾ ಹೊಸ ಹೊಸ ಗ್ಯಾಜೆಟ್ಸ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಲ್ಪನೆ ಬಂದ್ರೆ
0: ಖಂಡಿತ
1: ಥಿಂಕಿಂಗ್ ಹೊರೈಸನ್ ಬದಲಾಗುತ್ತೆ.
0: ಸುರಕ್ಷತೆ ಇದೆಯಲ್ಲ, ವಿದ್ಯುತ್ ಮತ್ತೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಆತಂಕ ಬೇಡ. ನೀವು ಸೋಲಾರ್ ಪ್ಯಾನಲ್ ಬೇಕಾದ್ರೆ 500 ವ್ಯಾಟ್ ದೇ ಆಗ್ಲಿ, ಅದು 12 ಅಥವಾ 24 ಅವರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಕೈ ಹಿಡ್ಕೊಂಡ್ರೆ ಶಾಕ್ ಹೊಡಿಯಲ್ಲ. ಸೊ ಆ ಮಟ್ಟಿಗೆ ಮಕ್ಕಳಿಗೆ ಕಲಿಸುವಂತ 5 ವ್ಯಾಟ್ 10 ವ್ಯಾಟ್ ಗಳೇನಿದೆ ಸಂಪೂರ್ಣ ಸುರಕ್ಷಿತ ಮತ್ತೆ ಅಷ್ಟೇ ಮಟ್ಟಿಗೆ ಆಸಕ್ತಿ ಹುಟ್ಟಿಸುವಂತದ್ದು. ಒಂದು ಸಣ್ಣ ಪ್ಯಾನಲ್ ಬರುತ್ತೆ, ಅದನ್ನ ನೀರೊಳಗಿಟ್ಟರೆ ಫೌಂಟನ್ ತರ ಚಿಮ್ಮತ್ತೆ ನೀರು,
1: ಖುಷಿಯಾಗುತ್ತೆ
0: ನೀರು ಚಿಮ್ಮತ್ತೆ. ಆಸಕ್ತಿ ಮೂಡಿಸುವಂತ ಕೆಲಸ ಬೇಕು. ಬರೋ ದಿವಸಗಳಲ್ಲಿ ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವರಿಗೆ ಇದರಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಅದು ಆಗ್ತಾ ಇದೆ.
1: ಅದ್ರ ಜೊತೆ ಜೊತೆಗೆ ಹೋಗಬೇಕು, ಇವರು
0: ಜೊತೆಲಿ ಹೋಗ್ಬೇಕು. ಹೌದು, ಖಂಡಿತವಾಗಿ.
1: ಇನ್ನು ವಿಶ್ವಜಿತ್ ಅವರ ನಿಮ್ಮನ್ನ ಮರ್ತೇ ಬಿಟ್ವಿ, ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಏನೋ ಬಂದವರಿಗೆ ನೀವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀರಿ, ಇನ್ನು ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಹೊಸದೇನಾದ್ರು ಕೊಡಬೇಕು. ಇಲ್ಲಾಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಏ ಅವ್ರು ಬರ್ತಾರ್ರಿ, ಪ್ಯಾನಲ್ಸ್ ಹಾಕ್ತಾರೆ, ಕನೆಕ್ಟ್ ಮಾಡ್ತಾರೆ, ಅದೇನು ಪ್ರೊಡಕ್ಷನ್ ದುಡ್ಡು ಅಂತಾರೆ. ಅಲ್ಲಿಗೆ ನಿಲ್ಲಲ್ಲ ಅದು. ಇದು ಪ್ರತಿ ಮನೆಯಲ್ಲಿ ನಾನ್ ಮಾಡಿಸಿದ್ನಿ, ನೀವು ಮಾಡಿ, ನೀವು ಮಾಡಿದಿರಿ ಮತ್ತೊಬ್ರು ಮಾಡಿ, ಹಿಂಗೆ ಇದೊಂಥರ ಸರ್ಪಟಾಕಿ ಇದ್ದಂಗೆ. ಎಲ್ಲ ಒಂದ್ ಕಡೆ ಬೆಂಕಿ ಹತ್ತಿದ್ರೆ ಸಾಕು, ಇಡೀ ಸರ ಹತ್ತುತ್ತೆ. ಒಂದು ನೀವು ಬಡಾವಣೆಗೆ ಹೋಗಿ ಒಬ್ರು ಮನೆಗೆ ಕ್ಯಾನ್ವಾಸ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಯಾರೋ ಲೀಡರ್, ಒಪಿನಿಯನ್ ಲೀಡರ್ ಇರ್ತಾರೆ, ಅವರು ಏ ನಾವೆಲ್ಲ ಮಾಡ್ತೀವಿ ನೀವು ಮಾಡ್ರಿ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಲೈನ್ ನಿಂತ್ಕೋತಾರೆ. ಈ ತರದೊಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಿದೆ?
2: ಖಂಡಿತ ಸರ್, ನೀವು ಹೇಳಿ 100% ಒಂದು ಇಂಡಸ್ಟ್ರಿ ಹೋದ ಆ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲರೂ ಹಾಕ್ಸ್ತಾ ಇದಾರೆ ಇವಾಗ ಸೋಲಾರ್. ಒಬ್ರು ಕ್ಲೈಂಟ್ 6 MPR ಸಿಕ್ಕರು, ಅವ್ರು 6 MPR 5 ಜನ ಹಾಕ್ಸಿದ್ರು ಸೋಲಾರ್. ಅದೇ ರೀತಿ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಎಲ್ಲಾ ಹಾಸ್ಪಿಟಲ್ ಸೋಲಾರ್ ಬರ್ತಾ ಇದಾರೆ, ಬೇರೆ ಬೇರೆ ಕಂಪನಿಗಳು ಅಷ್ಟೇ, ಎಲ್ಲಾ ಇಂಡಸ್ಟ್ರಿ ಸೋಲಾರ್ ಬರ್ತಾ ಇದಾರೆ. ಒಂದೊಂದ್ಸಲ ಅವ್ರ ಸ್ವಂತ ಬಿಲ್ಡಿಂಗ್ ಆಗಿರೋದಿಲ್ಲ ಅಂತ ಕನ್ಸ್ಟ್ರೆನ್ಸ್ ಎಲ್ಲ ಬರುತ್ತೆ, ಅದಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲಿ ಕೂಡ ಮಾಡಿಸ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ತುಂಬಾ NBFCಗಳು ಮುಂದೆ ಬರ್ತಿದ್ದಾರೆ ಲೋನ್ ಕೊಡೋದಕ್ಕೋಸ್ಕರ. ಇನ್ ಕೇಸ್ ದುಡ್ಡು ಇಲ್ಲ ಅಂದ್ರೆ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ತೊಂದರೆ ಇಲ್ಲದಂಗೆ 80% ಫಂಡಿಂಗ್ ಮಾಡ್ತಾ ಇದಾರೆ. ಆಮೇಲೆ 10 ವರ್ಷಕ್ಕಿಂತ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಮುಂಚೆ 10 ವರ್ಷ ಹಿಂದೆ ಕೆಲಸ ಮಾಡ್ಬೇಕಾದ ಸೋಲಾರ್ಗೆ 5 kW ಗೆ 6 ಚದರ ಜಾಗ ಬೇಕಿತ್ತು, ಇವಾಗ 2.5 ಚದರ ಜಾಗ ಸಾಕು. ಜಾಗ ಕಾಂಪ್ಯಾಕ್ಟ್ ಆಗಿದೆ ತುಂಬಾ, ಟೆಕ್ನಾಲಜಿ ವೈಸ್ ತುಂಬಾ ಇಂಪ್ರೂವ್ ಆಗಿದೆ, ಜನರೇಷನ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋಲಾರ್ ಪ್ಯಾನಲ್ ಅಲ್ಲಿ, ಇನ್ವರ್ಟರ್ ಅಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಇವಾಗ ಏನಂದ್ರೆ ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ತುಂಬಾ ಈಸಿ ಆಗಿದೆ. ಮುಂಚೆ ನಮ್ಗೆ ಯಾವ್ದೇ ಒಂದು ಸ್ಪೇರ್ ಬೇಕಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲ ಗುಜರಾತಿಗೆ ಹೋಗ್ಬೇಕಿತ್ತು, ಅಥವಾ ಡೆಲ್ಲಿಂದ ಬರಬೇಕಿತ್ತು. ಇವಾಗ ಮೈಸೂರಲ್ಲೇ ಎಲ್ಲಾ ಕಡೆ ಎಲ್ಲ ಸಿಗುತ್ತೆ ಸೋಲಾರ್ ಬಗ್ಗೆ, ತುಂಬಾ MC4 ಕನೆಕ್ಟರ್ಸ್ ಅಂತ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಮೈಸೂರಲ್ಲೇ ಸಿಗುತ್ತೆ ಇವಾಗ. ಅದರಿಂದ ಯಾವ್ದೇ ತರ ಸಮಸ್ಯೆ ಇಲ್ಲ, ಧೈರ್ಯವಾಗಿ ಯಾರು ಬೇಕಾದ್ರೆ ಹಾಕ್ಸ್ಕೋಬಹುದು. ಮೇಂಟೆನೆನ್ಸ್ ಬಗ್ಗೆ ವರಿ ಮಾಡಬೇಡಿ, ಯಾಕಂದ್ರೆ ಇವಾಗ ಏನಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಸೋಲಾರ್ ಫೀಲ್ಡ್ ಇಂದಾನೆ ಹೊರಗೆ ಬರ್ತಾ ಇದಾರೆ. ನಾಳೆ ದಿನ ರೋಡಿಗೊಬ್ಬ ಸೋಲಾರ್ ರಿಪೇರಿ ಮಾಡುವ ಟೆಕ್ನಿಷಿಯನ್ ಇರ್ತಾರೆ. ಇನ್ನು 5 ವರ್ಷಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಯಾವುದೇ ತರದ್ದು ಸರ್ವಿಸ್ ಬರೋದೇ ಇಲ್ಲ ಇದು ಸೋಲಾರ್ ಅಲ್ಲಿ.
1: ಜೀರೋ ಮೇಂಟೆನೆನ್ಸ್,
2: ಜೀರೋ ಮೇಂಟೆನೆನ್ಸ್.
1: ಜೊತೆಗೆ ಇವಾಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅವರವ್ರದೇ ಮನೆ ಮುಂದೆ ಕಂಬಗಳು ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದ್ ಸಣ್ಣ ಪ್ಯಾನಲ್ ಇರುತ್ತೆ. ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ಇದೆ ಸ್ಟ್ರೀಟ್ ಲೈಟ್ಗೆ, ಮತ್ತೆ ಅವರು ಪಂಚಾಯತ್ನವರು ಒಂದ್ಸರ್ತಿ ಇನ್ವೆಸ್ಟ್ ಮಾಡ್ತಾರೆ ಯಾವ್ದೋ ಸ್ಕೀಮ್ ಅಲ್ಲಿ ಬಂದಿರೋದನ್ನ ತಟ್ ಅಂತ ಹೇಳಿ, ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಏನಾದ್ರೂ ಕಾಲಕಾಲಕ್ಕೆ ಮೇಂಟೈನ್ ಮಾಡಬೇಕು, ಅಥವಾ ಬಲ್ಬ್ ಹೋಗಿದ್ರೆ ಬದಲಾಯಿಸಬೇಕಾಗ್ತದೆ ಅಷ್ಟೇ.
2: ಇವಾಗ ಏನಂದ್ರೆ ಮುಂಚೆದ ಲೆಡ್ ಆಸ್

0: ಬ್ಯಾಟರಿ ಆಗ್ಲೇ ಹೋಗ್ತಾ ಬರ್ತದೆ,
1: ಹೊಸ ಲಿಥಿಯಂ ಬಂದಿದ್ದಾರೆ,
0: ಲಿಥಿಯಂ ಬಂದಿರೋದ್ರಿಂದ 5 ವರ್ಷ ವ್ಯಾರಂಟಿನೇ ಕೊಡ್ತಿದ್ದಾರೆ. ಸ್ಟ್ರೀಟ್ ಲೈಟ್ಗಳು 5 ವರ್ಷ ತನಕ ಬಾಳ್ಕೆ ಬರ್ತಿದೆ ಆರಾಮಾಗಿ. ಅದ ಬಿಟ್ಟರೆ ದೊಡ್ಡ ದೊಡ್ಡ ಮನೆಗಳಿಗೂ, ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಮನೆಗೆ ಒಂದು ಲಿಫ್ಟ್ ಇದೆ, ಲಿಫ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಲಿಥಿಯಂ ಬ್ಯಾಟರಿ ಹಾಕಿ ಸೋಲಾರ್ ಚಾರ್ಜ್ ಮಾಡ್ತಾ ಇದೀವಿ. ಅವ್ರ ಮನೆಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿಲ್ಲ, ಸಿಗೋ ತನಕ ಸೋಲಾರ್ ಅಲ್ಲಿ ಪ್ರತಿಯೊಂದು ಚಾರ್ಜ್ ಮಾಡ್ತಾ ಇದಾರೆ. ಇವಾಗ 4 ಫ್ಲೋರ್ ಬಿಲ್ಡಿಂಗ್, ಲಿಫ್ಟ್ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ, ಅದ್ ಬಿಟ್ಟು ಇಡೀ ಮನೆ ಫುಲ್ ರನ್ ಆಗುತ್ತೆ.
1: ಇನ್ನು ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ತಾವು ನಿಮ್ಮ ರಚನಾ ಎನರ್ಕೇರ್ ಅನ್ನುವ ಒಂದು ಆಡಿಟ್ ಕಂಪನಿ ಇಟ್ಕೊಂಡಿದ್ದೀರಿ. ಇದು ಎನರ್ಜಿ ಆಡಿಟ್ ಗೆ ಬಹುಶಃ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ್ದು, ಕರ್ನಾಟಕದಲ್ಲಂತೂ ಬಹಳ ಯುನಿಕ್ ಅಂತ ಕರೀತೇವೆ. ಎನರ್ಜಿಗೂ ಆಡಿಟ್ ಮಾಡ್ತಾರೇನ್ರಿ, ಬರೀ ದುಡ್ಡು ಕಾಶಿಗೆ ಅನ್ಕೊಂಡಿದ್ವಿ ಅಂತ?
2: ಖಂಡಿತ ಸರ್, ಇದು ಇದು ಹೊಸ ವಿಚಾರ ನಮಗೆ. ಬಹಳಷ್ಟು ಗ್ರಾಹಕರು ಇದ್ರ ಬಗ್ಗೆ ಕೇಳ್ತಾರೆ, ಹಾಗಂದ್ರೆ ಏನು ಅಂತ. ಅಲ್ಲ, ಇದು ಕಡ್ಡಾಯನ ಅಂತ ಕೇಳ್ತಾರೆ, ಯಾಕಂದ್ರೆ ಜನಕ್ಕೆ ಹೇಗಾಗಿದೆ ಅಂದ್ರೆ ಕಡ್ಡಾಯ ಇದ್ರೆ ಮಾತ್ರ ಮಾಡಬೇಕು,
1: ಇಲ್ಲಾಂದ್ರೆ ನಾನು ವಾಪಸ್ ಬರುತ್ತಾ ರಿಟರ್ನ್ಸ್ ಅಂತ ಕ್ಲೈಮ್ ಮಾಡ್ತೀವಿ, ಅದರ್ವೈಸ್ ನಾವು ಆಡಿಟ್ ಮಾಡಿಸಕ್ಕೆ ಹೋಗೋದು.
2: ಹೇಗೆ ನೀವು ಹಣ ಎಲ್ಲಿಂದ ಬಂತು, ಹೇಗೆ ಹೋಯ್ತು ಅನ್ನೋ ವಿಚಾರಕ್ಕೆ ಆಡಿಟ್ ಮಾಡಿಸ್ತೀರಾ, ಹಾಗೆ ವಿದ್ಯುತ್ ಎಲ್ಲಿಂದ ಬಂತು, ಎಲ್ಲೇ ಹೋಯ್ತು ಅನ್ನೋದನ್ನ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಆದ್ರೆ ಇದರಿಂದ ಲಾಭ ಏನು ಅಂತಂದ್ರೆ, ನಿಮ್ಗೆಲ್ಲಾರು ವಿದ್ಯುತ್ ವ್ಯರ್ಥ ಆಗ್ತಾ ಇದ್ರೆ, ಸೋರಿಕೆ ಆಗ್ತಾ ಇದ್ರೆ, ಅಥವಾ ನಿಮ್ಮ ಉಪಕರಣಗಳ ಕಾರ್ಯಕ್ಷಮತೆ ಕಡಿಮೆ ಇದ್ರೆ, ನಾವು ಇದನ್ನ ಗುರುತಿಸ್ತೀವಿ. ಅದನ್ನು ಗುರುತಿಸಿದಾಗ, ನೀವು ಅದನ್ನ ಹೆಚ್ಚು ಕಾರ್ಯಕ್ಷಮ ಮಾಡಿದಾಗ, ಉಳಿತಾಯ ನಿಮಗೆ ಬಹುಶಃ ಸೋಲಾರ್ ಹಾಕೋದಕ್ಕಿಂತ ಹೆಚ್ಚಿನ ಲಾಭ ತಂದ್ಕೊಡುತ್ತೆ.
1: ಕರೆಕ್ಷನ್ಸ್
2: ನೀವು ಬಂಡವಾಳ ಹೂಡಿ ಮಾಡುವಂತಹದ್ದೇನಿದೆ, ಇದು ಬಂಡವಾಳ ರಹಿತವಾಗಿ ನೀವು ನಿಮ್ಮಲ್ಲಿ ನಿಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ವಿದ್ಯುತ್ ಉಳಿತಾಯ ಎಲ್ಲೆಲ್ಲಿ ಮಾಡಬಹುದು ಅನ್ನೋ ಗುರುತಿಸೋದೇ ಎನರ್ಜಿ ಆಡಿಟ್. ಇದ್ರ ಜೊತೆನಲ್ಲಿ ನಾವು ಪವರ್ ಕ್ವಾಲಿಟಿ ಹೇಗಿದೆ, ವೋಲ್ಟೇಜ್ ವೇರಿಯೇಷನ್ ಇದೆಯಾ, ಲೋಡ್ ಅನ್ಬ್ಯಾಲೆನ್ಸ್ ಇದೆಯಾ, ಪವರ್ ಫ್ಯಾಕ್ಟರ್ ಸರಿ ಇದೆ, ಇತರ ಹಲವಾರು ಇದನ್ನು ಗಮನಿಸಿದ್ರೆ ನಿಮಗೆ ಉಪಕರಣಗಳ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಇದ್ರ ಜೊತೆಲಿ ವಿದ್ಯುತ್ ಸುರಕ್ಷೆ ಕೂಡ ಸೇರ್ಕೊಳ್ಳುತ್ತೆ. ವಿದ್ಯುತ್ ಸುರಕ್ಷೆ ಶಾಕ್ ಹೊಡೆದು ಬೀಳುವಂತ ಚಾನ್ಸ್ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇದೆಯಾ, ಇವನ್ನೆಲ್ಲ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಈ ಎನರ್ಜಿ ಆಡಿಟ್ ಮಾಡಿಸೋದ್ರಿಂದ ಯಾವ ಮಟ್ಟಿನ ಉಳಿತಾಯ ಆಗತ್ತೆ ಅಂದ್ರೆ, ನಿಮ್ಮ ವಿದ್ಯುತ್ ಬಿಲ್ ನಲ್ಲಿ 20-25% ವಿದ್ಯುತ್ ಉಳಿತಾಯದ ಸಾಧ್ಯತೆಗಳಿದೆ.
1: ಒಂದ್ ಕಡೆ ಉಳಿತಾಯ, ಒಂದ್ ಕಡೆ ಲಾಭ, ಒಂದ್ ಕಡೆ ನಮ್ಮ ಉಪಕರಣಗಳ ದೀರ್ಘ
2: ಬಾಳಿಕೆ ಕೂಡ ಬರುತ್ತೆ.
1: ಇವೆಲ್ಲವೂ ಲಾಭವೇ.
2: ಕರೆಕ್ಟ್
1: ಅಲ್ವಾ? ಬಹುಶಃ ನಾವು ಈ ಪರ್ಯಾಯ ಇಂಧನ ಮೂಲಗಳು, ಹಾಗೆ ನವೀಕರಿಸಬಹುದಾದ ಇಂಧನ ಮೂಲಗಳು, ಇವನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಹೊಸದು ಬರ್ತಾನೆ ಇದೆ. ಆ ಹೊಸದನ್ನ ಸ್ವಾಗತಿಸುವ ಮನಸ್ಥಿತಿಯೂ ಬೆಳೀತಾ ಇದೆ. ವಿಶ್ವಸಂಸ್ಥೆ ಅಂದ್ಕೊಂಡಿರ್ತಕ್ಕಂಥ ಈ ಸಸ್ಟೈನಬಲ್ ಗೋಲ್ಸ್ ನಾವು ಈಗಾಗಲೇ ಸಾಧಿಸುವ ಮಟ್ಟದಲ್ಲಿ ಆ ಒಂದು ಹೆಜ್ಜೆ ಇಟ್ಟಾಗಿದೆ. ಮುಂದಿನ ಜನರೇಷನ್ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಈ ಒಂದು ಆಶಾಕಿರಣ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಜೊತೆಗೆ ಕೊರತೆ ಆದಾಗ ಪರ್ಯಾಯವನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಬಂತು ಅಂತ ಅಂದ್ಕೊಳ್ತೀವಿ. ಈ ಮಾತುಕತೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಂತ ಅನಿಲ್ ಕುಮಾರ್ ನಾಡಿಗೇರ್ ಅವರೇ ಮತ್ತೆ ವಿಶ್ವಜಿತ್ ಅವರೇ, ತಮಗೆ ತುಂಬರುದೇ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೆ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
6: ಸಿಕ್ಕಿಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
10: अगर टाइम मैनेजमेंट सीख ली और समय का प्रोडक्टिव यूज सीख लिया तो आप देखिए, आप कभी भी प्रेशर नहीं लगेगा, थकान नहीं लगेगी.
9: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
11: हार्ट फिशर के बंदागा एक्सपीरियंस मेक्स ऑल द डिफरेंस.
6: 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್

0: ಸಮಸ್ಯೆಗಳನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
1: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳಲಿದ್ದೀರಿ. ಮೊದಲ ಸಂದೇಶ ನೋಡೋಣಂತ, ಮುಗುಳು ನಗೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ನಮಗೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶ

0: ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳಲಿದ್ದೀರಿ. ಮೊದಲ ಸಂದೇಶ ನೋಡೋಣಂತ. ಮುಗುಳು ನಗೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ನಮಗೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು ಸಂದೇಶ ಕಳಿಸ್ಯಾರ. ಈಗ ಅವರಿಗೋಸ್ಕರ ಮುಗುಳು ನಗೆ ಚಿತ್ರದ ಗೀತೆ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರಾಯಬಾಗ್ ತಾಲೂಕಿನ ಮುಗುಳ್ಖೋಡದಿಂದ ಸರೋಜಿನಿ ಹುಬ್ಬಳ್ಳಿ ರವಿ ಬಸವರಾಜ್ ಹುಬ್ಬಳ್ಳಿಯವರು ಶರಪಂಜರ ಚಿತ್ರದ ಗೀತೆಯನ್ನು

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮುಂದಿನ ಸಂದೇಶ ಕಳಿಸಿದವರು ಜ್ವಾಲಾಮುಖಿ ಚಿತ್ರದ ಗೀತೆಯನ್ನ ಕೇಳಲಿಕ್ಕೆ ನಮ್ಗ ಈ ಗೀತೆನ ಅಪೇಕ್ಷಾ ಪಟ್ಟು ಚಿಕ್ಕೋಡಿಯಿಂದ ರಾಜು ಅಂಬಿ, ರೇಖಾ ಅಂಬಿ ಹಾಗೂ ಮಕ್ಕಳಾದ ರೋಹನ್, ರಾಘವಿ, ರೋನಿತ್ ಮತ್ತು ತಂದೆ ತಾಯಿ ಮನೆಯವರು ಎಲ್ಲ ಸದಸ್ಯರಿಗೋಸ್ಕರ ಜ್ವಾಲಾಮುಖಿ ಚಿತ್ರದ ಗೀತೆಯನ್ನ ಕೇಳಬೇಕಂತೇಳಿ ಅವರು ಅಪೇಕ್ಷಾ ಪಟ್ಟರ. ಈ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹಗರಿ ಬೊಮ್ಮನಹಳ್ಳಿಯಿಂದ ಎಬಿ ರಾಜು ಅವರು ನಮ್ಮೂರ ಬಂದಾರ ಹೂವೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂತೇಳಿ ಸಂದೇಶ ಕಳಿಸ್ಯಾರ. ಈಗ ಚಿತ್ರ ಅವರು ಹಾಡಿರುವ ನಮ್ಮೂರ ಬಂದಾರ ಚಿತ್ರದ ಗೀತೆ.

0: ಹತ್ತು ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆತ್ಮೀಯರಿಗೆ ತಾವೀಗ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ನಮ್ಮ ಮುಂದಿನ ಸಂದೇಶ ಕಳಿಸಿದವರು ಗಜಾನನ್ ಭಟ್.

ಬೋಳನಮಕ್ಕಿ ಹೊನ್ನಾವರದಿಂದ ಸಂದೇಶ ಕಳಿಸ್ಯಾರ. ಅವರಿಗೆ ರಸಿಕ ಚಿತ್ರದ ಗೀತೆ ಕೇಳಬೇಕಂತ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಕೇಳ್ರಿ ರಸಿಕ ಚಿತ್ರದ ಗೀತೆಯನ್ನು.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ವಾ, ಸಿಕ್ಬಿದ್ರು.
2: ಅಪರಿಚಿತ ಆಪ್

0: ನಿಂದ ಬಚಾವಾಗಿ.
1: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಸಿಟಿ ಚಂದ್ರಶೇಖರ್, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಆಶಾ ಅವರ ಸಂದೇಶ ಕಳಿಸಿದವರು. ಬೆಟ್ಟದ ದೂರದ ಬೆಟ್ಟ ಚಿತ್ರದ ಗೀತೆನ ಪ್ರಸಾರ ಮಾಡ್ರಿ ಅಂತೇಳಿ ಈಗ ಅವರಿಗೋಸ್ಕರ ದೂರದ ಬೆಟ್ಟ ಚಿತ್ರದ ಗೀತೆನ ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

0: ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಮುಂದಿನ ಗೀತೆ, ಅವರಿಗೆ ಪರಶುರಾಮ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬೇಕು ಅಂತ ಸಂದೇಶ ಕಳಿಸಿದವರು ಅಮೃತ್, ರಮೇಶ್, ಹರ್ಷಿತಾ, ಮಾನ್ವಿತಾ, ಸುಪ್ರಿಯಾ, ಮಂಜುನಾಥ್ ಅವರು ಚಿತ್ರದುರ್ಗದಿಂದ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ ಇದೀಗ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರಣರಂಗ ಚಿತ್ರದ ಗೀತೆಯನ್ನ ಕೇಳಿಕೆ ಸಂದೇಶ ಕಳಿಸಿದವರು ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮ್ಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಅವರಿಗೋಸ್ಕರ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ರಣರಂಗ ಚಿತ್ರದ ಗೀತೆಯೇ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸಂದೇಶ ಕಳಿಸಿರುವ ಶ್ರೋತೃಗಳು, ರಾಮದುರ್ಗ ತಾಲೂಕು ಮುರುಕೊಟ್ನಾಳ್ ಗ್ರಾಮದಿಂದ ರಂಜಾನ್ ಚಿಪ್ಪಲಕಟ್ಟಿ, ಫಾತಿಮಾ ಚಿಪ್ಪಲಕಟ್ಟಿ ಅವರು ಶಬ್ದವೇದಿ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆನ ಪ್ರಸಾರ ಮಾಡ್ರಿ ಅಂತೇಳಿ ಸಂದೇಶ ಕಳಿಸ್ಯಾರ. ಅವರಿಗೋಸ್ಕರ ಹಾಗೂ ಅವರ ಎಲ್ಲ ಸ್ನೇಹಿತರಿಗೋಸ್ಕರ ಈಗ ಈ ಗೀತೆ.
5: ರೀ ಮಾಲತಿ, ಏನ್ರಿ ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
6: ಕಾಣ್ತಾ ಇದೆಯಲ್ರಿ
5: ಫ್ರಿಡ್ಜ್ 18,000,
7: ಅಯ್ಯೋ ನಿನ್ನ
5: ಟಿವಿ 14,000,
7: ಎಲ್ಲ ಇವಳ
5: ಈ ವಾಷಿಂಗ್ ಮೆಷಿನ್ 8,000,
7: ಶಿವನೇ ಗತಿ
5: ಗ್ಯಾಸ್ ಸಿಲಿಂಡರ್ 10,000,
7: ರಾಮ ರಾಮ
6: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
7: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?
5: ಅಯ್ಯೋ

0: ಅದು ಕೂಡ ಆಪ್ನಿಂದ.
1: ಸಿಕ್ಬಿದ್ರು ಅಪರಿಚಿತ ಆಪ್ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.

రాయబాగ్ తలకు బయకూడద మంజకమ ಮಾಯಕ್ಕಮ್ಮನ್ ಟೂರ್ ಪ್ರಜ್ವಲ್ ಪ್ರತೀಕ್ ಸಿದ್ದು ಅವ್ರಿಗೆಲ್ಲರಿಗೋಸ್ಕರ ಇವತ್ತು ಶ್ರೀರಾಮ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ರಿ ಅಂಥೇಳಿ ನಮ್ಗೆ ಸಂದೇಶ ಕಳಿಸ್ಯಾರ. ಈಗ ಶಂಕರ್ ಮಹಾದೇವನ್ ಅವರು ಹಾಡಿರುವ ಶ್ರೀರಾಮ್ ಚಿತ್ರದ ಗೀತೆ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕೇಳುಗರೆ, ಇದುವರೆಗೆ ನಂದನ ಕಾರ್ಯಕ್ರಮದಲ್ಲಿ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಂದೇಶ ಕಳಿಸಿರುವ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಸಂಬಂಧಿಸಿಕೊಳ್ಳಿ, ಸರಿಯಾಗಿ 10:30:08.
1: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
2: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14 ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
3: 10 lakh ಲಾಟ್ರಿ ನನ್ಗೆ
4: ಸಿಕ್ಕಿಬಿದ್ರು.
5: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
0: ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸರಳಾ ದೇಸಾಯಿಯವರು ಹಾಡಿರುವ ಸೋಮಶೇಖರ್ ಇಮ್ರಾಪುರ್ ಅವರ ರಚನೆ.

0: ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಜಾನಪದ ಗೀತೆಗಳು.
1: ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800309 0309. ಟೇಕ್ ಕೇರ್.
2: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
2: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಕನಕದೀಪ
0: ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಗೋಕಾಕ್ ತಾಲೂಕಿನ ಸೋಮಶೇಖರ್ ಬಿ ಸಂಗಣ್ಣವರ್ ಹಾಗೂ ಮೇಳದವರಿಂದ ಭಜನಾ ಪದ.

0: ಇದುವರೆಗೆ ಜಾನಪದ ಗೀತೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಧಾರವಾಡ.
2: ಗುಂಡನ ಪ್ರಣಯ ಪ್ರಸಂಗ ನಾಟಕ, ಬರೆದು ನಿರ್ದೇಶಿಸುವವರು ಶಶಿಧರ್ ಕೆ ನರೇಂದ್ರ. ಗುಂಡನ ಪ್ರಣಯ ಪ್ರಸಂಗ.
3: ನಾಣಿ ನಾಣಿ ನಿಂದಿರ್ಲೇ ನೋಣ.
4: ಯಾವ್ರಿ ಅಮ್ಮ, ನನಗ್ ಹೊಂಟಿ ಹಸ್ಲೆ ಕರೆಯಮ್ಮ.
3: ನಾನಲ್ಲೇ ನಾಣಿ, ಎಷ್ಟ್ ಅವಸಲ್ಲಿ ಹೊಂಟಿಯಲ್ಪ, ಏನ್ ಸಮಾಚಾರ?
4: ನೀನ ಏನಪ್ಪ ನನಗ್ ನಿಲ್ಲಿಸ್ತಮ್ಮ, ಯಾಂಕ ಯಬ್ಬಾಂಕ ನನಗ ಎಲ್ಲಿ ಹೊಂಟಿ ಅಂತ ಹೇಳಿ ಕೇಳಿದೆಲ್ಲ. ಏನ ನನ್ ಕೆಲಸ ಆಗುದ ಇಲ್ಲ ಅದ್ರಾಗ, ಏನೇನು ಕೊಟ್ಟ ಮಾರಿ ನೋಡಿದ್ರ ಮೊದಲ ಆಗುದಿಲ್ಲ.
3: ಹೌದಳೇ, ನೀ ಏನ್ ಅಗ್ರಿ ಮರ್ಮತ್ ಇದ್ದಂಗ ಅದಿ ನೋಡ. ಆ ನೀನ ನೋಡದ್ ರೆಕ್ಕಿ ಅಂತ ಮೀಸಿ, ಆ ಪಮೇರಿಯನ್ ನಾಯಿ ಅಂತ ನಿನ್ನ ಕೂದ್ಲ, ಅದಕ್ಕಲ್ಲೇ ನಿನ್ಗೆ ನಾರಾಯಣ ಅನ್ನೋದ್ರ ಬದ್ಲಿ ನೋಣ ಅಂತ ಅನ್ನೋದು. ಅಲ್ಲ ಅದಿರ್ಲಿಪ್ಪ, ಅಂತ ಅರ್ಜೆಂಟ್ ಕೆಲಸ ಏನಪ್ಪ ನಿಂದದು?
4: ಊರ್ ಹೊರಗ ಕತ್ ಎಷ್ಟು ನಿಂತಾವು ಅಂತ ಹೇಳಂತಂದು ಎನಿಸ್ಬೇಕಾಗಿತ್ತ. ಹೋಗಲೇ, ಸಮಯದ ಮಹತ್ವ ನಿನಗೇನು ಗೊತ್ತದಲ್ಲೇ. ಹೊತ್ತು ಮೀರಿದ್ರು ಹೋತು, ಮುತ್ತು ಜಾರಿದ್ರು ಹೋತು, ಮಾತಾಡಿದ್ರು ಹೋತು ಅಂತಾರ. ಈಗ ನನ್ನ ತಡಿಬೇಡ, ಅರ್ಜೆಂಟ್ ಕೆಲಸ ಕೊಂಟೇನಿ.
3: ಅರ್ಜೆಂಟ್ ಕೆಲಸ ಅವಾಗಿಂದ ಅನ್ನಕತ್ತಿ ನೀನು, ಮತ್ತೇನ ಅದಾವದಲ್ಲ ನಿನ್ನ ಹಿನ್ನುಡಿ ಪತ್ರಿಕೆ.
4: ಹೌದು ಹೌದು, ಈ ಸಲ ವಿಶೇಷ ಪುರವಣಿ ಒಳಗ ಅಗ್ರಲೇಖನ ಬರೀಬೇಕಾಗ್ಯದ, ಅದಕ್ಕ ವಿಷಯ ಸಂಗ್ರಹಣೆಗೆ ಹೊಂಟಿದ್ ನೋಡಪ್ಪ.
3: ಏ ನಾಣ್ಯ, ಇನ್ನ ನಿನ್ನ ಪೇಪರ್ ಹೊರಗ್ ಬಂದಿಲ್ಲ ಅಲ್ಲ, ಅದು ಬರುವುದೇ ಇಲ್ಲ. ಆ ಮಾತು ಬ್ಯಾರೆ, ಅಂದ್ಮೇಲೆ ವಿಶೇಷ ಪುರವಣಿ ಹೆಂಗ್ ಬರ್ತೈತಿ ಅಂತ.
4: ಲೇ ಮಕ್ಕಳ್ರ್ಯಾ, ನನ್ನ ಪೇಪರ್ ಅಂದ್ರೆ ನಿಮಗೆಲ್ಲ ಹುಡುಗಾಟಿಗೆ ಆಗೈತಲ್ಲ, ತೋರಿಸ್ತೇನ್ರಿಲ್ಲ ನಿಮಗ. ಇನ್ನೊಂದು ಸ್ವಲ್ಪ ದಿವಸದಾಗ ನಾ ಚೌರಿ ಆಗ್ಲಿಲ್ಲ ಅಂದ್ರೆ ಹೇಳ್ರಿ.
3: ಲೇ ಚೌರಿ ಅಲ್ಲ, ಲೇ ಶೌರಿ ಅಂತ ಹೇಳ.
4: ಅದ
3: ದೊಡ್ಡ ಪತ್ರಿಕಾಕರ್ತ ಆಗಕೊಂಡ.

0: ಮಗ, ಮದುವೆ ಮಾಡಿದ್ರೆ ಪುತ್ರಿಕೋದ್ಯಮಿ ಆಗ್ತಿದ್ದೆ ಇರ್ಲಿ ಅಂದಂಗ. ಏನು ಯಾವ ವಿಷಯ ಸಂಗ್ರಹಣೆಗೆ ಹೊಂಟಿರಿ? ಪತ್ರಿಕೋದ್ಯಮಿಗಳು ಅಲ್ಲಲ್ಲ, ಸಂಪಾದಕರು.
1: ಅದಂದ್ರ ಈ ಊರು ಹೊರಗಿನ ಸ್ಮಶಾನದ ಒಳಗ ಎಷ್ಟು ಮಳಿ ಆಗ್ಯದ ಅಂತ ಹೇಳಂತ ನೋಡ್ಲಿಕ್ಕೆ
2: ಹೊಂಟಿ.
1: ಯಾರಲ್ಲಿ ಅಮ್ಮ?
0: ನಮ್ ಸೀನಿಯರ್ ಮೂರ್ ಸೀನ್ ಸೀನ ಅಂದ್ರೆ ನಮ್ ಸೀನಿಯರ್ ಅಲ್ಲೇನ ಅರ್ಥಾರ್ಥ ಶ್ರೀನಿವಾಸರಾವ್ ದೇಸಾಯಿ ಮಾರ್ಕೆಟಿಂಗ್ ಮ್ಯಾನೇಜರ್.
3: ಏನ್ರಲೇ ಅದು ಸ್ಮಶಾನ ಮಳಿ ಅಂತ ಮಾತಾಡ್ಲಿಕ್ಕಿರಲ್ವಳೆ?
0: ಅದ ನಮ್ಮ ಪ್ರಸಿದ್ಧ ಪತ್ರಿಕೋದ್ಯಮಿಗಳು ಎಂದೆಂದೂ ಪ್ರಕಟವಾಗದ ತಮ್ಮ ಪತ್ರಿಕೆಯ ವಿಶೇಷ ಪುರವಣಿಯೊಳಗ ಅಗ್ರಲೇಖರ ತರ ಕೊಂಟ್ರನಪ್ಪ. ಸ್ಮಶಾನದೊಳಗ ಮಳಿ ಎಷ್ಟ ಆಗ್ತೈತೆ ಅಂತ ಬರೀಲಕ್ಕ ಹೊಂಟ ನೀವ.
1: ಎಂಕ ಎಬ್ಬಂಕ ನನಗ ಚಾಸ್ತಿ
0: ಮಾಡ್ತೀಯ.
3: ಇಲ್ಲೇ ಕುರುಕ್ಷೇತ್ರ ಯುದ್ಧ ಶುರು ಮಾಡಬೇಡ
1: ಶೀಣ.
3: ನೋಡು, ಒಂದ್ ಸೀರಿಯಸ್ ಕೇಸ್ ಅದ.
4: ಏನೇನು ಸೀರಿಯಸ್ ಕೇಸು?
3: ಬಹಳ ಬಹಳ ಗಂಭೀರವಾದಂತ ಸಂಗತಿ. ಯಾರ ಮುಂದು ಹೇಳಬಾರ್ದು.
1: ಇಲ್ಲ,
3: ಬಹಳ ಸೀಕ್ರೆಟ್.
1: ಏನಾಯ್ತು ಹೇಳು?
3: ನಮ್ ಗುಂಡ ಇಲ್ಲ
1: ಇದ್ದಾನಲ್ಲ ಅವನಿಗೆ ಏನಾಗಿದೆ ದಾಡಿ ಗುಡ್ಕಲ್ಲಿ ಹೆಂಗಿದ್ದಾನ
3: ಇಲ್ಲಿ ಕೇಳ್ರಲ್ಲ.
1: ಏನು
3: ಸೀರಿಯಸ್ ವಿಚಾರ?
1: ಏನಿದೆ ಅದು?
3: ಅವಾಗ ರೋಗ ಹತ್ತದಂತ.
0: ರೋಗ ಅಂದ್ರ
3: ಅದಕ್ಕೂ ದೊಡ್ಡ ರೋಗ.
0: ಏನಪ್ಪ ಅದು ಅಂತ ದೊಡ್ಡ ರೋಗ?
3: ಅದು ಪ್ರೇಮ ರೋಗ. ಪ್ರೇಮ ರೋಗ?
0: ಪ್ರೇಮ ರೋಗ?
1: ಪ್ರೇಮ ರೋಗ?
0: ಪಾಪ ನೋ ಪಾಪ. ಅಲ್ಲಿ ಆ ಸೊಟ್ಟ ಗುಂಡಿಯಾಗ ಈ ರೋಗ ಹೆಂಗ್ ಬಡೀತು ಅಂತ.
3: ಲೇ ಮಗನ, ಆ ರೋಗ ಹೇಳಿ ಕೇಳಿ ಬರೋದ ಅಲ್ಲಲ್ಲಿ.
1: ಮತ್ ಹೆಂಗ್ ಬರ್ತತಿ?
3: ಮತ್ತ ಪ್ರೇಮ ರೋಗಕ್ಕ ಕಣ್ಣು ಇರಂಗಿಲ್ಲಂತ.
1: ಅದಿರ್ಲಿ, ಈಗ ಗುಂಡಿಯನ್ ಪರಿಸ್ಥಿತಿ
0: ಹೆಂಗದಪ್ಪ? ಮತ್ತ
3: ಬಹಳ ಗಂಭೀರ ಐತಂತ. ಕೆಲಸಕ್ಕೂ ಹೋಗಿಲ್ಲಂತ. ಗಡ್ಡ ಬಿಟ್ಕೊಂಡು ಕಿಡಕಿಯಾಗ ಮುಖ ಇಟ್ಕೊಂಡು ಕೂತಿರ್ತಾನಂತ.
0: ಪಾಪ ಪಾಪ.
3: ಅಲ್ಲ ನೋಡು, ನಾವೆಲ್ಲ ಅವನ ಜೀವದ ಗೆಳೆಯರು. ನಾವೆಲ್ಲಾರು ಕೂಡಿ ಅದಕ್ಕೆ ಪರಿಹಾರ ಹುಡ್ಕೋಣ.
0: ಹುಡ್ಕೋಣ.
3: ಆ ಪ್ರೇಮ ರೋಗಾನ ವಾಸಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಏನಂತೀರಿ?
0: ಆಗ್ಲಪ್ಪ ಆಗ್ಲಿ.
1: ನಮ್ಮ ಗುಂಡ್ಯಾನ ಸಲುವಾಗಿ ನನ್ನ ಪತ್ರಿಕೆ ವಿಶೇಷ ಪುರವಣಿನ ಮುಂದೆ ಹಾಕ್ತೀನಿ.
0: ಎಂತ ತ್ಯಾಗಪ್ಪ. ಲೇ, ನಿನ್ನ ಪತ್ರಿಕೆ ಪ್ರಕಟ ಆಗ್ಲಿಲ್ಲ ಅಂತ ಹೇಳಿ ಯಾರೇನ ಆತ್ಮಹತ್ಯೆ ಮಾಡ್ಕೊಳಕ್
3: ಬಿಡಲೇ? ಜಗಳಾಡ್ಕೊಂತಿದ್ರ ಅಲ್ಲಿ ಗುಂಡ್ಯ ಆತ್ಮಹತ್ಯೆ ಮಾಡ್ಕೋತಾನ.
1: ಹಂಗಾಗ್ಲಿಕ್ಕೆ ಬಿಡಬಾರ್ದು. ನಡಿ ನಡಿ, ಈಗ ಹೋಗುಣಂತ ಅವ್ನ ರೂಮ್ಗೆ ಹೋಗು. ನಡ್ರಿ
2: ನಡಿ.
3: ಅಲ್ಲೋಡು ಅಲ್ಲೋಡು,
1: ಏನು
3: ಅವನ ರೂಮಿನ ಬಾಗ್ಲ ಹಾಕಿದ?
1: ಹೌದಲ್ಲ,
3: ಕೀಲಿ ಹಾಕಿಲ್ಲ ಅಂದ್ರ ಅವ ರೂಮ್ನಾಗ ಇದ್ದಾನ ಅಂದಂಗ ಆತು.
0: ಹೌದು ಹೌದು. ನಡ್ರಿ ಇಲ್ಲೋಡು, ಸಾವಕಾಶ ನಡ್ರಿ, ಗದ್ದಲ ಮಾಡಬೇಡ್ರಿ.
1: ಲೇ ಸೀನಿಯ ನಾಣ್ಯ ನಿಂದಿರ್ಲೇ.
3: ಏನ್ರಿ ಅದು? ಏನಾತ ನಿನಗ ಮತ್ತ
0: ಅಲ್ಲಿ? ಅಲ್ಲ, ನಾವೇನು ರೋಗ ಹತ್ತಿದವನ್ನ ಆರಾಮ ಮಾಡ್ಲಿಕ್ಕೆ ಹೊಂಟಿವಿ ಖರೆ? ಹೌದಲ್ಲ. ಆದ್ರೆ ಆ ರೋಗ ನಮಗ ಬಡ್ಕೊಂಡ್ರೆ ಮತ್ತ? ಯಾಕಂದ್ರ ನೋಡು, ಆ ಪ್ರೇಮ ರೋಗ ಅನ್ನೋದು ಅಂಟು ರೋಗ ಇರ್ಲಿ ಅದು.
1: ಹೌದಲ್ವ, ಹೆಂಗ ಮಾಡುದೀಗ ನಾವು? ಇಡ ಆಮ್ಯಾಲ ಆ ರೋಗದಿಂದ ಒದ್ದಾಡೋದು ಬೇಡ.
0: ಹೌದೌದು.
1: ಹೌದಲ್ಲ, ಅದಕ್ಕ ಏನ್ ಉಪಾಯ ಅಂತ?
0: ಏ ನಾಣ್ಯ, ಏನ್ ಇಲ್ಲಿ ಕೇಳಲಿ? ನಾವೆಲ್ಲ ಗಟ್ಟಿ ಮನಸ್ಸಿನಿಂದ ಇರ್ಬೇಕು. ಮತ್ತ
1: ಅದ್ರಾಗೇನ
0: ಮನಸ್ಸು ಚಂಚಲಗೊಳಿಸಬಾರದು.
1: ಇಲ್ಲ,
0: ಆ ಪ್ರೇಮ ದೇವತೆಯನ್ನ ಒಂದ ಮನಸ್ಸಿನಿಂದ ದೇವಿ ನಮ್ಮ ಮೇಲೆ ದಯಾ ತೋರು ಅಂತ ಹೇಳಿ ಪ್ರಾರ್ಥಿಸೋಣಂತ. ಅಂದ್ರ ಆ ಭಯಂಕರ ರೋಗ ನಮಗ್ ತಟ್ಟುದಲ್ಲ.
1: ಹೌದೌದು, ಹಂಗ ಮಾಡೋಣಂತ. ಶುರು ಮಾಡ್ರಿ.
5: ಓ ಪ್ರೇಮ ದೇವತೆ, ನಮ್ಮ ಮೇಲೆ ಕರುಣೆ ತೋರು, ನಮ್ಮನ್ನು ಪ್ರೇಮ ರೋಗದಿಂದ ರಕ್ಷಿಸು. ಜೈ ಪ್ರೇಮ ದೇವತೆ, ಜೈ ಪ್ರೇಮ ದೇವತೆ.
1: ಇನ್ಮ್ಯಾಲ ನಮ್ಗೇನು ಹೆದರ್ಕಿಲ್ಲ. ಯಾಕಂದ್ರ ಪ್ರೇಮ ದೇವತೆ ಬಹಳ ಕಟ್ಟ.
0: ಹೌದ್ ಬಿಡ. ಹೌದ್
1: ಏರ್ಲಿ, ನಡ್ರಿ ನಡ್ರಿ ನಡ್ರಿ.
3: ಗಾನ ಮಾಡಬೇಡ್ರಿ. ಓ
1: ಯಾಕ
3: ಧಡಕ್ನ ಬಾಗಲ ಬಡದ್ರಿ ಅಂದ್ರ ನಮ್ ಗುಂಡಿಯಾಗಿ ಎಲ್ಲಾರ ಹಾರ್ಟ್ ಫೇಲ್ ಆದಿ. ನಿಧಾನ ನಿಧಾನ. ಓಲೆ
1: ಹೆಂಕ್ಯ, ನೀ ಕಾಲ ಮ್ಯಾಲ ಕೆಡಲೆ. ಅದೇ
0: ಕಷ್ಟ ತಡಿ.
3: ಕಿಡಿಕಿಯಾಗಿಂದ ನೋಡ್ತಂತ.
0: ನೋಡು ನೋಡು,
3: ಇಲ್ಲಿ ನೋಡಲಿ
0: ಯಾಕ

0: ಇಲ್ಲ ಬಿಡು, ಇಲ್ಲ ಏನಾಗೈತಿ?
1: ಅವನ ಮುಖಾನ ಕಾಣವಲ್ತು, ಬರೀ ಬೆನ್ನು ಕಾಣ್ಲಿಕ್ಕತ್ತದ.
0: ಓ
1: ಅಯ್ಯಯ್ಯ, ಒಟ್ಟ ಅಳಗಾಡ್ಲಾರ್ದು ಕೂತಾನ.
0: ಏ ನೋಡು,
1: ಅವ ಕಿಡಿಕಿಯಾಗ ನೋಡ್ಲಿಕ್ಕತ್ತಾನ.
0: ಅಯ್ಯೋ,
1: ತೊಲಿ ಕೂದಲ ಅಸ್ತವ್ಯಸ್ತ ಆಗ್ಯಾವ, ಮೈ ಮ್ಯಾಲ ಬರೀ ಲುಂಗಿ ಒಂದ ಕಾಣಕತ್ತೈತಿ.
2: ಪಾಪ, ನಮ್ ಗುಂಡ್ಯಾಗ ಹಿಂಗ ಆಗ್ಬಾರ್ದಾಗಿತ್ತು.
0: ಯಂಕ್ಯ, ಈ ರೋಗ ಅವ್ ಬಾಳ ಸೀರಿಯಸ್ ಆಗೈತಿ ಕಾಣ್ತೈತಿಲೆ.
3: ಹೌದ್ ಹೌದ್ ಹೌದ್ ಹೌದ್.
0: ಏ ನಡ್ರಿ, ಒಳಗ್ ಹೋಗುಣಂತ. ಲೇಸಿನಿ ಬಾಯ್, ನೀ ಬಾಗ್ಲ ಬಡಿ ಬಾದ.
1: ಇವನ ನಾವಲ್ಪ
0: ಯಾಕ
1: ಆ ರೋಗ ನೋಡಿದ್ರ ನನಗೆ ಹೆದರಿಕ್ ಬರ್ತದ.
3: ನೀನ ಬಡದ್ಬಿಡು.
0: ಲೇ, ನಾವಲ್ಲೇ ನೀವಲ್ಲೆ ಅಂತಂದ್ರೆ ಹೆಂಗದು? ಅಲ್ಲ, ಮೂರು ಮಂದಿ ಕೂಡಿ ಸಾವಕಾಶ ಬಡಿಯೋಣಂತ. ಒನ್ ಟೂ ತ್ರೀ.
4: ಗುಂಡು ಗುಂಡಣ
0: ಗುಂಡಣ ಗುಂಡಣ
3: ಗುಂಡು
0: ತೆಗಿಯಪ್ಪ.
1: ಎದ್ದು ಬರ್ಲಿಕತ್ತಾನ, ಬಾಗ್ಲ ತೆಗದ.
5: ಓ ನನ್ನ ಪ್ರೇಯಸಿ, ಇಂದು ಈ ಬಡ ಪ್ರೇಮಿಯ ಮೇಲೆ ಕರುಣೆ ತೋರಿಸಿದ. ಪ್ರೇಯಸಿ ಬಾ, ನನ್ನನ್ನು ಆಲಂಗಿಸು.
1: ಲೇ ಗುಂಡ್ಯ, ನಾನು ಲೇ.
0: ಏನಾಗಿತ್ತು?
5: ಅಯ್ಯೋ ಪ್ರೇಯಸಿ,
0: ನಾನು
5: ಈ ವಿರಹ ಎಷ್ಟು ದಿನ ಸಹಿಸಲಿ? ಬಾ, ಹೂಮಾಲೆಯಂತ ನಿನ್ನ ತೋಳುಗಳಿಂದ
0: ನಾನು ಬಳಸು. ನಾಣ್ಯ, ಆ ಸೀನಿಯನ್ ಬಿಡಿಸಿಕೊಳ್ಳಿ. ಹೆಂಗ್ ಒದ್ದಾಡಕತ್ತೆ ನೋಡವ್ವ, ಸುಮ್ಮನೆ ಎಂಕ್ಯ. ನೀ ಅವನ ಹತ್ತಾಗಿನ ಕೈ ಹಿಡಿದೆ, ಇಬ್ರು ಕುಡ್ಕಿ ಹಾಕಿ ಬಿಡಿಸ್ಕೊಳ್ಳಂತ. ಅದು ನೋಡಲ್ಲಿ ಚಂಬು ಅಂತ ನೀರ್ ಹಾಕ, ನೀರ್ ಹಾಕಿದ ಕಟ್ಟ, ನೀರ್ ಹಾಕ.
5: ಓ ಪ್ರೇಯಸಿ,
0: ಇವನು
5: ಚೇಚೆ, ಇದೇನು ಪ್ರಿಯೆ?
0: ಯಾಕ ಕೋಪ?
5: ನಿನ್ನ ಕಣ್ಣಲ್ಲಿ ಕಣ್ಣೀರೆ?
0: ಗಟ್ಟಿಗಿಡಿ, ಇನ್ನೊಂದ್ ಸ್ವಲ್ಪ ನೀರ್ ಹಾಕಿಲಿ. ನೆತ್ತಿಗೆ ತಟ್ಟ, ಚುರುತ್ತಿ ತಟ್ಟ ಹೇಳ್ತೀನಿ. ಎರಡ್ ನಿಮಿಷ ನಮ್ಗ ಸುಧಾರಿಸ್ಕೊಳಕ್ ಬಿಡ್ರಿ. ಕಣ್ಣ ತಿರ್ಬಿ
1: ಅಲ್ರಲ್ಲಿ ಅವ ಅಲ್ಲು, ನಾನು ಸುಧಾರಿಸ್ಕೊಳ್ಳುದು. ಏನ್ ಗಟ್ಟಿಯಾಗಿ ಹಿಡಿದಿದ್ದ ಅಂತಿರ್ಯೋ?
0: ಪ್ರೇಮ್ ರೋಗ ಅಂದ್ರ ಹಂಗಲಿಪ್ಪ, ಅದ ಮೈಮ್ಯಾಗ ಏನು ಎತ್ತರ ಇರಂಗಿಲ್ಲ.
3: ಏ ಗುಂಡಣ ಗುಂಡಣ, ಹೇಳು ಎಷ್ಟು ಸೊರಗಿವ ನೀನು? ಮೊದ್ಲೇಕ ನಾಯಿ ಬಿಡಿಯೋ ಕೋಲ್ ಇದ್ದಂಗಿದ್ದೆ, ಉಫ್ ಅಂತ ಓದಿದ್ರ ಹಾರ್ ಹೋಗುವಂತವ. ಈಗಂತೂ ಒಂದು ಕೋಲಿಗೆ ಕಟ್ಟಿದ ಅರಿವಿ ಹೆಂಗ್ ಕಾಣಿಸ್ತಾನ ನೋಡ್ರು.
0: ಕೋಲ
5: ಯಾರು ಎಂಕ್ಯ ಬರ್ರಿ ಬರ್ರಿ, ಯಾವಾಗ ಬಂದ್ರೆ?
0: ಈಗ ಬಂದೇವೋ ಮಾರಾಯ.
3: ಹ್ಞೂ ಮಾರಾಯ, ಅಂತೂ ಎತ್ತರ
0: ಆತಪ್ಪ. ಅಯ್ಯಪ್ಪ, ಏ ಗುಂಡೆ ಹೇಳು ಅಯ್ಯಪ್ಪ, ಹಿಂಗ್ಯಾಕಾತು? ಎಂತ ಒಳ್ಳೆ ಮನುಷ್ಯ ಅಲ್ಲ ಅಯ್ಯಪ್ಪ ನೀನು. ಹಿಂಗ್ ಈ ರೋಗ ಬಡಿತು ಅಂತ ಹೇಳಿ ಅಂತ
5: ಏನಪ್ಪ?
0: ಯಾಕೋ
5: ನನಗೂ ಗೊತ್ತಿಲ್ಲ.
0: ಹೆಂಗೋ ಮತ್ತ
5: ಆಕೆ ನೋಡ್ಕೊಡ್ಲೆ ಏನಾಗ್ತದೋ ಏನೋ, ನನಗೂ ತಿಳಿದಿಲ್ಲಲ್ಲ.
1: ಅಕ್ಕಿ ಅಂದ್ರೆ ಯಾರು? ಯಾರ ಅಕ್ಕಿ? ನಿನ್ನ ಮಳ ಮಾಡಿದ ಅಕ್ಕಿ?
0: ಏನ್ ಮಾಧುರಿನು, ಏನ್ ಊರ್ಮಿಳಾನು, ಯಾರು?
3: ನೀವ್ ಮತ್ತೆ ಶುರು ಮಾಡಿದ್ರೆ ತಲೆಗೆ ಒಂದೊಂದು ಮಾತಾಡ್ಬಿಡ್ರಿ. ಗುಂಡಣ ಗುಂಡಣ ಹೇಳಪ್ಪ, ಯಾರಕ್ಕಿ
0: ಹೇಳ? ಗುಂಡು ಯಾರಪ್ಪ?
5: ಅಕ್ಕಿ ಅಕ್ಕಿ
0: ಹೇಳ ಮರ.
5: ಪ್ರೇಸಿ
0: ಹೆಸರು
5: ಊರ್ವಶಿ, ಹೃದಯ ದೇವಿ, ಹೃದಯ ವಾಸಿನಿ.
1: ಹೃದಯ ವಾಸನೆರ ಇರ್ಲಿ, ಗಟಾರ ವಾಸನೆರ ಇರ್ಲಿ,
0: ಅಲ್ಲೋ ಅಕ್ಕಿ ಹೆಸರು ಏನ್ ಹೆಸರು ಹೇಳು ಅಪ್ಪ ನಮಗ.
5: ಹೆಸರು ಅಕ್ಕಿ ಹೆಸರು ಜೂಲಿ.
0: ಜೂಲಿ ಜೂಲಿ,
1: ಇದು ನಾಯಿ ಹೆಸರು
3: ಅಂದ್ರ ಆ ಪ್ರೇಮ ಲೋಕದ ಜೂಲಿ ಏನು?
0: ಜೂಲಿ ಅಂದ್ರೆ ಅವನು ಪ್ರೇಸಿ ಹೆಸರು ಅಲ್ಲ ಗುಂಡು.
5: ಜೂಲಿ
0: ನೋಡು,
5: ಜೂಲಿ.
1: ಏ ಅಲ್ಲೋ ಗುಂಡ, ಹಂಗ ಜಪ ಮಾಡಿದ್ರ ಆಗಿ ಸಿಗ್ತಾಳೇನು?
0: ಗುಂಡು
1: ಇರ್ಲಿ, ಆಕಿ ಎಲ್ಲಿರ್ತಾಳ, ಮನಿ ಎಲ್ಲದ ಅಂತ ಏನಾರ ಗೊತ್ತೈತೆ?
0: ಸುದ್ದಿ ಹೇಳಪ್ಪ.
5: ಎಲ್ಲ ಗೊತ್ತದ, ಆದ್ರ ಆದ್ರ
0: ಹೇಳುವಪ್ಪ.
5: ಜೂಲಿ, ಐ ಲವ್ ಯು, ಐ ಲವ್ ಯು ಜೂಲಿ.
3: ಏ ಏ ಏ, ಮತ್ತೆ ಶುರು
0: ಆಗ್ತಲ್ಲೇ
3: ಸುಮ್ಮನಪ್ಪ.
0: ಹೇಳು
3: ಎಲ್ಲಿದ ಅಕ್ಕಿ ಮನಿ?
5: ಅಲ್ಲ ನೋಡ್ರಿ,
0: ಎಲ್ಲಿ ಅಪ್ಪ?
5: ಕಿಡ್ಚಾಗಿಂದ ಆ ಮನಿ, ಆ ಕೆಂಪು ಗಾಡಿ ಮನಿ.

0: ಅದೇ ನೆನಪೇ ಸಿಮಿ.
1: ಅದಂದ್ರ ನಾಯಿಗಳಿವೆ ಎಚ್ಚರಿಕೆ ಅಂತದಲ್ಲ ಅದನ್
2: ಬೋರ್ಡ್
1: ದೊಡ್ಡ ಮನಿ ಐತೆ ಅದ
0: ಅದ ನನ್ ಪ್ರೇಯಸಿ ಲೋಕ ಭೂ ಸ್ವರ್ಗ.
2: ಲೇ ಗುಂಡಿಯ, ನಾಯಿ ಇದ್ದ ಮನಿ ಹುಡುಗ್ಯಾರನ್ನ ಪ್ರೀತಿ ಮಾಡಬಾರ್ದ ಮಗನ.
3: ಸೌಮ್ಯ ಕೊಡಲೇ ಏನ ಪ್ರೇಮದ ಮೇಲೆ ಪಿ ಎಚ್ ಡಿ ಮಾಡ್ದವ್ ಮಾತಾಡ್ತಾನ.
1: ಇರ್ಲಿ, ಆ ಹುಡುಗಿ ಏನ್ ಮಾಡ್ತಾಳಪ್ಪ ಗುಂಡು?
0: ಆಕಿ ಬ್ಯಾಂಕ್ ನ ನೌಕರಿ ಮಾಡ್ತಾಳ.
4: ವಾರವ್ವಾ ಮಗನ, ಅಂತೂ ಒಳ್ಳೆ ಹಿಂಡು ಆಕಳನ ನೋಡಿ ಬೇಡ ನೀ.
3: ಹಿಂಡು ಆಕಳರ ಇರ್ಲಿ ಎತ್ತರ ಆಗ್ಲಿ ಮಗನ, ಸುಮ್ಮನೆ ಇರ್ ನೀನು.
1: ಗುಂಡ ಗುಂಡ, ನೀನರ ಇಲ್ಲಿ ಫ್ಯಾಕ್ಟ್ರಿ ಒಳಗ ಡೇರಿ ವೇಜಸ್ ನಟ್ಟು ಬೋಲ್ಟು
3: ಆಕಿ
1: ಬ್ಯಾಂಕ್ ನ್ಯಾಗ ನೌಕರಿ ಮಾಡ್ತಾಳಂತಿ. ಎಲ್ಲಿಂದ ಎಲ್ಲಿಗೋ ಮಾರಾಯ, ಎತ್ತು ಎರಿಗೆ ಎಳೆದು ಕ್ವಾಣ್ ಕೆರಿಗೆ ಎಳಿದಿತ್ತಂತ
2: ಹಂಗಾಗ್ಯದಲ್ಲೂ.
1: ಇರ್ಲಿ, ಮುಂದ ಅವ್ರ ಮನೆಗೆ ಯಾರ್ಯಾರ ಇದ್ದಾರಪ್ಪ?
0: ಮತ್ತ ಯಾರು ಇಲ್ಲ, ಆಕಿ ಅಜ್ಜ ಒಬ್ಬನ ಇರ್ತಾನ.
4: ಬರೋಬ್ಬರೇ ಆತ್ ನೋಡ,
1: ಆಕಿಗೆ
4: ಮದ್ವೆ ಆಗಿಲ್ಲ ಅಂಬೋದು ಖಾತ್ರಿ ಹೌದಲ್ಲ?
0: ಇಲ್ಲ, ಮಂಗಳಸೂತ್ರ ಹಾಕಿಲ್ಲ. ಮತ್ತ ಆಕಿ ಗಂಡನಂತವ್ರು ಯಾರು ಆಕಿ ಮನ್ಯಾಗಿಲ್ಲ. ಆ ಮುದುಕ ಆಕಿ ಇಬ್ರ
3: ಇರ್ತಾರೆ. ನಿನಗ ಆಕಿಗೆ ಹೆಂಗರ ಪ್ರೇಮ ಬೆಳಿತು ಅಂತ, ಯಾಕಂದ್ರ ನೀನ ಸೊಟ್ಟ ಮೋತೇನು, ಆ ದಪ್ಪ ಸೋಡಾ ಗ್ಲಾಸಿನ ಚಾಳಿಸೇನು, ಹಂಚಿ ಕಡ್ಡಿ ಅಂತ ನಿನ ಕೈಕಾಲು ತೊಳೆದಿಟ್ಟು ಕೆಂಡದಂತ ಬಣ್ಣ ಅಲ್ಲೇ ಲೇ ಮನಮತ ಮನಮತ. ಅದಕ್ಕ ಕೇಳಿದೆ ನಿನಗ ಆಕಿಗೆ ಹೆಂಗ ಪ್ರೇಮ ಬೆಳಿತು ಅಂತ.
0: ಏನ್ರಲೇ ಅಂದ್ರ ನಾ ಅಷ್ಟ ಅಸ ಇದ್ದೇನೆ ನನ್ ಜೀವನ ಕೆಳಾರ ಹಿಂಗಂತಿರಲ್ಲ. ಅಯ್ಯೋ ಜೂಲಿ ಪ್ರೇಯಸಿ,
1: ನಾನು
4: ತಲಪಾವಳ
1: ಗುಂಡ ಅತ್ತ ಹಂಗ ತಪ್ಪ ಅರ್ಥ ಮಾಡ್ಕೋಬೇಡ ಮಾರಯ್ಯ. ಇರ್ಲಿ
3: ಇರ್ಲಿ,
1: ನಿನಗ ಪ್ರೇಮ ಹೆಂಗ್ ಬೆಳಿತು? ಇಲ್ಲಿ ತನಕ ಇಬ್ರು ಏನೇನಾರ
3: ಮಾತಾಡಿ
0: ಮಾತಾಡೋದಿಲ್ಲ. ಇನ್ನು ಆಕಿ ನನ್ನ ನೋಡೇ ಇಲ್ಲ.
4: ನೋಡೇ ಇಲ್ಲ ಅಂದ್ಮ್ಯಾಲ ಪ್ರೇಮ ಎಲ್ಲಿಂದ ಬಂತಲೆ?
1: ಮತ್ತೆ
0: ಆಕಿ ದಿನ 10 ಗಂಟೆಗೆ ಬ್ಯಾಂಕಿಗೆ ಹೋಗಿ 5:30 ಹೊಳ್ ಬರ್ತಾಳ. ಆಕಿನ ದಿನ ನೋಡಾಕತ್ತೀನಿ. ಆಕಿ ನೋಡ್ಲಿಕ್ ಹತ್ತರ 7 ಜನ್ಮದಿಂದ ಆಕಿ ನನ್ ಹೆಂಡ್ತಿನ, ನನ್ನ ಪ್ರೇಯಸಿನ ಇರ್ಬೇಕು
4: ಅಂತ. ಓ ಹಣೆ ಬಾರ, ಇದು ಒನ್ ವೇ ಟ್ರಾಫಿಕ್ ಲವ್ ಅದರ್ಲೇ.
3: ಒನ್ ವೇ ಟ್ರಾಫಿಕ್ ಅಂದ್ರ ಇದು ಬಹಳ ತ್ರಾಸದ ಕೆಲಸ.
0: ಅಯ್ಯೋ
1: ಯಾಕ
0: ಜೋಲಿ,
1: ಏ
0: ನಾ ಈ ವಿರಹ ವೇದನೆಯನ್ನು ತಾಳಲಾರೆ.
1: ಯಾಡು ಗುಂಡ,
0: ಪ್ರೇಮ ಲೋಕದ ತಾರೆಗಳಾದ ಲೈಲಾ ಮಜ್ಜು ರುಸ್ತುಂ ಸೊಹರಾಬ್ರಂತೆ ನಾನು ನಿನಗಾಗಿ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ.
1: ಯಾಡೋ ಗುಂಡ,
0: ಓ ಪ್ರೇಯಸಿ, ನನ್ನ ಜೀವನ ನಿನಗೆ ಅರ್ಪಣ.
1: ಏ ಗುಂಡ ಗುಂಡ, ಪ್ರೇಮ ರೋಗದಿಂದ ತ್ರಾಸ ಪಡಾಕ ಹತ್ಯಾನ, ಅದಕ್ಕೆ ಸಮಾಧಾನ ಮಾಡೋದು ಬಿಟ್ಟು ಇನ್ನಷ್ಟು ತ್ರಾಸ ಮಾಡ್ತಿರಲ್ರಲ್ಲೇ. ಬುದ್ಧಿ ಗಿತಿ ಐತಿನಿ ಇಲ್ಲ ರೇ ನಿಮಗ? ಅವ್ ನಮ್ ಜೀವನ ಗೆಳೆಯ, ಅವ್ ಎಲ್ಲಾರು ಕೂಡಿ ಏನಾರ ಸಹಾಯ ಮಾಡಿ ಅವ್ರು ಅವ್ರಿಬ್ರು ಒಂದ್ ಮಾಡೋ ಅನ್ನೋದ್ ಬಿಟ್ಟು ಬೇಕಿರಲ್ಲ
4: ನಾಣ್ಯ ನಾಣ್ಯ. ಆಕಿ ಇವನು ಮುಖಾನ ನೋಡಿಲ್ಲ ಅಂದ ಮೇಲೆ ಹಂಗ ಒಂದ್ ಮಾಡೋದ್ರ ಎರಡೂ ರೈಲ್ವೆ ಹಳಿ ಕೂಡಿಸ್ಲಿಕ್ ಬರ್ತತೆ ಮಗನ.
1: ಹಂಗಂತ ಹೇಳಿ ಗುಂಡ್ಯಾನ್ನ ಆತ್ಮಹತ್ಯೆ ಮಾಡ್ಕೋ ಅಂತೀರಿ ಏನ್ರಲೇ? ನೋ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಫ್ ವಿ ಟ್ರೈ ಸಿನ್ಸಿಯರ್ಲಿ ಅಂಡ್ ಹಾರ್ಡ್ಲಿ.
3: ಏನ್ ನಾರಾಯಣ, ನೀ ಹಿಂಗ್ ಮಾತಾಡ್ತಿದೀ ಅಂತಂದ್ರೆ ಸಾಹಿತಿ ಆಗ್ಲಿಲ್ಲ ಅಂದ್ರು ನೀ ಸಾರ್ಥಕ.
4: ಬಟ್ಟೆ ಮ್ಯಾಲ ನಮ್ಮ ನಾಣ್ಯನ್ ತಲೆಯಾಗೂ ಒಂದು ತೊಲೆ ಮೆದುಳು ಐತಿ.
1: ಪಂಟ್ ಬಡಿತಿರೋ ಗುಂಡ್ಯಾನ್ ವಿಚಾರ ಮಾಡ್ತಿರೋ ನೀವು?
3: ನೋಡು ನಮ್ಮ ಗುಂಡ್ಯಾನ್ ಸಲುವಾಗಿ ಏನ್ ಮಾಡೋ ಹೇಳಿ. ಗುಂಡ್ಯಾನ್ ಕಡೆಯಿಂದ ಮತ್ತೆ ಲವ್ ಲೆಟರ್ ಏನಾರ ಬರ್ಸೋಣನು ಏನಂತ ಶೀನೆ ಮಕ್ಕಳ? ಅದು ತಪ್ಪಿ ಆ ಮುದುಕನ ಕೈಯಾಗ ಸಿಕ್ಕು.
4: ಯಪ್ಪ ಅವ ಎನ್ಕ್ವೈರಿ, ಪೊಲೀಸ್ ಕಂಪ್ಲೇಂಟ್. ಬೇಡಪ್ಪ, ಪೊಲೀಸ್ ಅಂದ್ರ ಹೆದರಿಕೆ.
1: ಹೌದು, ಈ ಉಪಾಯ ಬಾಳ ಹಳೇದು ಮತ್ತ ರಿಸ್ಕ್ ಅದ.
3: ಹಿಂಗಂತೆ
1: ಬ್ಯಾರೆ ಏನಾರ ಉಪಾಯ ಮಾಡು.
3: ಹಂಗಂದ್ರ ನಾವ ಗುಂಡ್ಯಾನ ತರ್ಪೆಯಿಂದ ಆಕಿಗೆ ಡೈರೆಕ್ಟ್ ಕೇಳಿದ್ರೆ?
4: ನೀ ಹಂಗ ಡೈರೆಕ್ಟ್ ಕೇಳಿ ಆ ನಿನ್ ಕಾಲೇಜ್ ರಮಣಿ ಹೊಸ ಚಪ್ಪಲಿ ರುಚಿ ಕಂಡದ್ದು
1: ಮರ್ತ್ಯಪ್ಪ? ಅದ್ ಬೇಡ, ಬ್ಯಾರೆ ವಿಚಾರ ಮಾಡು. ಅದ್ ಮಾತ್ರ ಬೇಡ, ಒಂದ್ ಹೊರತ ಎರಡ್ ತುಂಡ್ ಆಗ್ಬೇಕು ನೋಡು.
0: ಓ ಚೋಲಿ
1: ಯಪ್ಪ,
0: ನೀನೇ ನನ್ನ ಸರ್ವಸ್ವ.
1: ನೋಡ
0: ನೀ ಇಲ್ದಿದ್ರ ನಾ ಬದುಕುದ ಇಲ್ಲ.
1: ಯಾಕೋ ಅಪ್ಪ
0: ಚೋಲಿ,
3: ಈ ಸಮಾನ ತಗೋ ಗುಂಡಿಯ. ನಿಜ ಸಲುವಾಗಿನ ನಾವ್ ಎಲ್ಲಾರು ವಿಚಾರ ನಡೆಸಿವ್ ಮರಯ್ಯ.
0: ಈಗ ಟೈಮ್ ಎಷ್ಟ ಟೈಮ್?

0: ಈಗ 5:40 ಆತು.
1: ನನ್ನ ಪ್ರಯಾಸ ಬರಹತ್ತಾತು. ಸರಿ ಸರಿ,
2: ನಾವು ನಿಂದ್ರಂತ
0: ಅಕ್ಕಿ ಹೆಂಗ ಅದಾಳಂತ ನೋಡ್ಯಾರ ನೋಡು. ಗುಂಡಿಯನ ತಲೆ ಇಷ್ಟು ಕೆಟ್ಟಿರ್ಬೇಕಂದ್ರ ಅಕ್ಕಿ ಎಷ್ಟು ಚಂದ ಇರ್ಬೇಕು.
3: ಸರಿ ಆಯ್ತ ದೋಸ್ತ, ನನ್ನ ಕೈ ತೆಗಿಲೇ
0: ಗುಂಡಿಯ ಅಲ್ಲಿ ಅಲ್ಲಿ ಬರ್ಲಿಕ್ಕತ್ತಾಳಲ್ಲ.
3: ಯಾರು
0: ಅಲ್ಲಿ? ಓ ಮಗನ, ಅಲ್ಲಿ ಬರ್ಲಿಕ್ಕತ್ತಾಳ.
3: ಮಾಕಿ ನಮ್ಮ ಮನೆ ಬಾಡಿ ತೊಳಿ ಮುದುಕಿರ್ಲ
0: ರತ್ನಬಾಯಿನ.
1: ಜೂಲಿ, ನನ್ನ ಕೊರಳಿನ ಮಾಲಿ, ನೀನಿಲ್ಲದೆ ನನ್ನ ಹೃದಯ ಖಾಲಿ ಖಾಲಿ. ಬೇಗ ಬಾ ಬೇಗ ಬಾ, ನನ್ನ ಈ ಕಂಗಳು ಪರಿತಪಿಸುತ್ತಿವೆ. ಬಾ ಪ್ರೇಸಿ ಬಾ ಬಾ.
3: ಇಲ್ಲಿ ಯಾರೋ
0: ಬರ್ಲಿಕ್ಕ
3: ಮದುವೆ ಆಗೈತಲ್ಲ. ಏ ಗುಂಡಿಯ, ನಿನ್ ಪ್ರೇಸಿ ಎಷ್ಟೊತ್ತಿಗೆ ಬರ್ತಾಳೋ?
0: ಆ ಮನಿಗೆ ಯಾವನೋ ಹೊಂಟಾನಲ್ಲ.
3: ಹೌದು ಹೌದು ಹೌದು,
1: ಅವನ ಆಕಿ ಅಪ್ಪ ಅಥವಾ ಅಜ್ಜ ಇದ್ದಾನ.
4: ಅವನು
0: ಕೂದ್ಲಿನು ಸ್ವಲ್ಪ ಬೆಳಗಾಗ್ಯಾವ ಅಷ್ಟ, ಆದ್ರ ಅವನು ರಟ್ಟನ್ನು ನಮ್ಮ ತೊಡಿಗಿಂತ ದಪ್ಪ.
3: ಆ ಗಿರಿಜಾ ಮೀಸಿ ಹುರಿಗೊಳಿಸಿದ್ ನೋಡಿದ್ರೆ ನನ್ ಕಾಲ ನಡ್ಗಾಕತ್ತವ್ಲೇ.
0: ಹೆಂಕ್ಯಾ ಅವ್ನು ಹಿಡಿದಿರೋ ನಾಯಿ ನೋಡ್ರಲ್ಲ. ಏ ಮಕ್ಕಳ ಡಾಬರ್ ಮನ್ ಮಸ್ಟ್ ಹತ್ರ ಐತಿ. ಅದ್ರ ಹಲ್ಲು ನೋಡ್ರಿ, ಹಲ್ಲು ಚಂಪನ್ ಕಣ್ಣು ಯಪ್ಪ ಹೆದರಿ ಬರ್ತದ.
3: ಅವ ಮಿಲ್ಟ್ರಿ ಒಳಗೆ ಇದ್ದು ಬಂದಂಗ ಕಾಂತತ್ಲಿ. ಮನಿ ಒಳಗ ಹೋಗಿ ಬಾಗಿಲ ಹಾಕೊಂಡ.
1: ಓ ನನ್ನ ಪ್ರೇಸಿ, ಪಂದ್ಯ
3: ಇಲ್ಲೋ ಯಪ್ಪ. ಮೆಲ್ಕ
1: ಬಾ, ಯಾರಿದ ಈ ಬಡವನಿಗೆ ಪ್ರೇಮದ ಸುದಯ ನುಡಿಸು. ಬಾ ಬಾ ಬೇಗ
0: ಬಾಂಡ್ಯ. ಯಾರು ಯಾರು
1: ಅದು? ಅದು ಅಲ್ಲಿ ಗುಲಾಬಿ ಬಣ್ಣದ ಸೀರೆ ಚೆಲುವೆ. ಜೂಲಿ ಜೂಲಿ,
4: ಅಕ್ಕಿಯನು ವಹವ ಏನು ಚಂದಿದ್ದಾಳ. ಅಕ್ಕಿ ಭಾರಿ ಚಂದಿದ್ದಾಳ.
0: ಏನ್ ಅಕ್ಕಿ ಗುಲಾಬಿ ಬಣ್ಣ
3: ಭಾರಿ ಅದ.
4: ಅಲ್ಲೋ ಅಕ್ಕಿ ನಡಿಯೋ ಸ್ಟೈಲ್ ನೋಡ್ರಿ. ಹೆಜ್ಜಿ ಹಿಟ್ಲಂದ್ರ ಗಂಡಸರ್ ಎದಿ ಜನಕ್ಕನ್ಬೇಕು.
3: ಅಕ್ಕಿ ಮೈಮಾಟ ನೋಡಿದ್ರ ಬ್ರಹ್ಮ ಸ್ಪೆಷಲ್ ಈಕಿನ ಸೃಷ್ಟಿ ಮಾಡಿ ನೋಡಪ್ಪ.
0: ಅಕ್ಕಿ ಕಣ್ಣು ಎಷ್ಟು ಚಂದವು.
5: ನನ್ನ ಮಕ್ಕಳ ಪ್ರೇಮ ರೋಗ ನಿಮಗೇನಾರು ಬಡ್ಕೋತೀನ್ರಲೇ. ಆ ಗುಂಡ್ಯನ್ ಸಲವಾಗಿ ವಿಚಾರ ಮಾಡಂದ್ರ ಮಕ್ಕಳ ತಾವ ಅಕ್ಕಿನ ಹಣಿಕೆ ಹಣಿಕೆ ನೋಡಿ ವರ್ಣ ಮಾಡ್ಕೋತಿಂತಾರ.
3: ನೀನಾರೇ
5: ಪ್ರೇಮ ದೇವತೆ ಮುಂದ ಏನ ಅಣಿ ಮಾಡಿರಿ ಅನ್ನೋದು ನಿಮಗೆ ನೆನಪದನ?
0: ಮರಾಯ ಮರ್ತ ಬಿಟ್ಟಿದ್ವಿ. ಆದ್ರೂ ಆಕೆ ಕಣ್ಣು
1: ಗುಂಡನ್ ಸಿಲಕ್ಷನ್ ಅಂದ್ರು ಚೋಲಿ
3: ಗುಂಡು.
1: ಮನೆಯೊಳಗೆ ಹೋದ್ಯಾ?
3: ಮೆಲ್ಕುನು.
1: ಇನ್ನು ಮತ್ತೆ ನಿಮ್ಮ ಮನೆ ಬಾಗಿಲೇ ನೀನೆಂದು ತಿಳಿದು ನೋಡುತ್ತಿರಲೆ. ಓ ಪ್ರೇಯಸಿ ಪ್ರೇಯಸಿ,
3: ಎಂಕ ಸಿನಿಯೋ ಅಕ್ಕಿನ ಹೆಂಗಾರ ಮಾಡಿ ನಮ್ ಗುಂಡ್ಯಾನ್ ಜೊತೆ ಮದ್ವಿ ಮಾಡ್ಸೇ ಬಿಡೋದ್ರಲ್ಲೇ.
5: ನಾನೇ ಅದೇನೋ ಖರೇಪ, ಆದ್ರ ಅಕ್ಕಿ ಜೊತೆ ಮದ್ವಿ ಮಾಡಿಸುವುದಂದ್ರ ಬಾಳೆಹಣ್ಣು ತಿಂದಂಗ ಮಾಡಿರಿ ನೀವು.
0: ಏನಾರ ಉಪಾಯ ಹುಡುಕ್ರಲ್ಲ.
5: ಹೌದಾ? ಹಿಂಗಂದ್ರೆ ಹೆಂಗಂತೀರಿ? ನಾವೆಲ್ಲಾರು ಕೂಡಿ ಅವ್ರ ಅಪ್ಪನ್ನ ಕೇಳಿ ಈ ಗುಂಡ್ಯಾನ ಜೋಡಿ ಮದ್ವಿ ಮಾಡಿಸಿದ್ರೆ ಹೆಂಗಂತೀರಿ?
0: ಏನು ಅವ್ರ ಅಪ್ಪನ್ನು ಕೇಳೋದಂದ್ರ ಅವನ ಡಬ್ಬಲ್ ಬಾರ್ ಬಂದು ಡಮಾರ್.
5: ಯಾಕೆ ಹಿಂಗ್ ಹೋದಿರ್ತಾನ ಲೇ? ಏನ ಹೋಗಿಲ್ಲ ಕೇಳಿಲ್ಲ.
0: ಹೋಗೋದು ಕೇಳೋದು ದೂರ ಉಳಿತ ನನ್ನ ಮಗನ. ಅದನ್ನ ನೆನೆಸಿದ್ರ ನನ್ನ ಜೀವ ಜೀವ ಹೊಂಟಂಗ ಆಕೈತಿ.
5: ಮಾಡ್ತೀನಿ
0: ಆ ದಪ್ಪನ ಕೈಕಾಲು ತೊಡಿ ನೋಡಿದ್ರೆ ನನ್ನ ಎದೆ
5: ಅದ್ರಾಗ
0: ನಾಯಿ. ಅದ್ರಾಗ
3: ಇಲ್ಲೋಡ ಅದ್ರ ಬಾಯಾಗ ನನ್ನ ತಲಿ ಪೂರ್ತಿ ಹೋಗ್ತದ. ನಮ್ಮೆಲ್ಲಾರು ಕೈಮಾ ಕೈಮಾ ತಿಂದಂಗ್ ತಿಂದು ಬಿಡ್ತಪ್ಪ ಮಾರಾಯ.
5: ಅಷ್ಟ್ಯಾಕ್ ಹೆದರ್ತಿರ್ಲಿ, ಧೈರ್ಯಂ ಸರ್ವತ್ರ ಸಾಧನಮ್ಮ ಅಂತ ಹಿಂದಿ ಒಳಗ್ ಹೇಳಿಲಿ ಏನ್ರಿ?
3: ಹಿಂದಿ ಅಲ್ಲೂ ನನ್ನ ಮಗ ಸಂಸ್ಕೃತ
5: ಸುಮ್ಕೊಳ್ಳೆ ಮಗನ. ಮುಖ್ಯ ಅಂದ್ರೆ ಧೈರ್ಯ ಬೇಕೇನಪ್ಪ. ಅಧೈರ್ಯವು ಯಶಸ್ಸಿನ ವೈರಿ. ಧೈರ್ಯದಿಂದ ಮುನ್ನುಗ್ಗುವವರಿಗೆ ಯಶಸ್ಸು ದೊರೆಯುತ್ತಿದೆ ಅಂತ ಹೇಳಿ ವಿವೇಕಾನಂದ

0: ಹೇಳ್ಯಾರು, ಅದಕ್ಕರ ಧೈರ್ಯ ಮಾಡಿರ್ಲಿ.
1: ಅಪ್ಪ ನನ್ನ ಎದೆಯಂತೂ ಬಹಳ ಪುಕು ಪುಕು ಪುಕು ಪುಕು ಪುಕು ಪುಕು ಅನ್ನಕತ್ತದ.
2: ನನಗೂ ಹಂಗ ಆಗ್ಯದು ಶೀಣ. ಆದ್ರೂ ಈ ಎಂಕೆ ಲೇ ಎಂಕೆ ನಿನ್ನ ಮುಂದೆ ನಿಂತು ಕೇಳ್ಬೇಕು ನೋಡಿ ಏನಂತಿದ್ದೆ.
0: ಒಳ್ಳಪ್ಪ ಮರ, ನಾ ಬರೀ ಐಡಿಯಾ ಹೇಳಾವ, ನೀವ ಯಾರ ಮಾಡ್ರಿ
1: ನೋಡು. ನಾ ಬೇಕಂದ್ರ ಹಿಂದ ನಿಂತು ಮಾತಾಡ್ತೇನೆ. ಆದ್ರ
3: ಏನ್ರೋ ಏನ್ರೋ ಯಾಕ ನಿಮ್ ಜೀವದ ಗೆಳೆಯನ್ ಸಲುವಾಗಿ ಒಂದ್ ಸಣ್ಣ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಇರ್ಲಿ, ನನ್ ಬಾವಿ
2: ಹರ್ಕೋತೀನಿ. ಹಂಗಲ್ಲೋ ತಡ್ಕೊಳ್ಳೋ, ತಡ್ಕೊಳ್ಳೋ ಅಪ್ಪ. ಏ ಎಂಕೆ ಸೀನಿಯ, ನಮಗ ಅಷ್ಟು ಧೈರ್ಯ ಇಲ್ಲ ಏನ್ರಿ. ನಾವ್ ಗೌಂಡ್ಸ್ರ ಹೌದ ಅಲ್ವ? ನಾಲೈಕ್ ಆಗುದ್ ಬ್ಯಾಡಿದ್ರಾಗ ಏನ ಏನಾರಪ್ಪನ್ ಕೇಳೇಬಿಡು.
0: ಹಿಂಗಂತೀರ
1: ಅಲ್ಲ,
2: ಅಲ್ಲಿ ಹೋಗಿ ಏನಂತ ಹೇಳೋದು, ಏನಂತ ಕೇಳಿ ಕೇಳಿ ನೋಡ್ರಿಪ್ಪ. ನಮ್ ಹುಡುಗ ಹಿಂಗಿಂಗ್ ಇದ್ದಾನ, ಎಂಥ ಕೆಲಸ ಮಾಡ್ತಾನ, ಯಾವ್ದು ಜವಾಬ್ದಾರಿ ಇಲ್ಲ ಅಂದ್ರ ಲಗ್ನ ತಂಗೇಂದ್ರದು ಜವಾಬ್ದಾರಿ ಇಲ್ಲ. ಹುಡುಗ ಬಹಳ ಸಂಭಾವಿತಿದ್ದಾನ, ನೀವು ದಿನ ನೋಡ್ತೀರಿ. ಹಂಗ ಹಿಂಗ ಹೇಳಿ ಕೆಲಸ ಮುಗಿಸುದು ಏನಂತೀರಿ?
0: ನಡ್ರಿ ಗುಂಡೆ, ನೀನು ಚಲೋ ಡ್ರೆಸ್ ಹಾಕೋ.
3: ನಂದು ಎಲ್ಲ ಪ್ಯಾಂಟ್ ಹರಿದಾವಲ್ರೋ.
2: ಹಂಗ ಹಿಂಗ್ ಮಾಡ, ಇದ್ದದ್ರಾಗ ನನ್ ಪ್ಯಾಂಟ್ ಕಟ್ಟದ, ಅದನ್ನ ಹಾಕೋ. ಆ ಕರಿ ಶರ್ಟ್ ಹಾಕೋ ಅದನ್ನ. ಮತ್ತೆ ಸೀನೆ ನೀನಿಲೆ?
1: ನಂದು ಪಾಯಸವು ಬಹಳ ಹೊಲಸಾಗೈತ್ಲೆ. ಬಣ್ಣ ಯಾವ್ದು ಅಂತ ನನಗ ಗೊತ್ತಿಲ್ಲ ಮಗ.
2: ಹಂಗಾರ ಹಂಗಾರ ನೀನು ಅಕ್ಕ ಅಲ್ಲೈತಲ್ಲ, ಆ ಗುಂಡ್ಯಾಂದು ಲುಂಗಿ ಇದ್ದಿದ್ರಾಗ ಸ್ವಲ್ಪ ಸ್ವಚ್ಛ ಅದ, ಅದನ್ನ ಉಟ್ಕೋ. ನಾನು ನನ್ನ ಪ್ಯಾಂಟ್ ಗುಂಡೆ ಹಾಕೊಂಡಲ್ಲ, ಏರ್ಲಿ ನಾ ದೋತ್ರ ಉಡ್ತೀನಿ. ಹೆಣ್ ಕೇಳಾಕ ಹೊಂಟಾಗ ದೋತ್ರಾನ ಉಡ್ತಾರಂತ ನಡಿತೈತಿ.
0: ಏನ್ ಅಣಿಯ,
2: ಯಾಕ
0: ನಿನ್ ಪ್ಯಾಂಟು ಗುಂಡ್ಯಾಗ ಬಹಳ ಲೂಸ್ ಆಗ್ಯದ.
2: ಹಂಗ ಸ್ವಲ್ಪ ಹೊತ್ತು ಹಿಡ್ಕೋ, ಎಷ್ಟೊತ್ತ 15-20 ಮಿನಿಟ್ ನ್ಯಾಗ ಕೆಲಸ ಆಗ್ತದ.
0: ಹಂಗ ಮಾಡ್ಕೊಂಡೆ
2: ಹ್ಮ್ ತಯಾರಾದಿಲ್ಲ. ನಡ್ರಿ ನಡ್ರಿ ನಡ್ರಿ
1: ನಡ್ರಿ, ನಾನು ರೂಮಿನ ಕಿಲಿ ಹಾಕ್ತೇನೆ.
0: ಏ ನಾಣ್ಯ, ಈ ಸೀನೆ ಒಬ್ಬ ಅಡ್ನಾಡ
2: ಕಟ್ಟ ಅಡ್ನಾಡಿ
0: ಚಲೋ ಕೆಲ್ಸಕ್ಕೆ ಹೊಂಟಾಗನ ಸೀನ್ತಾನ.
2: ಅವ್ರ ಮನ್ಯಾಗಿಂದು
4: ನಾಯಿ ಹೌದು ಮರಯ್ಯ, ದೊಡ್ಡ ನಾಯಿದು ಪಾಮರಯ್ಯ. ಹೌದು ಹೆಂಗ್ ಮಾಡುದು ಮರಯ್ಯ?
2: ಸುಮ್ಮನಾಗ್ಲಿ ಮಕ್ಕಳು, ಮನಿ ಬಂತ ಅಂತೇಕ.
3: ನನ್ನ ಪ್ರೇಯಸಿ ಮನಿ ಪ್ರೇಯಸಿ ಪ್ರೇಯಸಿ ಸುಮ್ಮನಪ್ಪ ಸುಮ್ಮನೆ.
0: ನಾಣ್ಯ ನೀ ಮುಂದ್ ನಡೀನಿ.
2: ಏ ಶೀನ್ಯ ಮುಂದ್ ಬರಲ್ಲ ನೀನು.
0: ನಾವಲ್ಲ ನೀನ ಮುಂದ್ ನಡಿಯೋ ಮಗನ.
4: ಒಬ್ಬೊಬ್ಬ ಇಲ್ಲೋಡ್ರು, ನಾಯಿ ಅಂತೂ ಎಲ್ಲೂ ಕಾಣಿಸೋಲ್ತ
2: ಇಲ್ಲ. ಇಲ್ಲ ಇಲ್ಲ ಇಲ್ಲ
0: ನಡ್ರಿ ನಡಿ. ಇಲ್ಲೇ ಗುಂಡ್ಯ ಗುಂಡ್ಯ ಬಾಗಲ ಬಿಡಿ,
2: ಬಾಗಲ ಬಿಡಿ.
3: ನೀವೇ ಬಡೀರಿ,
2: ನಿನಗ ಚೂಲಿ ಬೇಕಂದ್ರ ಬಡಿ. ಏನಪ್ಪ
3: ನಾನ ಬಡಿತೀನಿ, ನಾನ ಬಡಿತೀನಿ.
5: ಯಾರು ಯಾರದು? ಆ ತಾತು ಬಂದೆ. ಯಾರು ಚೇಚೆ, ಬಾಗಲ ಬಡಿದು ಭಿಕ್ಷ ಬಿಡ್ತೀರಿ? ಯಾವ ಧೈರ್ಯ ನಿಮ್ಗ?
6: ನಾವು ಭಿಕ್ಷಾದವ್ರ ಅಲ್ರಿ ಅಪ್ಪ.
5: ಭಿಕ್ಷಾದವ್ರಲ್ಲ
6: ಹ್ಞೂನ್ರಿ,
5: ನಿಮ್ ಡ್ರೆಸ್ ನೋಡಿದ್ರೆ ತಿಳಿತದ ನೀವು ಯಾರು ಅಂತ. ದಿನ 10 ಮಂದಿ ಪಂಡ್ರಾಪುರಕ್ ಹೋಗ್ತೀವಿ, ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತೀವಿ, ರೊಕ್ಕ ವಸೂಲಿ ಮಾಡ್ತಾರೆ. ನಡ್ರಿ ನಡ್ರಿ ಇಲ್ಲಿಂದ.
6: ಬಂದಿಲ್ರಿ
5: ಮತ್ ಎದಕ್ಕೆ ಬಂದಿರಿ?
4: ಏನು
5: ಎಲ್ಲಾರು ಮಂಗ್ಯಾನಂಗ ಸುಮ್ಮನೆ ನಿಂತಿರಲ್ಲ.
6: ಇಲ್ರಿ
2: ನಾ ಎಂಕ್ಯ, ಇವ ಶೀನ ಇವ ನೊಣಾರಿ.
5: ಏನದು ಎಂಕ ನೊಣ ಶೀನ ಏನದು ಹೇಳ್ರಿ?
6: ಮತ್ತ ಇವ ಗುಂಡೂರಾವ್ ಅಂತೀರಿ, ಇಲ್ಲೇ ಸ್ಟೀಲ್ ವರ್ಕ್ಸ್ ನ್ಯಾಗ ಸೂಪರ್ವೈಸರ್ ಇದ್ದಾನ್ರಿ. ನಿಮ್ ಮನಿ ಎದ್ರಿಗೇನ ಇರ್ತಾನ್ರಿ?
2: ಬಹಳ ಒಳ್ಳೆ ಹುಡುಗ್ರಿ.
6: ಹೌದ್ರಿ
2: ಹೌದ್ರಿ, ಒಂದ್ ಚಟ ಇಲ್ರಿ ಹುಡುಗ, ಚೊಕ್ಕ ಬಂಗಾರ್ರಿ, ತುಲೋರಿ.
5: ಅದಕ್ಕ ನಾ ಏನ್ ಮಾಡ್ಬೇಕು?
2: ಅದಕ್ಕ ಮತ್ತ ಹೇಳ್ರಿ. ಒಲೆ
6: ಏನಿಲ್ರಿ, ನಿಮ್ಮ ನಿಮ್ ಮನ್ಯಾಗ ಜೂ ಜೂ
5: ಏನೋ
6: ಜೂ?
5: ನಮ್ಮ ಮನ್ಯಾಗ ಜೂ ಇಲ್ಲ, ಜೂ ಪಾರ್ಕ್ ನ್ಯಾಗ ಅದ.
6: ಅಲ್ರಿ
2: ಜೂಲಿ
6: ಜೂಲಿ
5: ಹೌದು ಇದ್ದಾಳೆ. ಏನಾತು?
3: ಏನಿಲ್ರಿ, ಜೂ ಜೂಲಿ ನಾನು ನಾನು
5: ಏನದು ನಾನಾ ಜೂಲಿ ಜೂಲಿ

0: ಹ್ಞೂ ರೀ
1: ಸರ, ಈ ಗುಂಡ್ಯ ಇದ್ದಾನಲ್ರಿ ನಮ್ಮ ಗುಂಡ್ಯ, ನಿಮ್ಮ ಜೂಲಿನ ಮದುವೆ ಆಗ್ತಾನ.
0: ಏನು ಜೂಲಿನ ಇವ ಮದುವೆ ಆಗ್ತಾನ? ಮತ್ ಭಾಷಣ ನನ್ನ ಹೆಂಡತಿ ಜೂಲಿನ ಮದುವೆ ಆಗ್ತಾನೆ ಕೇಳುವಂತ ಧೈರ್ಯ ನಿಮಗ?
1: ಬೆನ್ನ ಮುರಿತಲ್ಲೋ ಆ ದೈತ್ಯ, ಎಂತ ಜೋರಲ್ಲಿ
2: ಹೊಡೆದು ಓಡಿ ಬರು ಮುಂದೆ ಕಂಬಕ್ಕೆ ಡಿಕ್ಕಿ ಹೊಡೆದು.
3: ಅವ ಅದಕ್ ನನ್ನ ಸ್ವಂಟಣ ಮುರಿದೈತಿ
2: ಅಲ್ಲಿ.
3: ಆಕೆ ಅವ್ನು ಏನ್ ತಿಂತೀಳ ಅಂತಂದು ತಿಳ್ಕೊಳ್ದು ಹೋಗಿ ಬಂದ್ಬಿಟ್ಟು ಬಂದ್ರಲ್ಲಿ.
1: ಹೌದ್ರು ಇಷ್ಟೆಲ್ಲ ಆದ್ರೂ ಆ ಗುಂಡೆ ಎಲ್ಲಿ
3: ಫ್ಯಾಕ್ಟ್ರಿ ಯೂನಿಫಾರ್ಮ್ ಹಾಕೊಂಡು ಕೆಲಸಕ್ಕೆ ಹೊಂಟಾನ ಬದಮಾಷ್
1: ಅಂದ್ರೆ ಅವನು ಪ್ರೇಮ ರೋಗ.
2: ಅವನು ಪ್ರೇಮ ರೋಗ ಇಳಿತು ಆದ್ರೆ ನಮಗ ಮೈಜಾನಿ
3: ನಡೀರಿ.

ಗುಂಡನ ಪ್ರಣಯ ಪ್ರಸಂಗ ನಾಟಕ ಕೇಳಿದಿರಿ. ಬರೆದು ನಿರ್ದೇಶಿಸಿದವರು ಶಶಿಧರ್ ಕೆ ನರೇಂದ್ರ. ಪಾತ್ರವಹಿಸಿದವರು ಯಂಕ, ಅನಿಲ್ ದೇಸಾಯಿ, ಶೀನಾ, ಚನ್ನಬಸವರಾಜ್ ಕುಂಬಾರ, ನಾಣಿ, ಚನ್ನಪ್ಪ ಬೆಂಗೇರಿ, ಗುಂಡ, ಮಂಜುನಾಥ್ ಹೆಗಡೆ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50 ಕ್ಕೆ.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಕೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ, ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-341-4, 244-341-5 ಹಾಗೂ 244-341-6. ಎಸ್ಟಿಡಿ ಕೋಡ್ 0836.
2: ಆಕಾಶವಾಣಿ ಧಾರವಾಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಅರಣ್ಯಕುಮಾರ್ ಮುನ್ನೇನಿ ಅವರ ಸಿತಾರ್ವಾದನವನ್ನ ಕೇಳೋಣ. ತಬ್ಲಾ ಸಾಥ್ ನೀಡಿದ್ದಾರೆ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರು.

0: ಇದುವರೆಗೆ ಅರಣ್ಯಕುಮಾರ್ ಮುನ್ನೇನಿ ಅವರ ಸಿತಾರ್ವಾದನದಲ್ಲಿ ರಾಗ ನಟಭೈರವ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
5: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕೇಳುಗರೆ, ಸಮಯ 12:00 ಆಗುತ್ತಲಿದೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
6: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ NPS ಕುರಿತು ನಾಳೆ ಸಂಜೆ 5:00 ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
7: ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ KBGNL ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ

0: ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿರುತ್ತದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
1: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ. ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ. ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ.
1: ನಮ್ಮ ಕೇಳುಗರಿಗೆ ಒಂದ್ ಅನ್ನಿಸ್ತಾ ಇರುತ್ತೆ, ನಾನು ಮಿಸ್ ಇಂಡಿಯಾ ಕೇಳಿದೀನಿ, ಮಿಸ್ ಯೂನಿವರ್ಸ್ ಕೇಳಿದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ?
2: ಸೊ ಏನಂದ್ರೆ, ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ, ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 ಇಂಚಸ್ ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕಿರ್ತೀವಲ್ಲ, ಸೊ ಆತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ.
1: ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಏನಾದ್ರೂ ಕನಸು ನಿಮಗಿತ್ತ ಬಾಲ್ಯದಿಂದ?
2: ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜಕುಮಾರಿ ಆಗ್ತೀನಿ, ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು, ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರುತ್ತೆ. ಸೊ ಅದ್ ಯಾವಾಗ್ಲೂ ಇತ್ತು, ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನ್ ಯಾವಾಗ್ಲೂ ಸ್ವಲ್ಪ ಗುಂಡ್ ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ. ಸೊ ಅದಕ್ಕೆ ನಾನು ಆ ಕನಸನ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ.
1: ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ

0: ಯಾವತ್ತಿಗೂ ನಿಲ್ಲಿಸಬಾರ್ದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟ್ ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟ್ ಗೆ ಕರ್ಕೊಂಡು ಹೋಗಿದೆ ಅಲ್ವಾ?
1: ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು, ಅದು ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರೂ ಬಂದ ತಕ್ಷಣ ನಾನು ಎಸ್ ವೈ ನಾಟ್ ಮಾಡೋಣ, ಏನಾಗುತ್ತೆ ಅದರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ.
0: ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ?
1: ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನಗೆ ಇದ್ರಲ್ಲಿ ನಾನು ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನು ಐಡಿಯಾ ಇರ್ಲಿಲ್ಲ. ಕಾಂಟೆಸ್ಟ್ ನ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು, ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು, ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು. ಸೊ ಆತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆತರ ಬರುತ್ತೆ. ಸೊ ಅದು ಒಂದ್ಸತಿ ನೀವು ಅಪ್ಲೈ ಮಾಡ್ಬೇಕು. ಸೊ ನಾನು ಅದೇ ಮಾಡಿದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ ಎರಡ್ ಮೂರ್ ದಿನ ಮುಂಚೆ ನನಗೆ ಅದಾಗಿತ್ತು. ಸೊ ಎರಡ್ ಮೂರ್ ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ ಗೆ ಅಪ್ಲೈ ಮಾಡು ಅಂತ. ಸೊ ಅದ್ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೆ ಏನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ನಾನು ಆಯ್ತು, ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ಲೊಂದು ನಿಮ್ ಹೆಸರು, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 ರುಪೀಸ್ ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು, ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು, ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು ಹರ್ದೀಪ್ ಅರೋರಾ ಸಿಂಗ್ ಅಂತ, ಸೊ ಅವರು 3-4 ಜನ ಪ್ಯಾನೆಲ್ ತರ ಇದ್ರು. ಸೊ ಝೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ರು, ಯಾಕೆ ಅಪ್ಲೈ ಮಾಡಿದ್ಯಾ ಆತರ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡ್ಬಿಟ್ಟು, ಇಲ್ಲ ಸೆಕೆಂಡ್ ಆಡಿಷನ್ ಇದೆ, ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ ಗೆ ಕೂರ್ದೆ, ಎಲ್ಲಾರು ಮತ್ತೆ ಕ್ವೆಶ್ಚನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಸ್ವಲ್ಪ ಕೇಳಿದ್ರು. ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಮತ್ತೆ ಅವರು ಕಾಲ್ ಮಾಡಿದ್ರು, ಅವ್ರಂದ್ರು December 21st ಲೈವ್ ಆಡಿಷನ್ ಗೆ ನಿಮ್ ಬೆಂಗಳೂರ್ ಬರ್ಬೇಕು ಅಂತ.
0: ಓಕೆ.
1: ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗೆ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು, ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು ಅಲ್ಲಿ. ನಾನು 4:15 ರೀಚ್ ಆದೆ, ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು, ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನನ್ಗೆ ಅನ್ಸ್ಲಿಲ್ಲ, ಬಿಕಾಸ್ ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ನಾನು ನಮ್ ಫ್ಯಾಮಿಲಿ ಫಂಕ್ಷನ್ ಡೆಲ್ಲಿಯಲ್ಲಿ ಇತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನಗೆ ಮೆಸೇಜ್ ಬಂತು ದಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಸೊ ಮೈಸೂರ್ ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ, ಪಂಜಾಬ್ ಅಲ್ಲಿ. ಸೊ ನಾನು ಇವೆಂಚುಲಿ ಹ್ಞೂ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ, ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನ್ಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು, ತಲೆ ತುಂಬಾ ಕೆಟ್ಟ ಹೋಯ್ತು. ಯಾವ ತರ ಡ್ರೆಸ್ ಹಾಕೋದು? ನನ್ನ ಒಂದ್ ಫ್ರೆಂಡ್ ಇದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು. ನಾನಂದೆ, ನನ್ ಯಾರಾದ್ರೂ ಡಿಸೈನರ್ ಮೈಸೂರಲ್ಲಿ ಗೊತ್ತಾ ಪ್ಲೀಸ್ ನನ್ಗೆ ಹೇಳಿ, ನನ್ಗೆ ಆಗ್ತಾ ಇಲ್ಲ, ನನ್ ಡ್ರೆಸ್ ಎಲ್ಲ ಮಾಡಿಸ್ಬೇಕು ಅಂತ. ಸೊ ಆವಾಗ ಅವರು ಅವ್ರ ಕಸನ್ ಹೆಸರು ಅಂದ್ರು, ರೈನಾ ಅಂತ, ಅವಳ ಹತ್ರ ಹೋಗಿ ಅಂತ. ಅವಳು ನನಗೆ ಎಷ್ಟು ಗೈಡ್ ಮಾಡಿದ್ಲು ಅಂತ ಅಂದ್ರೆ, ಯಾವ ದಿನ ಏನ್ ಹಾಕೋಬೇಕು ಹೆಂಗ್ ಹಾಕೋಬೇಕು ಎಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ, ಅವ್ರೇನಂದ್ರು ಅಂದ್ರೆ ಅವರೇ ನಮ್ಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ದು ಫಿನಾಲೆ ಲುಕ್ ನೀವೇ ಮಾಡ್ಬೇಕು ಅಂತ.
0: ಓಕೆ.
1: ಕ್ಲಾತ್ ಬಂತು. ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ, ನಾವ್ ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆತರ ಕ್ಲಾತ್. ಅದ್ ಯಾವಾಗ ಬಂತು? ನನ್ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st ಆಫ್ ಜನವರಿ, ನನಗೆ ಅದು 19th ಗೆ ಬಂದಿದೆ.

0: ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ, ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ ಹಂಗ್ ಯೂಸ್ ಮಾಡೋಣ, ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ ಫಿನಾಲೆ ಡ್ರೆಸ್ ನ ಮಾಡಿದ್ವಿ. ಮೇಕಪ್ಗೆ ಫ್ರೆಂಡ್ ಮಗಳೂನುವೆ ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ರೆಡಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ನ ಜೀವನದಲ್ಲಿ ಯಾರ್ಯಾರಿದ್ರು ಯಾರ ಜೊತೆನು ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇದು ನಾವ್ ಯೂಶ್ವಲಿ ಹೇಳ್ತೀವಿ, ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಡ್ತಾರೆ ಸರಿ. ಬಟ್ ನನ್ ಕೇಸಲ್ಲಿ ಏನಾಯ್ತು ಅಂತಂದ್ರೆ, ನಾನು ಹೇಳಿದ ತಕ್ಷಣ ಎಲ್ಲ ನನ್ನ ಲೈಫ್ ಅಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ಆಯ್ತು ಅಂಜಲಿ ನೀನ್ ಹೋಗ್ತಾ ಇದೀಯಲ್ಲ ನಿಂಗ್ ಗೆದ್ದೆ ಬರ್ಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ. ಹೌದು ಹೌದು. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ, ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ, ಲೈಕ್ ಲೆಹಂಗಾ ಹಾಕೋಬೇಕು ಆತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಆ ಕ್ಯಾಟ್ ವಾಕ್ ಅಲ್ಲಿ ಬಟ್ಟೆನ ನಾವು ತೋರಿಸ್ತಾ ಇದೀವಿ, ಓಕೆ ಎಷ್ಟ್ ಚೆನ್ನಾಗಿದೆ ಬಟ್ಟೆ ನೀವು ತಗೊಳ್ಳಿ ಆತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು, ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು, ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆತರ. ಆಯ್ತಾ. ಸೊ ನಾವೆಲ್ಲರೂ ಎಲ್ಲಾ ಕಾಂಟೆಸ್ಟೆಂಟ್ಸ್ 50 ಬಂದಿದ್ರು, ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ, ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು, ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ, ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು, ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು ಇತ್ತು. ಮತ್ತೆ ಕ್ಯಾಟ್ ವಾಕ್, ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ. ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕ್ಬೇಕಾಗಿತ್ತು. ಆಮೇಲೆ ನಮ್ದು 2-3 ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ, ಆಮೇಲೆ 3rd day ನಮ್ಗೆ ಏನ್ ಬೇಕಾದ್ರೂ ನಾವ್ ಹಾಕ್ಬೋದಾಗಿತ್ತು. ಅಂಡ್ 3rd day ಅಲ್ಲಿ ಮತ್ತೆ ನಾವು ಫಿನಾಲೆ ಏನಿತ್ತು ನೆಕ್ಸ್ಟ್ ಡೇ 25th ಏನ್ ಫಿನಾಲೆ ಇತ್ತು ಅದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥ್ನಿಕ್ ರೌಂಡ್ ಇತ್ತು, ಅದ್ರಲ್ಲಿ ಎಲ್ಲಾರ್ಗೂ ಲೆಹಂಗಾ ಕೊಟ್ಟಿದ್ರು. ಸೊ ಆಮೇಲೆ ಇನ್ನೊಂದ್ ಏನಂದ್ರೆ, ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮು ಇದಿಷ್ಟ ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ.
1: ಆಮೇಲೆ ಈ 4 ನೀವು ಏನ್ ಫಿನಾಲೆ ಇತ್ತು ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜದಲ್ಲಿ ನಾವು ನೋಡೋದಾದ್ರು, ಹೆಣ್ಣು ಮಕ್ಕಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನು ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ನಮ್ಮ ಕೆರಿಯರ್ನು ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ, ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು, ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವ್ ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡಿಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದರ ಬಗ್ಗೆ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲಾ ಮಾಡಿಕೊಂಡು ಫಿನಾಲೆಗೆ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ ಡಬಾ ಡಬ್ ಡಬಾ ಅಂತ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು. ಏಕೆ ಅಂತ ಅಂದ್ರೆ, 2nd day ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ, ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ, ಅಂಜಲಿ ಹಿಂಗಲ್ಲ ಹಂಗ್ ಮಾಡು, ಅಂಜಲಿ ಹಿಂಗಲ್ಲ ಹಂಗ್ ಮಾಡು. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರೆ ಯಾರ್ ಕೋಚ್ ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ, ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತೋ ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ.

0: ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ, ನಮ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಕರೆಕ್ಟ್ ನಿಮ್ನ ಇನ್ನು ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನೂ ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ ಥರ್ಡ್ ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ ನಂದು ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಮತ್ತೆ ಇವಾಗ ಈ ಲೈಫ್ ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡಬೇಕು. ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಇನ್ ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡ್ಬೇಕು. ಆ ಎಕ್ಸಾಮ್ ಬರ್ತಾ ಇರೋದ್ ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು, ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ ಗೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಇನ್ ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕುಳೆ ಮಾಡ್ತೀವಿ, ಎಲ್ಲ ಎಲ್ಲ ಚೆನ್ನಾಗಿರತ್ತೆ, ಬಟ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಇದು ಕಾಂಪಿಟಿಷನ್.
1: ಹೌದು.
0: ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು ಅದು ಸರಿ ಮಾಡು ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನ್ಸ್ತು ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡ್ಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದ್ಲೇನೆ ಹೇಳಿದ್ದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನ್ಗೆ ಆಮೇಲೆ ಗೊತ್ತಾಯ್ತು ಈ ನಾಲ್ಕ್ ದಿನ ನಾನೇನ್ ಕಾಂಪಿಟಿಷನ್ ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನ ಜಡ್ಜ್ ಮಾಡ್ತಾ ಇದ್ರು, ಒಬ್ಬಕ್ಕೊಬ್ರು ಹೇಗೆ ನಾವ್ ಇಂಟ್ರಾಕ್ಟ್ ಮಾಡ್ತೀವಿ, ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನ ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ ಒನ್ ಮಿನಿಟ್ ಹಿಂಗೆ ಹಂಗೆ ನಾನ್ ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8 ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ, ಸೊ ಅವಾಗ ಹೇಳ್ತಾ ಇದ್ರು ಅವರು. ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ ಯಾವತ್ತೂ ಹಾಕಿಲ್ಲ, ಹೀಲ್ಸ್ ಹಾಕೊಂಡೆ ಹೋಗಿದ್ದೀನಿ, ಮೇಕಪ್ ಹಾಕೊಂಡೆ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡ್ಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆತರ ಎಲ್ಲ ಹಾಕೊಂಡು ಹೋಗಿದ್ದಾರೆ, ನಾನು ಒಂದ್ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟಿಷನ್.
1: ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್ ಅಲ್ಲಿ ನಿಮಗೆ ನಡಿಯಕ್ ಆಗ್ಲಿಲ್ಲ ಅಂದ್ರೂ ಕಷ್ಟ ಆಗುತ್ತೆ.
0: ಅದು ಕಷ್ಟ.
1: ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೊಮೆಂಟ್ ಅಂತ ಒಂದು ಬರುತ್ತೆ ಅಲ್ಲ, ಆ ಲಾಸ್ಟ್ ಮಿನಿಟ್ ಆ ಮೊಮೆಂಟ್, ಎಷ್ಟು ಜನ ಸ್ಟೇಜ್ ಮೇಲಿದ್ರು, ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮಗ್ ಹೇಗಿತ್ತು?
0: ಸೊ ಆಕ್ಚುಲಿ ನಾವು 50 ಪೀಪಲ್, ಸೊ 50 ಜನ ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 ಪೀಪಲ್ ಇಂದ 15 ಜನ 15 ಪೀಪಲ್ ನ ಸ್ಟೇಜ್ ಮೇಲೆ ತರಿಸ್ತಿದ್ರು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲರಿಗೂ ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರುತ್ತೆ ಅಂತ. ಆಯ್ತಾ, ಸೊ ಒಂದ್ ಸಾಂಗ್ ಇರತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಕೆಲ್ಸ ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ನ ಸುಮ್ನೆ ಹಾಡ್ತಾ ಮಾಡ್ತೀವಿ ಆತರ ಇರತ್ತೆ. ಸೊ ಅವ್ರನ್ನ ಆತರ, ಸೊ ಆತರ ಸ್ವಲ್ಪ ಒನ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒನ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ, ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆಮೇಲೆ ಆಲ್ ಆಫ್ ಅ ಸಡನ್ ನಿಂತವಾಗ್ಲೇ ನನ್ನ ತಲೆಯಲ್ಲಿ ಬಂತು, ನನ್ಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್, ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್ ಒನ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ಲು ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ

0: ಅವರು ಒನ್ ಬೈ ಒನ್ ಕಾಲ್ ಮಾಡಕ್ ಶುರು ಮಾಡಿದ್ರು, ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ. ಸೊ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದಾರೆ, ಅವ್ರು ಬೆಂಗಳೂರು ಅವರು, ಶಿ ಒನ್ ದ ಸೌತ್ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್ ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನ್ ಫುಲ್ ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರ್ ಕಾಂಪಿಟಿಷನ್ ಅಲ್ಲಿ 27 ಅಂತ ಇತ್ತು. ಅವರು ಎಂಸಿ ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ ಎಲ್ಲರು ಬಂದಿದ್ರಲ್ಲ. ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ಲು ಅಬ್ಬಾ ಜುಮ್, ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 has won ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆಲ್ಲಿ ಕನ್ಸಲ್ಲಿದ್ದೀನೋ, ನಿಜವಾಗ್ಲು ಜೀವನನ ಇದು? ನಂಗೆ ನಿಜವಾಗ್ಲು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ. ಆವಾಗ ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ, ನನ್ ಫುಲ್ ಕನ್ಫ್ಯೂಸ್. ನಂಗೆ ಅಳುನು ಬರ್ತಾ ಇಲ್ಲ, ನಗುನು ಬರ್ತಾ ಇಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲು ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು, ಇನ್ನು ಯಾವ್ದರ ಬಗ್ಗೆ ನಾನ್ ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ.
1: ಖಂಡಿತ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗೆ ಅನ್ನಿಸ್ತಾ ಇದೆ. ಅಂಡ್ ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರು ಒಂದು ಕಾಂಟೆಸ್ಟ್ ಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು?
0: ಸೊ ಫಸ್ಟ್ ಆಫ್ ಆಲ್, ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಆ ಕಾಂಪಿಟಿಷನ್ ಅಲ್ಲಿ, ಅಂದ್ರೆ ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರು ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲಾ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ ಮೇಲೆ ಅಥವಾ 45 years ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 years ದಾಟ ಮೇಲೆ ಅಥವಾ 55 years ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು, ಇನ್ ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರತ್ತೆ ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ, ಇದೆಲ್ಲ ಇರೋದು ಬಿಕಾಸ್ ನೀವು ನೀರ್ ಕುಡಿಯಲ್ಲ. ಸೊ ಆವ್ರೇಜ್ ಆಗಿ 2.5 to 3.5 liters ಪರ್ ಡೇ ನೀರ್ ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್, ನೀವು ಮಲಗುವಾಗ ಮೇಕಪ್ ನ ಎಲ್ಲ ತೆಗ್ದ್ಬಿಟ್ಟು ಮಲಗಿ. ಈವನ್ ಇಫ್ ಇಟ್ಸ್ ಕಾಜಲ್, ಅದನ್ನು ತೆಗಿಬೇಕು, ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಖಂಡಿತ.
0: ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ, ಓಕೆ, ನಿಮ್ ಜೀವನ ನಿಮ್ಗೆನೆ, ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು, ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ ನಾನು ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ ಕುಳ್ಳಕ್ಕಿರ್ಲಿ ಉದ್ದಕ್ಕಿರ್ಲಿ ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ, ನಾನ್ ಹೋಗ್ಬಿಟ್ಟು ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರ. 5 years ಆದ್ಮೇಲೆ ನೀವು ಕಾಲೇಜ್ ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು ಅಥವಾ ನೀವು ಪಿ ಯು ಸಿ ಪಾಸ್ ಇರ್ಬೋದು, ಯಾವ್ದೊಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, ಪಿ ಯು ಸಿ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು ಬಿ ಎ ಮಾಡಿ ಏನು ಆಗಲ್ಲ. ಸೊ 3 years ಆದ್ಮೇಲೆ ನೀವು ಬಿ ಎ ಪಾಸ್ ಇರ್ಬೋದು.
1: ಹೌದು,
0: ನೀವು ಇಲ್ಲೇ ಕೂತ್ಕೊಂಡು ಇಲ್ಲ ನನ್ ಕೈಯಲ್ಲಿ ಆಗಲ್ಲ, ನನ್ ತಲೆ ಇಲ್ಲ, ಇದ್ದಿಲ್ಲ ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ?
1: ಹೌದು, ಕರೆಕ್ಟ್.
0: ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವ್ ಖಂಡಿತ ಮಾಡಿ, ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವ್ ಲೇಡೀಸ್ ಎಷ್ಟು ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು.
1: ಆಗ್ಲಿ, ಖಂಡಿತ. ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ?
0: ಸೊ ನನ್ ಮೋಟಿವೇಶನ್

0: ಏನಂದ್ರೆ ನನ್ ಲೈಫ್ ಅಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೆ ನನಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನಿಂದಪ್ಪ ನೀನೇನ್ ಮಾಡ್ತೀಯ ಆತರ ತುಂಬಾ ಕೇಳಿದೀನಿ, ಯಾಕಷ್ಟು ತಿಂತಾ ಇದೆಯಾ, ಅದೊಂದು ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನು ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು ಅದ್ ಕಮ್ಮಿ ಕೆಲಸನಾ? ತುಂಬಾ ದೊಡ್ಡ ಕೆಲಸ ಅದು. ಅದನ್ನ ಕಟ್ ಮಾಡಿ ಡ್ರೈ ಮಾಡಿ ಸಾಲ್ಟ್ ಹಾಕಿ ಇದು ಮಾಡಿ ಅದು ಮಾಡಿ ಯಾರ್ ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ, ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕದ್ನ. ಬಿಕಾಸ್ ಇವಾಗ ನಾವ್ ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವ್ ಉಪಯೋಗಿಸಿ. ಎಲ್ಲಾದ್ರೂ ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ.
1: ಖಂಡಿತ ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ ಕಾಂಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
2: ಇದುವರೆಗೂ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಧಾರವಾಡ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆ ವಾ, ದಿನ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
7: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ 14th ಮಾತ್ರ. ಭೇಟಿ ನೀಡಿ ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 07 9 6 9 9 1 8 2 7.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
11: परीक्षा एक ऐसा अवसर है और परीक्षा के लिए हेल्दी कंपटीशन की भावना हमारी तैयारी को और बेहतरीन बनाती
10: है. NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर
12: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
13: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನ.
14: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
13: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
14: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
13: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕ.

ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14 244-344-15 ಹಾಗೂ 244-344-16 ಎಸ್ಟಿಡಿ ಸಂಖ್ಯೆ 0836

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
1: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
2: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗು ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗು ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
0: ಆಕಾಶವಾಣಿ ಧಾರವಾಡ, ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾ ಸಹಜಾ ಕಿತ್ತೂರ್ ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
4: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, May 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತೀವಿ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂತ ನಿಮಗೆ ಪ್ರಶ್ನೆ ಆಗಬಹುದು. ಪ್ರೀ ಎಕ್ಲಾಂಪ್ಸಿಯಾ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಹಲವಾರು ತೊಂದರೆಗಳು ಕಾಡ್ತವೆ, ಅದರಲ್ಲಿ ಅಧಿಕ ರಕ್ತದ ಒತ್ತಡ ಕೂಡ ಒಂದು. ಈ ಗರ್ಭಾವಸ್ಥೆಯ 9 ಅವಳು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ರೆ ಅದರ ದುಷ್ಪರಿಣಾಮ ಅವಳ ಆರೋಗ್ಯದ ಮೇಲೂ ಆಗ್ತದೆ, ಜೊತೆಗೆ ಅವಳ ಮಗುವಿನ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ತರ ಆಗಬಾರದು. ಗರ್ಭಾವಸ್ಥೆಯಲ್ಲಿ ಮಹಿಳೆ ಸುರಕ್ಷಿತವಾಗಿರಬೇಕು, ಉತ್ತಮ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬೇಕು, ಈ ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ಅವಳಿಗೆ ಅರಿವು ಮಾಹಿತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ May 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತಾರೆ. ಈ ದಿನದ ವಿಶೇಷತೆ ಮತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಕಾಡುವ ಈ ಅಧಿಕ ರಕ್ತದೊತ್ತಡದಿಂದಾಗುವ ತೊಂದರೆಗಳು, ಅದರಿಂದ ಹೇಗೆ ದೂರ ಇರಬೇಕು ಅನ್ನೋದರ ಜೊತೆ ಜೊತೆಗೆ ಇತ್ತೀಚಿನ ದಿನದಲ್ಲಿ ಈ ವಿಷಯದ ಬಗ್ಗೆ ಆಗ್ತಾ ಇರುವಂತ ಸಂಶೋಧನೆಗಳು, ಇದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಮಾಡಿಕೊಳ್ಳೋದು ಇವತ್ತು ಅತ್ಯಗತ್ಯ. ಈ ವಿಷಯದ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನ ನೀಡೋದಕ್ಕೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾ ಸಹಜಾ ಕಿತ್ತೂರ್ ಅವರು ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯ ಮಾಡ್ತಾ ಇರುವಂತಹ ಡಾ ಶ್ರೀದೇವಿ ವಾಲಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾ ಸಹಜಾ. ಡಾ ಶ್ರೀದೇವಿ
5: ನಮಸ್ಕಾರ. ಮೇಡಮ್,
4: ಡಾ ಸಹಜಾ ಅವರೇ, ಸಾಮಾನ್ಯವಾಗಿ ಈ ಗರ್ಭಾವಸ್ಥೆ ಅನ್ನೋದು ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಹೆಣ್ಮಗಳು ಈ ಅವಧಿಯನ್ನ ಎಂಜಾಯ್ ಮಾಡಬೇಕು, ಆನಂದಿಸಬೇಕು, ಹೆಣ್ತನವನ್ನ ಅನುಭವಿಸಬೇಕು ಅಂತ ಬಯಸೋದು ಸಹಜ. ಈ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಬೇರೆ ಬೇರೆ ತೊಂದರೆಗಳು ಕಾಡ್ತಾ ಇರ್ತವೆ, ಅದರ ಹಾಗೆ ಈ ಅಧಿಕ ರಕ್ತದೊತ್ತಡ ಕೂಡ ಒಂದು. ಈ ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು, ಅದು ಗರ್ಭಿಣಿಯನ್ನ ಹೇಗೆ ತೊಂದರೆ ಮಾಡ್ತದೆ ಅಂತ ಹೇಳ್ತೀರಿ?
5: ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ನಾವು ಗರ್ಭಿಣಿಯಲ್ಲಿ ಬಿಪಿ ಜಾಸ್ತಿ ಆದ್ಮೇಲೆ ಮತ್ತು ಅದರ ಜೊತೆ ಬೇರೆ ಬೇರೆ ಸೈನ್ಸ್ ಸಿಂಪ್ಟಮ್ಸ್ ಬರೋದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈಗ ಯೂಶಲಿ ಮೆಜಾರಿಟಿ ಆಫ್ ದ ಕೇಸ್ ನಲ್ಲಿ ಅದು ಸ್ಟಾರ್ಟ್ ಆಗೋದು 5th ಮಂತ್ ಆದ್ಮೇಲೆ. 5th ಮಂತ್ ವರೆಗೂ ಅದು ಕಾಣುವುದು ತುಂಬಾ

ಕಡಿಮೆ ಇತ್ತು. ಒಂದ್ಸತಿ ತಾಯಿಗೆ ಈಗ ಕಾಲ ಊತ ಬರ್ಲಿ, ಬಿ ಪಿ ಜಾಸ್ತಿ ಆಗ್ಲಿ, ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವನ್ನೆಲ್ಲ ಇನ್ಡೈರೆಕ್ಟ್ ಸೈನ್ಸ್ ಇರ್ತೀವಿ. ಸೊ ಅದು ಬಂತು ಅಂತಂತಂದ್ರೆ ಅದರಿಂದ ಮಗು ಬೆಳವಣಿಗೆನೂ ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಪ್ಲಸೆಂಟಾ ಇಂದ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗ್ತಾ ಇರುತ್ತೆ. ಸೊ ಇದು ಮಗು ಕಂಡೀಷನ್ ಕಿಂತ ಜಾಸ್ತಿ, ನಾವು ಎದಕ್ಕೆ ಇದಕ್ಕೆ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಯಾಕಂದ್ರೆ ಮುಂಚೆ ಮೆಟರ್ನಲ್ ಮಾರ್ಟಾಲಿಟಿ ಅಂತಂದ್ರೆ ತಾಯಿ ಮರಣದ ಕಾರಣ ಅನೀಮಿಯಾ ಅಂದ್ರೆ ರಕ್ತಹೀನತೆ, ಅಥವಾ ಡೆಲಿವರಿ ಆದ್ಮೇಲೆ ರಕ್ತ ಸ್ರಾವದಿಂದ ಸಾಯೋ ಪೇಷಂಟ್ಸ್ ತುಂಬಾ ಇರ್ತಿದ್ರು. ಬಟ್ ಅದರನ್ನು ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೀವಿ. ಬಟ್ ಈಗ ಜಾಮ್ಗು ಜಾಸ್ತಿ ಕಂಡು ಬರೋದು ಇದು ಪ್ರೀ ಎಕ್ಲಾಂಪ್ಸಿಯಾ. ತುಂಬಾ ತಾಯಿಂದರು ಸಾಯೋದು ಈಗ ಪ್ರೀ ಎಕ್ಲಾಂಪ್ಸಿಯಾ ಮತ್ತು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ದಿಂದ. ಇದು ಮುಂಚೆ ಇರ್ಲಿಲ್ಲ, ಈಗ ಯಾಕೋ ಇದೆ ಅಂತ ಅದೆಲ್ಲ ವಿವರವಾಗಿ ಹೇಳ್ತೀವಿ. ಬಟ್ ನಾವು ಈಗ ಅದಕ್ಕೆ ನಾವು ಇಷ್ಟೊಂದು ಅದಕ್ಕೆ ನಾವು ಮಹತ್ವ ಕೊಡ್ತಾ ಇದೀವಿ ಅಂದ್ರೆ ಅದು ತುಂಬಾನೇ ಲೈಫ್ ಥ್ರೆಟ್ನಿಂಗ್ ರೀಸನ್ ಆಗ್ಬಿಟ್ಟಿದೆ. ಯಾವ ತಾಯಿಗೆ ಯಾವತರ ಎಫೆಕ್ಟ್ ಆಗ್ಬೋದು, ಯಾವ ಮಗುಗೆ ಯಾವತರ ಎಫೆಕ್ಟ್ ಆಗ್ಬೋದು, ಅದು ಹೀಗೆ ಆಗತ್ತ ಅಂತ ಹೇಳುದು ತುಂಬಾ ಕಷ್ಟ. ಕೆಲವರಿಗೂ ಬಿ ಪಿ ಜಾಸ್ತಿ ಇದ್ರು ಅವ್ರಿಗೆ ಏನು

0: ಕಾಂಪ್ಲಿಕೇಶನ್ಸ್ ದಿಂದ. ಇದು ಮುಂಚೆ ಇರಲಿಲ್ಲ, ಈಗ ಯಾಕೋ ಇದೆ ಅಂತ ಅದೆಲ್ಲ ವಿವರವಾಗಿ ಹೇಳ್ತೀವಿ. ಬಟ್ ನಾವು ಈಗ ಅದಕ್ಕೆ ನಾವು ಇಷ್ಟೊಂದು ಅದಕ್ಕೆ ನಾವು ಮಹತ್ವ ಕೊಡ್ತಾ ಇದೀವಿ ಅಂದ್ರೆ ಅದು ತುಂಬಾನೇ ಲೈಫ್ ಥ್ರೆಟ್ನಿಂಗ್ ರೀಸನ್ ಆಗ್ಬಿಟ್ಟಿದೆ. ಯಾವ ತಾಯಿಗೆ ಯಾತರ ಎಫೆಕ್ಟ್ ಆಗ್ಬೋದು, ಯಾವ ಮಗುಗೂ ಯಾತರ ಎಫೆಕ್ಟ್ ಆಗ್ಬೋದು, ಅದು ಹೀಗೆ ಆಗತ್ತ ಅಂತ ಹೇಳುವುದು ತುಂಬಾ ಕಷ್ಟ. ಕೆಲವರಿಗೂ ಬಿ ಪಿ ಜಾಸ್ತಿ ಇದ್ರೂ ಅವ್ರಿಗೆ ಏನೂ ಕಷ್ಟ ಆಗಲ್ಲ, ಕೆಲವರಿಗೆ ಬಿ ಪಿ ನಾರ್ಮಲ್ ಇದ್ರೂ ಕೂಡ ಆ ತರದ ಎಫೆಕ್ಟ್ ಆಗುತ್ತೆ. ಸೊ ಇದು ನಮ್ಗೆ ಯಾಕೋ ಇತರ ರೀಸನ್ ಏನೂ ಶೋಧನೆಯಲ್ಲಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈಗ ಅದಕ್ಕೆ ನಾವು ಜನರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ವರ್ಲ್ಡ್ ಪ್ರಿ ಎಕ್ಲಾಂಪ್ಸಿಯಾ ಡೇ ದಿನದಿಂದ ಕಮ್ಯುನಿಟಿಗೆ ಎಜುಕೇಟ್ ಮಾಡಕ್ಕೆ ನಾವು ಈ ಪ್ರೋಗ್ರಾಮ್ ನಡೆಸ್ತಾ ಇದೀವಿ.
1: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಡಾಕ್ಟರ್ ಸಹಜ ಹೇಳಿದಂಗೆ ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಈವರೆಗೂ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಸಂಶೋಧನೆಗಳು ನಡೀತಾ ಇವೆ?
2: ಈ ಪ್ರಿ ಎಕ್ಲಾಂಪ್ಸಿಯಾ 8-10% ಪ್ರೆಗ್ನೆಂಟ್ ವುಮನ್ಗೆ ಇಫೆಕ್ಟ್ ಆಗುತ್ತೆ. ವರ್ಲ್ಡ್ ನಲ್ಲೂ ಅಷ್ಟೇ, ಮತ್ತೆ ಇಂಡಿಯಾದಲ್ಲೂ ಜಾಸ್ತಿ ಇದೆ ಈ ತರದ್ದು. ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಗೆ ನಾವು ಶುಗರ್ ಹೇಗೆ ಟೆಸ್ಟ್ ಮಾಡ್ತೇವಲ್ಲ ಆ ತರ ಬ್ಲಡ್ ಟೆಸ್ಟ್, ಅದು ಮಷೀನು ಇರುತ್ತೆ, ಅದರಲ್ಲಿ ಬ್ಲಡ್ ತೆಗೆದ್ಬಿಟ್ಟು ಹಾಕ್ತಾರೆ. ಅದೆಲ್ಲ ಕಾಸ್ಟ್ಲಿ ಇದೆ, ಇನ್ನು ಸಂಶೋಧನೆ ಹಂತದಲ್ಲೇ ನಡೀತಿದೆ. ಇದನ್ನ ಕಿಂಗ್ಸ್ ಕಾಲೇಜ್ ಲಂಡನ್ ಮಾರ್ಗದರ್ಶನದಿಂದ ನಾವು ಈ ಸಂಶೋಧನೆಯನ್ನು ಕೇಲಿ ರಿಸರ್ಚ್ ಯೂನಿಟ್ ಅವರ ಸಹಾಯದಿಂದ ನಾವು ಈ ಸಂಶೋಧನೆಯನ್ನು ಹುಬ್ಬಳ್ಳಿ ಕೆಎಂಸಿನಲ್ಲಿ ಮಾಡ್ತಿದ್ದೀವಿ.
1: ಇದಕ್ಕೆ ಜನರ ಒಂದು ಸಹಕಾರ ಹೇಗಿದೆ? ಯಾಕೆಂದ್ರೆ ಇದು ಬೇರೆ ತರದ ಒಂದು ಟೆಸ್ಟ್ ಅಂದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಟೆಸ್ಟ್ ರೂಟೀನ್ ಆಗಿರೋದಕ್ಕೆ ಒಪ್ಪಿಕೊಳ್ತಾರೆ. ಇದೊಂದು ಬೇರೆ ಅಂದ ತಕ್ಷಣ ನನಗೇನೋ ಆಗಿದೆ ಅನ್ನೋ ಒಂದು ಭಯ ಕಾಡುದು ಸಹಜ.
2: ಭಯ ಇದ್ದೇ ಇರುತ್ತೆ. ನಾವು ಅವರಿಗೆ ಸರಿಯಾಗಿ ಮಾಹಿತಿಯನ್ನು, ನಮ್ಮ ಮಾಹಿತಿ ಪತ್ರದಲ್ಲಿರುತ್ತೆ ಅಂದ್ರೆ ಕನ್ಸರ್ಟ್ ಪೇಪರ್ ನಲ್ಲಿ ಇದ್ದೇ ಇರುತ್ತೆ. ನಾವು ಅವ್ರನ್ನ ಕನ್ಸರ್ಟ್ ತಗೊಂಡು ಅವ್ರಿಗೆಲ್ಲ ತಿಳಿ ಹೇಳ್ತೀವಿ ಯಾವ ತರ ನಿಮ್ಗೆ ಇಫೆಕ್ಟ್ ಆಗುತ್ತೆ ಮಗುಗೆ ತಾಯಿಗೆ, ಮಾರ್ಬಿಡಿಟಿ ಅಂಡ್ ಮಾರ್ಟಾಲಿಟಿ ಅಂತಂದ್ರೆ ರೋಗ ಮತ್ತು ಸಾವು ಹೇಗೆ ಅದರಿಂದ ಇಫೆಕ್ಟ್ ಆಗುತ್ತೆ, ಅದರಿಂದ ಅದೇ ತರ ನಾವು ಹೇಗೆ ಅದನ್ನ ಸರಿಪಡಿಸಬಹುದು, ತಾಯಿ ಅಥವಾ ಮಗುವಿನ ರೋಗವನ್ನು ಹೇಗೆ ಸರಿಪಡಿಸಬಹುದು ಅಂತ ನಾವು ಹೇಳ್ತೀವಿ. ಒಂದಷ್ಟು ಜನ ಒಪ್ತಾರೆ, ಒಪ್ಪಿ ತಮ್ದು ಏನಿದೆ ನೀವು ಮಾಡಿ ನಾವು ಸೈನ್ ಮಾಡ್ತೇವೆ ಅಂತ ಕನ್ಸರ್ನ್ ತಗೊಂಡಿನೇ ಇದನ್ನ ನಾವು ಸಂಶೋಧನೆ ಮಾಡ್ತಿರೋದು.
1: ಈಗ ಡಾಕ್ಟರ್ ಸಹಜಾ ಅವರೇ, ಒಬ್ಬ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಅಧಿಕ ರಕ್ತದೊತ್ತಡ ಆಗುವುದು ಸಾಮಾನ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ತಾವು ಮಾತಾಡ್ತಾ ಹೇಳಿದಾಗೆ ಪಾದಗಳ ಮೇಲೆ ಊತ ಆಗಿರ್ಬೋದು, ಮುಖದಲ್ಲಿ ಸ್ವಲ್ಪ ಬಾವು ಕಾಣಿಸ್ಕೊಳ್ಬಹುದು, ಅಂತ ಸಮಯದಲ್ಲಿ ಗೈನಕಾಲಜಿಸ್ಟ್ ಹೇಳ್ತಾರೆ ಉಪ್ಪನ್ನ ಕಡಿಮೆ ಸೇವಿಸ್ರಿ ಅಂತ. ಈ ಒಂದು ಅಧಿಕ ರಕ್ತದ ಒತ್ತಡಕ್ಕೂ ಈಗ ತಾವು ಹೇಳಿದ ಈ ಎಕ್ಲಾಂಪ್ಸಿಯಾಗೂ ಏನು ವ್ಯತ್ಯಾಸ ಇದೆ?
0: ಈಗ ನಾವು ಮುಂಚೆ ಹೇಳ್ತಿರು ಉಪ್ಪು ಕಡಿಮೆ ತಿನ್ಬೇಕು, ಬಟ್ ಈಗ ಪ್ರೂವ್ ಆಗಿದೆ ಉಪ್ಪು ತಿನ್ನೋದಕ್ಕೆ ಅದಕ್ಕೂ ಏನು ರಿಲೇಷನ್ ಇಲ್ಲ. ಅದು ಎದಕ್ ಆಗ್ತಾ ಇದೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು. ಮತ್ ಈಗೂ ತುಂಬಾ ಜನನು ಕೇಳ್ತಾರೆ ಮುಂಚೆ ಇಷ್ಟು ಇರ್ತಿರ್ಲಿಲ್ಲ ಈಗ ಯಾಕೆ ಇರ್ತಾ ಇದೆ. ಯಾಕಂದ್ರೆ ಇದು ನಮ್ಮ ಜೀವನ ಶೈಲಿ ತುಂಬಾ ಬದಲಾಗಿದೆ. ಈ ಲೈಫ್ ಸ್ಟೈಲ್ ಎಲ್ಲರದು ಚೇಂಜ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಊಟ ಮಾಡೋದು ಸಹ ಎಷ್ಟು ಮಟ್ಟಿಗೆ ಅದು ಆಹಾರ ಜನಕ್ಕಿದೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಪೆಸ್ಟಿಸೈಡ್ಸ್ ಮಿಕ್ಸ್ಡ್ ಆಗಿದೆ ಅದು ಗೊತ್ತಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತೀವಿ. ಅಂದ್ರೆ ಈಗ ಪ್ರತಿಯೊಂದು ಸೇವನೆ ನಾವು ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾ ಇದೀವಿ. ಈ ಪ್ಲಾಸ್ಟಿಕ್ ಕೂಡ ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ. ಇವೆಲ್ಲ ಸೇರ್ಬಿಟ್ಟು ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಒಂದು ರೀಸನ್ ಇರಬಹುದು ಅಂತಾನು ಇದೆ. ಇನ್ನೊಂದಿದೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಇದು ಚಿಕ್ಕ ಮಕ್ಕಳಿಂದಾನೇ ಬರ್ತಾ ಇದೆ. ಈಗ ನಾವು ಮುಂಚೆ ಮಕ್ಕಳು ತುಂಬಾ ಆಕ್ಟಿವ್ ಇರ್ತಾ ಇದ್ರು, ಇದು ಈಗ ನೋಡ್ತಾ ಇದೀವಿ. ಅವ್ರ 6ನೇ 7ನೇ ಬಂದ್ರು ಅಂತಂದ್ರೆ ಅವರು ಹೊರಗಡೆ ಆಟಕ್ಕೆ ಹೋಗೋದಿಲ್ಲ. ಇದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಬೆಳೀತಾ ಇದೆ. ಆಮೇಲೆ ಇದೇ ಒಬೆಸಿಟಿ ದಿಂದ ಏನಾಗ್ತಾ ಇದೆ, ಅವ್ರದ್ದು ಋತುಚಕ್ರ ಎಫೆಕ್ಟ್ ಆಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಎಲ್ಲಾನು ಫ್ಯಾಕ್ಟರ್ಸ್ ಆಕ್ಟ್ ಆಗ್ತಾ ಇದೆ. ಒಂದು ಒಬೆಸಿಟಿ ಆಗ್ತಾ ಇದೆ, ಒಂದು ಲೈಫ್ ಸ್ಟೈಲ್ ಅಂದ್ರೆ ಸ್ವಲ್ಪನು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ. ಪ್ಲಸ್ ನಾವು ಉಣ್ಣೋ ತಿನ್ನೋದಲ್ಲಿ ಪೆಸ್ಟಿಸೈಡ್ಸ್ ಇದೆ, ಪ್ಲಸ್ ಈ ಎಂಡೋಕ್ರೈನ್ ಡಿಸ್ಟರ್ಬ್ಸ್ ಎಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾ ಇದೆ, ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡಿ ಈ ತರಕ್ಕೆ ಜಾಸ್ತಿ ಚಾನ್ಸಸ್ ಕೊಡ್ತಾ ಇದೆ. ಅದಕ್ಕೆ ನಾವು ಈಗ ಪ್ರೆಗ್ನೆನ್ಸಿ ನಲ್ಲಿ ನಾವು ಈಗ ಮುಂಚೆ ನಾವು 100 ಜನರಲ್ಲಿ ಒಬ್ರು ಅಥವಾ ಇಬ್ರು ಡಯಾಬಿಟಿಕ್ಸ್ ನೋಡ್ತಿದ್ವಿ, 5-6 ಪ್ರಿ ಎಕ್ಲಾಂಪ್ಸಿಯಾ ಪೇಷಂಟ್ ನೋಡ್ತಾ ಇದೀವಿ. ಬಟ್ ಈಗ ನಾವು 5-10 ವರ್ಷದಿಂದಾನೇ ನಮ್ ಕೆಎಂಸಿ ಆರ್ಐ ನಲ್ಲಿನೇ ಟ್ರೀಟ್ಮೆಂಟ್ ಕೊಡೋದು ಮ್ಯಾಕ್ಸಿಮಮ್ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ಸ್ ವಿಲೇಜ್ ಇಂದ. ನಾವು ಈ ಕೆಎಂಸಿಆರ್ಐನಲ್ಲೂ ಕೂಡ ಪ್ರತಿ 5th or 6th person ಇಸ್ ಅ ಡಯಾಬಿಟಿಕ್ ಪೇಷಂಟ್ ಅಂಡ್ ಎವ್ರಿ 12th or 14th person ಕಮಿಂಗ್ ವಿತ್ ಹೈ ರಿಸ್ಕ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಇದರಿಂದ ನಾವು ಇದಕ್ಕೂ ಎಷ್ಟೆಲ್ಲ ಚೇಂಜ್ ಆಗೋದ್ರಿಂದ, ಇನ್ನು ಇದರಿಂದ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ನಾವು ಇದಕ್ಕೆ ಈಗಿಂತೂ ನಾವು ಮಕ್ಕಳಿಗೆಲ್ಲ ಲೈಫ್ ಸ್ಟೈಲ್ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಇದನ್ನೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ರೆ ಮುಂದೆ ಅವರು ಗರ್ಭಿಣಿ ಆದಾಗ ಇತರ ಇನ್ಸಿಡೆಂಟ್ಸ್ ಕಡಿಮೆ ಆಗಬಹುದು ಅಂತ ಅದಕ್ಕೆ ನಾವು ಅವೇರ್ನೆಸ್ ತರ್ತಾ ಇದೀವಿ.
1: ಈಗ ಡಾಕ್ಟರ್ ಸಹಜಾ ಅವರೇ, ಒಬ್ಬ ಗರ್ಭಿಣಿಯಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಆಗಿದೆ ಅಂದಾಗ ಅವಳ ಒಂದು ದೇಹದಲ್ಲಿ ಏನು ಲಕ್ಷಣಗಳು ಕಂಡು ಬರ್ತವೆ?
0: ಈಗ ಜನನಿ ಸುರಕ್ಷಾ ಯೋಜನಾ ಅಂತ ಏನು ಬಂದಿದೆ, ಅವ್ರಿಗೆ ಫಸ್ಟ್ ವಿಸಿಟ್.

0: ಅವರಿಗೇನೆ ಅವರು ರಿಜಿಸ್ಟ್ರೇಷನ್ ಮಾಡಿದರೆ ಗೌರ್ಮೆಂಟ್ ಅವರಿಗೆ ಪ್ರತಿ 3 ಮಂತ್ಸ್ಗೆ 500 ರೂಪೀಸ್ ತಮ್ಮ ಬರೀ ಆರೋಗ್ಯ ಮಾಡಕ್ಕೆ ತಗೋತಾ ಇದೆ. ಅದಕ್ಕೋಸ್ಕರ ನೋಂದಿನಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೆ ಹಳ್ಳಿಯಲ್ಲಿ ಆಶಾ ವರ್ಕರ್ ಇದ್ದಾರೆ. ಸೊ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಪ್ರತಿ 4 ವಾರಗೆ ಅವ್ರ ಬಿಪಿ ಟೆಸ್ಟ್ ಮಾಡಿಸಬೇಕು ಮತ್ತು ಯೂರಿನ್ ಟೆಸ್ಟ್ ಮಾಡಿಸಬೇಕು. ಸೊ ಪ್ರೀ ಎಕ್ಲಾಂಪ್ಸನ್ ನಲ್ಲಿ ಏನಾಗುತ್ತೆ ಅಂದ್ರೆ ಇವ್ರದ್ದು ಬಿಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಕಟ್ ಆಫ್ ತಗೋತೀವಿ 140/90. ಸೊ 5th ಮಂತ್ ಆದ್ಮೇಲೆ ಯಾವ ಪ್ರೆಗ್ನೆಂಟ್ ವುಮನ್ಗೂ ಕೂಡ ಒಂದ್ ಬಿಪಿ ರೀಡಿಂಗ್ ಮೋರ್ ದೆನ್ 140/90 ಬಂತು ಅಂದ್ರೆ ಅಥವಾ ಯೂರಿನ್ ನಲ್ಲಿ ಆಲ್ಬುಮಿನ್ ಅಂತ ಇರುತ್ತೆ. ಸೊ ಈ ಪ್ರೀ ಎಕ್ಲಾಂಪ್ಸದಿಂದ ಫಸ್ಟ್ ಎಫೆಕ್ಟ್ ಆಗುವುದು ಕಿಡ್ನಿ. ಸೊ ಕಿಡ್ನಿ ಎಫೆಕ್ಟ್ ಆಗುವುದರಿಂದ ಆಲ್ಬುಮಿನ್ ಯೂರಿನ್ ಅಲ್ಲಿ ಕಂಡು ಬರುತ್ತೆ. ಸೊ ನಾವು ಎಲ್ಲಾ ಆಶಾ ವರ್ಕರ್ಸ್ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಏನ್ ಹೇಳುವುದಂದ್ರೆ ಪೇಷಂಟ್ ನ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು. ಆಮೇಲೆ ತುಂಬಾ ಕಾಲು ಊತ ಬಂತು, ಹೊಟ್ಟೆ ಊತ ಬಂದಿದೆ ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅಂದ್ರೆ ಇವರೆಲ್ಲ ಪೇಷಂಟ್ಸ್ ನ ಹೈಯರ್ ಸೆಂಟರ್ಗೆ ಅಂದ್ರೆ ಕೆಎಂಸಿ ಆರ್ ಅಥವಾ ಎನಿ ಟರ್ಷರಿ ಮೆಡಿಕಲ್ ಕೇರ್ ಸೆಂಟರ್ಗೆ ರೆಫರ್ ಮಾಡಬೇಕು. ನಾವು ಎದಕ್ಕೆ ಇನ್ಸಿಸ್ಟ್ ಮಾಡ್ತೀವಿ ಕಿ ಅವರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ಯಾವ ತರ ಪೇಷಂಟ್ಗೆ ಯಾವ ತರ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡುವುದು ತುಂಬಾ ಕಷ್ಟ. ಆಮೇಲೆ ಒಮ್ಮೆ ಕಾಂಪ್ಲಿಕೇಶನ್ ಆದ್ಮೇಲೆ ಅವರು ಟ್ರೀಟ್ಮೆಂಟ್ ಆ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಕಮ್ಯುನಿಟಿ ಸೆಂಟರ್ ಅಲ್ಲಿ ಇರಬಹುದು ಇರದೇ ಇರಬಹುದು. ಫಾರ್ ಎಕ್ಸಾಂಪಲ್ ಈಗ ಪಲ್ಮರಿ ಇಡಿಮಾ ಅಂತೀವಿ, ಈಗ ಒಮ್ಮೆ ಲಂಗ್ಸ್ ನಲ್ಲಿ ಬಿಪಿ ಜಾಸ್ತಿ ಆಗಿ ನೀರು ತುಂಬಿಕೊಂಡ್ರೆ ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಅರವಳಿಕೆ ಡಾಕ್ಟರ್ ಬೇಕಾದ ಅದೆಲ್ಲೂ ಇರಬಹುದು ಇರಲೇ ಇರಬಹುದು. ಸೊ ಅದ ರಿಸ್ಕ್ ಬೇಡ ಅಂತಂದ್ರೆ ನಾವು ಅದಕ್ಕೆ ಪ್ರತಿ ಆಶಾ ವರ್ಕರ್ ಆಗ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಅವ್ರಿಗೆ ನಾವು ಹೇಳುವುದು ಅಷ್ಟೇ, ನಿಮ್ಗೆ ಒಮ್ಮೆ ಪೇಷಂಟ್ ಪ್ರೀ ಎಕ್ಲಾಂಪ್ಸ್ ಬಂದಿದೆ ಅಂದ್ರೆ ಅವರಿಗೆ ಹೈಯರ್ ಸೆಂಟರ್ಗೆ ವಿಚ್ ಹ್ಯಾಸ್ ಐಸಿಯು ಫೆಸಿಲಿಟೀಸ್, ಐಸಿಯು ಫೆಸಿಲಿಟೀಸ್ ರೌಂಡ್ ದ ಕ್ಲಾಕ್ ಅನೆಸ್ಥೆಟಿಸ್ಟ್ ಇರೋ ಸೆಂಟರ್ಗೆ ರೆಫರ್ ಮಾಡಬೇಕು. ಸೊ ಯೂಶಲಿ ನಮ್ ಕೆಎಂಸಿಆರ್ ಎಲ್ಲ ಬರುದು ಎಲ್ಲ ಸುತ್ತಮುತ್ತ ಪಿಎಚ್ಸಿ ಸಿಎಚ್ಸಿ ಇಂದ 108 ಆಂಬ್ಯುಲೆನ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವರೆಲ್ಲ ಪೇಷಂಟ್ಸ್ ಬಂದು ನಮ್ಗೆ ರೆಫರ್ ಆಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಾವು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡಿ.
1: ಈಗ ಈ ತರ ಪ್ರೀ ಎಕ್ಲಾಂಪ್ಸ್ಯ ಇರುವಂತ ಗರ್ಭಿಣಿಯರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇದೆ?
0: ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಮುಂಚೆ ಫಸ್ಟ್ ಇಸ್ ಲೇಟ್ ಮ್ಯಾರೇಜ್, ಅಂದ್ರೆ ಯಾರು ಫಸ್ಟ್ ಪ್ರೆಗ್ನೆನ್ಸಿ 30 ಅಥವಾ 35 ವರ್ಷ ಆದ್ಮೇಲೆ ಆಗ್ತಾ ಇದ್ದಾರೆ ಅಥವಾ ಯಾರು 10-15 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ, ಕೆಲವರಿಗೆ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ನಲ್ಲಿ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಇನ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇರ್ಬೋದು ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಹೈ ರಿಸ್ಕ್ ಇರುತ್ತೆ, ಇನ್ ಕೆಲವರಿಗೆ ತುಂಬಾನೇ ದಪ್ಪ ಇರುತ್ತಾರೆ ಒಬೆಸಿಟಿ ಇರುತ್ತೆ ಡಯಾಬಿಟಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ಈ ತರ ಪ್ರಾಬ್ಲಮ್ ಇರುತ್ತೆ, ಅಥವಾ ಏನಾದ್ರೂ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇದೆ, ಇವರು ಎಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್. ಸಿಂಗಲ್ ಪ್ರೆಗ್ನೆನ್ಸಿ ಇರೋ ಬದಲು ಟ್ವಿನ್ ಜೆಸ್ಟೇಷನ್, ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದೆ ಅಂತ ಪ್ರೆಗ್ನೆನ್ಸಿ ಚೇಂಜಸ್ ತುಂಬಾ ಜಾಸ್ತಿ ಇರುತ್ತೆ, ಅವರು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ ಪ್ರೀ ಎಕ್ಲಾಂಪ್ಸಿಯಾಗಿ.
1: ಈಗ ಬೆಳಗಾವಿಯ ಕೆಎಲ್ಇನಲ್ಲಿ ಇದರದು ಒಂದು ಯೂನಿಟ್ ಇದೆ, ಇದರ ಒಂದು ವಿಭಾಗವಾಗಿ ತಾವು ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಂಶೋಧನೆಯಿಂದ ಏನನ್ನ ನೀವು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೊಂಟೀರಿ
2: ಅಂದ್ರೆ, ಈಗ ಪ್ರೀ ಎಕ್ಲಾಂಪ್ಸಿಯಾದಿಂದ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ಏನ್ ಇದೆಯಲ್ಲ ಅದನ್ನ ನಾವು ತಡೆಗಡಿಬಹುದು. ಆಮೇಲೆ ಮಗು ಅದು ಪ್ರಸವ ಪೂರ್ವ ಜನನ ಏನ್ ಆಗ್ತದಲ್ಲ ಅದನ್ನ ಕಂಡುಹಿಡಿಬಹುದು. ಈಗ ಅವರಿಗೆ ಪ್ರೀ ಎಕ್ಲಾಂಪ್ಸಿಯಾ ಇದೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂಸ್ ನೋಡ್ತೇವೆ, ಅದೇನಾದ್ರೂ ನಾರ್ಮಲ್ ಇದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು 37 ವಾರ ಅಲ್ಲಿವರೆಗೆ. ಇಲ್ಲ ಅಂದ್ರೆ ಅದು ವ್ಯಾಲ್ಯೂಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಡೆಲಿವರಿ ಮಾಡಿಸಲೇಬೇಕು, ಯಾಕಂದ್ರೆ ತಾಯಿಗೂ ಕಷ್ಟ ಮಗುಗೂ ಕಷ್ಟ. ಆಮೇಲೆ ಅದ್ರ ಜೊತೆ ಅವಳಿಗೆ ಏನಾದ್ರೂ ಲಿವರು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನ ಅದರ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ, ಆಮೇಲೆ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ನಾವು ಕಂಡಿಡಿಬಹುದು ತಾಯಿದು ಹಾಗೆ ಮಗುವಿಂದು.
1: ಅಂದ್ರೆ ಈ ಎಲ್ಲ ಅಡ್ವಾಂಟೇಜ್ ಗಳು ಇದೆ ಇದನ್ನ ಮಾಡಿಸ್ಕೊಳ್ಳೋದ್ರಿಂದ. ಈಗ ಡಾಕ್ಟರ್ ಸಹಜ ಅವರೇ, ವೈದ್ಯಕೀಯವಾಗಿ ಈ ಪ್ರೀ ಎಕ್ಲಾಂಪ್ಸಿಯಾ ಇರುವಂತ ಗರ್ಭಿಣಿಗೆ ಏನು ಚಿಕಿತ್ಸಾ ವಿಧಾನ ಇದೆ?
0: ಈಗ ನಮ್ಗೆ ಅದು ಎಕ್ಸಾಕ್ಟ್ ಕಾಸ್ ಯಾಕೆ ಬರ್ತಾ ಇದೆ ಅಂತ ಇನ್ನುವರೆಗೂ ನಾವು ಕಂಡು ಹಿಡ್ದಿಲ್ಲ. ನಮ್ಗೆ ಓನ್ಲಿ ಏನ್ ಗೊತ್ತು ಈ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಅನ್ನ ಬರೀ ಬಿಪಿ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ ಬಿಪಿ ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ನಾವು ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಮಾನಿಟರ್ ಮಾಡ್ತೀವಿ. ಯಾವಾಗ ಅವ್ರಿಗೆ ತಲೆನೋವು ಬರುವುದು ಅಥವಾ ಕಣ್ಣು ಮಂಜು ಕಾಣೋದು, ಎದಿ ಉರಿಯುವುದು, ಇವೆಲ್ಲ ನಾವು ಅದಕ್ಕೆ ಇಮಿನೆಂಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಿ. ಅಂದ್ರೆ ಇದು ಬಿಪಿ ನಾವು ಪ್ರೆಗ್ನೆನ್ಸಿ ನಲ್ಲಿ ಕಂಟ್ರೋಲ್ ಪ್ರೀ ಎಕ್ಲಾಂಪ್ಸ್ ಕಂಟ್ರೋಲ್ ಮಾಡ್ಲಿಲ್ಲ ಟ್ಯಾಬ್ಲೆಟ್ಸ್ ಇಂದ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಎಕ್ಲಾಂಪ್ಸ್ ಅಂತೀವಿ. ಸೊ ಯಾವಾಗ ತಾಯಿ ಬಿಪಿ ಜಾಸ್ತಿ ಇದೆ, ಕಾಲು ಊತ ಇದೆ, ಅದ್ರ ಜೊತೆ ಅವಳಿಗೆ ಕಣ್ಣು ಮನ್ಸು ಕಾಣಿಸ್ತಾ ಇದೆ, ತಲೆ ನೋವು ಅಂತಿದ್ದಾಳೆ ಅಥವಾ ಎದೆ ಉರಿ ಅಂತ ಇದೆ, ಅಂತವ್ರಿಗೆ ನಾವು ಹೀಗೆ ಬಿಟ್ರೆ ಮುಂದೆ ಫಿಟ್ಸ್ ಬರೋ ಚಾನ್ಸಸ್ ಇದೆ ಅಂದ್ಕೊಂಡು ನಾವು ಏನ್ ಮಾಡ್ತೀವಿ, ಅವ್ರಿಗೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡ್ತೀವಿ. ಸೊ ನಾವು ಎದಕ್ಕೆ ಅಡ್ಮಿಟ್ ಮಾಡ್ಕೋತೀವಿ ಅಂತಂದ್ರೆ, ಎದಕ್ಕೆ ಅವ್ರನ್ನ ನಾವು ಒಪಿಡಿ ಬೇಸಿಸ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತಂದ್ರೆ, ಈ ತರ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಕೆಲವರಿಗೆ ಫಿಟ್ಸ್ ಬರುತ್ತೆ, ಅದಕ್ಕೆ ವಾಸ್ಕ್ಯುಲರ್ ಥ್ರಂಬೋಸಿಸ್ ಆಗ್ಬಿಟ್ಟು ಕೆಲವರಿಗೆ ಫಿಟ್ಸ್ ಬರುತ್ತೆ, ಸೆರೆಬ್ರಲ್ ಎಡಿಮ್ ಆಗುತ್ತೆ, ಇನ್ ಕೆಲವರಿಗೆ ಲಿವರ್ ಎಫೆಕ್ಟ್ ಆಗ್ಬಿಟ್ಟು ಡೆಲಿವರಿ ಟೈಮ್ ರಕ್ತ ಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇನ್ ಕೆಲವರಿಗೆ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾ ಕಡಿಮೆ ಆಗುತ್ತೆ.

0: ಆಗುತ್ತೆ. ಸೊ ಯಾವ ಪೇಷಂಟ್ಗೆ ಏನಾಗುತ್ತೆ ಅಂತ ಹೇಳೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ನಾವು ಅಡ್ಮಿಟ್ ಮಾಡಿಬಿಟ್ಟು ದಿವಸಕ್ಕೆ 4 ಸತಿ ಅವ್ರದ್ದು ಬಿ ಪಿ ನೋಡಿಬಿಟ್ಟು ಯೂರಿನ್ ಟೆಸ್ಟ್ ಡೈಲಿ ಮಾಡಿ ಅವ್ರು 1 in 2 days, 3 days ಬ್ಲಡ್ ಟೆಸ್ಟ್ ಮಾಡಿ ಪ್ಲಸ್ ಈ ಪ್ರೀ ಎಕ್ಲಾಮ್ಸ್ ಅಂದ್ರೆ ಮಗು ಎಷ್ಟು ಮಟ್ಟಿಗೆ ಎಫೆಕ್ಟ್, ಯಾಕಂದ್ರೆ ಬಿ ಪಿ ಇರೋದ್ರಿಂದ ಮಗುಗೂ ಕೂಡ ರಕ್ತ ಸರಿಯಾಗಿ ಹೋಗ್ತಾ ಇರೋಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೆಳವಣಿಗೆ ಕಡಿಮೆ ಇರುತ್ತೆ, ನೀರು ಕಡಿಮೆ ಆಗುತ್ತೆ. ಸೊ ಒಂದ್ ಲೆವೆಲ್ ರೀಚ್ ಆಗ್ಬೋದು ಕಿ ಮಗು ಇನ್ನೇ ನಾವು ಡೆಲಿವರಿ ಮಾಡಲಿಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ಮಾನಿಟರ್ ಮಾಡಬಹುದು, ಅದಕ್ಕೋಸ್ಕರ ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ಟೇನೆ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಇದೆ, ಇನ್ನು ವೇಟ್ ಮಾಡಿದ್ರೆ ಅವಳ ಜೀವನಕ್ಕೆ ಅಪಾಯ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ತಾಯಿಗೆ, ಆಮೇಲೆ ಮಗುಗೆ. ಇಲ್ಲ ಮಗುಗೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತಂದ್ರೆ ಇನ್ ನೋಡ್ತೀವಿ, ಮೋರ್ ದೆನ್ 2 kg ಇತ್ತು, ಮೋರ್ ದೆನ್ 1.5 kg ಇತ್ತು, ಈಗ ನಾವು ಡೆಲಿವರಿ ಮಾಡಿದ್ರೆ ನಾವು ಫಸ್ಟ್ ಸ್ಟಿರಾಯ್ಡ್ಸ್ ಅಂತ ಕೊಡ್ತೀವಿ. ಸ್ಟಿರಾಯ್ಡ್ಸ್ ಕೊಟ್ಟರೆ ಮಗು ಲಂಗ್ಸ್ ಮೆಚೂರ್ ಆಗುತ್ತೆ. ಸೊ ಸ್ಟಿರಾಯ್ಡ್ಸ್ ಕೊಟ್ಟಾದ್ಮೇಲೆ ನಾವು ಡೆಲಿವರಿ ಮಾಡ್ಕೋತೀವಿ. ಎಲ್ಲ ಎನ್ಐಸಿಯು ನಲ್ಲಿ ಡಿಪೆಂಡ್ಸ್, ಎನ್ಐಸಿಯು ಅವರ ಬೇಬಿ ಕಂಡೀಷನ್ ಮೇಲೆ ಅವರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ ಮದರ್ ಕಾಂಪ್ಲಿಕೇಶನ್ಸ್ ನ ನಾವು ಆದಷ್ಟು ಬೇಗ ಕಂಡು ಹಿಡಿದು ಅದನ್ನ ನಾವು ಟ್ರೀಟ್ ಮಾಡಬೇಕು. ಸೊ ಆ ಕಾಂಪ್ಲಿಕೇಶನ್ ಯಾರಿಗೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ.
1: ಇದನ್ನೆಲ್ಲ ನೀವು ಮಾನಿಟರ್ ಮಾಡಬೇಕು, ಅವಳಿಗೆ ಬೇಕಾದಂತಹ ಚಿಕಿತ್ಸೆ ನೀಡಬೇಕು ಅಂದಾಗ ಆ ಗರ್ಭಿಣಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗುವುದು ಅನಿವಾರ್ಯ ಅಂತ ಹೇಳಿ.
0: ನಮ್ ಕೆಎಂಸಿ ನಲ್ಲಿ ತುಂಬಾ ಪೇಷಂಟ್ಸ್ ಬರೋರು, ಅವ್ರೇನ್ ಅನ್ಕೋತಾರೆ, ಅವ್ರಿಗೂ ಅಲ್ಲಿ ಹೆಲ್ತ್ ಸೆಂಟರ್ ನಲ್ಲಿ ಬಿ ಪಿ ಜಾಸ್ತಿ ಇದೆ ಅಂತ ಕಳ್ಸಿಕೊಡ್ತಾರೆ. ಅವ್ರೇನ್ ಅನ್ಕೋತಾರೆ, ಈಗ ನಾವು ಬಂದಿದೀವಿ ಬಿ ಪಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾವು ಮನೆ ಹೋಗ್ಬೋದು ಅಂತ. ಬಟ್ ಅದು ಆ ತರ ಇರೋದಿಲ್ಲ. ಒಂದ್ಸತಿ ಪ್ರೆಗ್ನೆನ್ಸಿ ನಲ್ಲಿ ಬಿ ಪಿ ಬಂದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಮಟ್ಟಿಗೆ ಅವ್ರ ಪ್ರೆಗ್ನೆನ್ಸಿಗೆ ಎಫೆಕ್ಟ್ ಆಗಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಡೆಲಿವರಿ ಮಾಡ್ಕೊಂಡು ಹೋಗುವುದನ್ನೇ ಇಸ್ ದ ಸೇಫೆಸ್ಟ್ ಆಪ್ಷನ್.
1: ಈಗ ಡಾಕ್ಟರ್ ಸಹಜ್ ಅವರು ತಾವು ಮಾತಾಡ್ತಾ ಹೇಳಿದ್ರಿ, ಈ ಎಲ್ಲ ಬರ್ಲಿಕ್ಕೆ ನಮಗೆ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲು ತುಂಬಾ ಬದಲಾಗಿದೆ, ಮತ್ತೆ PCOS PCOD ಅಂತ ಸಮಸ್ಯೆಗಳು ಕಾಡ್ತಾ ಇದೆ, ಒಬೆಸಿಟಿ, ಲ್ಯಾಕ್ ಆಫ್ ಆಕ್ಟಿವ್ನೆಸ್ ಇದೆಲ್ಲಾನು ಅಂತ. ಈಗ ಗರ್ಭಿಣಿಯರು ಸಾಮಾನ್ಯ ಗರ್ಭಿಣಿಯರ ತರಾನೇ ಒಂದು ಗರ್ಭಾವಸ್ಥೆಯ ಕಾಲ ಕಳಿಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ.
0: ಮುಂಚೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಇದು ಜಸ್ಟ್ ನಾ ಪ್ರೆಗ್ನೆಂಟ್ ಆದ್ಮೇಲೆ ಮಾಡ್ತೀನಿ ಅಂತ ಆಗೋದಿಲ್ಲ. ಇದಕ್ಕೆ ಏನಿದ್ರು ನಾವು ಮುಂಚೆ 10 ವರ್ಷ ಮುಂಚೆಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಸೊ ನಾವು ಯಾರಿಗೂ ಏನಲ್ಲಿ ಹೇಳೋದು, ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಸರಿಯಾಗಿ ಹೆಲ್ದಿ ಊಟ ಮಾಡ್ಬೇಕು, ಇದು ಆಯಿಲಿ ಮೈದಾ ಐಟಮ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಸ್ ನಮ್ ಇನ್ನೂವರೆಗೂ ಎದಕ್ ಈ ತರ ಆಗತ್ತೆ ಅಂತ ಗೊತ್ತಿಲ್ಲ, ಎಕ್ಸಾಕ್ಟ್ ಕಾಸ್ ಇನ್ನು ಕಂಡು ಹಿಡಿತಾ ಇದ್ದಾರೆ. ಸೊ ನಾವು ಏನ್ ಮಾಡಬಹುದು ಅಂದ್ರೆ ಅಟ್ ದ ಅರ್ಲಿಯೆಸ್ಟ್ ಕೆಲವೊಂದು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲವೊಂದು ಟೆಸ್ಟ್ ಇರ್ತಾವೆ, ಅವು ಇನ್ಡೈರೆಕ್ಟ್ಲಿ ಹೇಳ್ಬೋದು ಕಿ ಈ ಪೇಷಂಟ್ ಗೆ ಬರೋ ಸಾಧ್ಯತೆ ಇದೆ, ಈ ಪೇಷಂಟ್ ಗೆ ಬರೋ ಚಾನ್ಸಸ್ ಇದೆ. ಸೊ ಅವನ್ನ ನಾವು ಡಾಪ್ಲರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಅವೆಲ್ಲ ಇನ್ಡೈರೆಕ್ಟ್ ಟೆಸ್ಟ್ ಇರ್ತಾವೆ. ಸೊ ಅದು ಕಂಡು ಹಿಡಿದ್ರೆ ನಮ್ ಥರ್ಡ್ ಮಂತ್ ನಲ್ಲಿನೇ ಗೊತ್ತಿರುತ್ತೆ, ಇಲ್ಲ ಇವಳನ್ನ ನಾವು ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡ್ಬೇಕು, ಯಾಕಂದ್ರೆ ಮುಂದೆ ಇವಳಿಗೆ 7th month ನಲ್ಲಾಗ್ಲಿ, 8th month ನಲ್ಲಾಗ್ಲಿ, 9th month ಆಗ್ಲಿ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ ಕೆಲವು ಡೋಸ್ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ಕೂಡ ನಾವು ಹಾಕ್ತೀವಿ ಯಾರಿಗೆ. ಬಟ್ ಇವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. 90% ಆಫ್ ದ ವುಮನ್ ಅವರು ಪೀರಿಯಡ್ ಮಿಸ್ ಆದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ನಮ್ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ಮದರ್ ಅಂಡ್ ಚೈಲ್ಡ್ ಹೆಲ್ತ್, ಅವ್ರು ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದಾರೆ. ಆನ್ಲೈನ್ ಎಲ್ಲಾ ಬಸರಿ ಹೆಂಗಸರನ್ನೆಲ್ಲ ಆನ್ಲೈನ್ ಪೋರ್ಟಲ್ ನಲ್ಲಿ ಮಾನಿಟರ್ ಮಾಡಬೇಕು. ಸೊ ಅವ್ರಿಗೇನು ರಕ್ತಹೀನತೆ ಅಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಇನ್ನೊಂದು ಕಂಡೀಷನ್, ಅನೀಮಿಯಾ ಇದ್ರೂ ಕೂಡ ಪ್ರೀ ಎಕ್ಲಾಮ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂಚೆ ಟ್ಯಾಬ್ಲೆಟ್ಸ್ ಇರ್ತಿತ್ತು, ಬ್ಲಡ್ ಇತ್ತು, ಬಟ್ ಈಗ ನಮ್ಮ ಹತ್ರ ಇಂಜೆಕ್ಷನ್ಸ್ ಇದಾವೆ. ಸೊ ಅದು ಫ್ರೀಲಿ ಅವೈಲೇಬಲ್ ಇನ್ ಆಲ್ ಗವರ್ಮೆಂಟ್ ಹಾಸ್ಪಿಟಲ್ಸ್, FCM ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಅದು ನಮ್ ಕೈಯಲ್ಲಿ ಇದೆ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಮಾಡ್ಕೊಳ್ಳಕ್ಕೆ. ಡಯಾಬಿಟೀಸ್, ವೇಟ್ ಕಂಟ್ರೋಲ್ ಇದು ನಮ್ ಕೈಯಲ್ಲಿ ಇದೆ. ಸೊ ಏನೇ ನಮ್ ಕೈಯಲ್ಲಿ ಇದೆ ಅದನ್ನು ನಾವು ನೋಡಿಕೊಂಡು ಮಿಕ್ಕಿದ ಪ್ರೆಗ್ನೆಂಟ್ ಆದ್ಮೇಲೆ 3rd month ನಲ್ಲಿ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸ್ಕ್ರೀನಿಂಗ್ ನೋಡಿಕೊಂಡು ಆಮೇಲೆ ಹೈ ರಿಸ್ಕ್ ಇದ್ರೆ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ತೋರಿಸೋದು, ಕೆಲವೊಂದು ಬೇರೆ ಟೆಸ್ಟ್ ಇರುತ್ತೆ, ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ಹೋದ್ರೆ ಬೋತ್ ತಾಯಿ ಮತ್ತೆ ಮಗುಗೆ ಇಬ್ಬರಿಗೂ ಸುರಕ್ಷಿತವಾಗಿ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಮಾಡೋ ಚಾನ್ಸಸ್ ಇರುತ್ತೆ.
1: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಅಂದ್ರೆ ಇದು ಗರ್ಭಿಣಿ ಆದ್ಮೇಲೆ ಕಂಡು ಬರುವಂತ ಒಂದು 50% ಆದ್ರೆ ಮೊದಲಿಂದನ ಕೂಡ ಆ ಮಹಿಳೆ ಅವಳ ಜೀವನ ಶೈಲಿ ಹೆಂಗಿದೆ, ಅವಳ ಲೈಫ್ ಸ್ಟೈಲ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೂ ಅವಲಂಬಿಸುತ್ತದೆ ಅಂತ ಹೇಳಿದ್ರು. ಈಗ ಪ್ರಸ್ತುತವಾಗಿ ಇನ್ನೂ ಹದಿಹರೆಯದಲ್ಲಿ ಇರ್ತಾರೆ ಮಕ್ಕಳು, ಇನ್ನೂ ಅವರು ತಾಯಿಯಂದ್ರು ಆಗುವ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಬಯಸ್ತೀರಿ?
2: ಸಾತ್ವಿಕ ಆಹಾರ ತಗೋಬೇಕು, ಆಮೇಲೆ ನಡೆ ನುಡಿ, ಈಗೆಲ್ಲ ಮೊಬೈಲ್ ಯುಗ ಇದೆ, ಮೊಬೈಲ್ ಆದಷ್ಟು ಕಡಿಮೆ ಬಳಸಬೇಕು. ಅದರಿಂದ ಯಾವುದು ಒಳ್ಳೇದಿದೆ ಅದನ್ನಷ್ಟೇ ತಗೋಬೇಕು, ಅದರಲ್ಲಿ ಎಷ್ಟು ಕೊಂಡೇ ಮಾಹಿತಿರ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಸಾತ್ವಿಕ ಆಹಾರ ವಿಚಾರ ಎಲ್ಲವೂ ನಾವು ಒಂದು ಹಂತದಲ್ಲಿ, ಮುಂಚೆ ಕಾಲದಲ್ಲಿ ಹೇಗಿದ್ರು ತಾಯಿ ಎಂದಿರೋ ಆ ತರ ನಾವು

0: ಅದನ್ನ ನಮ್ ರೂಢಿ ಮಾಡ್ಕೊಂಡ್ರೆ ಈ ತರ ತಡೆಗಟ್ಟಬಹುದು, ಆದಷ್ಟು ಕಡಿಮೆ ಆಗತ್ತೆ, ರೋಗ ಮತ್ತು ಮರಣ ಕಡಿಮೆ ಆಗಬಹುದು.
1: ಈಗ ಡಾಕ್ಟರ್ ಸಹಜಾ ಅವರೇ, ತಾವು ವೈದ್ಯಕೀಯವಾಗಿ ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನಮ್ಮ ಗರ್ಭಿಣಿ ಮಹಿಳೆಯರು ಮೊದಲನೇ ತಿಂಗಳ ಶುರು ಆದಾಗಿನಿಂದ ಅವರು ಬರ್ತಾರೆ ತಮ್ಮ ಹತ್ರ ತಪಾಸಣೆ, ಅವಾಗ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಮುಂದೆ ಅವರು 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಒಂದು ಆರೋಗ್ಯವಂತ ಗರ್ಭಿಣಿ ಆಗಿರಬೇಕು ಅಂದ್ರೆ ಅವ್ರು ಏನ್ ಪಾಲಿಸಬೇಕು?
2: ಅವ್ರು ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತಂದ್ರೆ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಅಂತೀವಿ. ಈಗ ANC ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಎವ್ರಿ 4 ವೀಕ್ಸ್ ಆಂಟಿನಿಟಲ್, 7 ಮಂತ್ಸ್ ಆಗುವವರೆಗೂ ಆಂಟಿನಿಟಲ್ ಚೆಕ್ಅಪ್ ಇರುತ್ತೆ. ಸೊ ಆ 7 ಮಂತ್ಸ್ ಅಲ್ಲಿ ನಾವೆಲ್ಲ ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಎಷ್ಟು ರಿಸ್ಕ್ ಇದೆ ಅವ್ರಿಗೆ, ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಫಿಟ್ಸ್ ಬಂದಿದ್ರೆ, BP ಜಾಸ್ತಿ ಇದ್ರೆ, ಅವ್ರಿಗೆ ಮುಂಚೆನೆ ಮೆಡಿಕೇಶನ್ಸ್ ಹಾಕ್ತೀವಿ, ಅವ್ರ ಎಕ್ಸ್ಟ್ರಾ ಕಾಶಿಯಸ್ ಮಾಡ್ತೀವಿ ಕಿ ಈ ತರ ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಚಾನ್ಸ್ ಇರುತ್ತೆ ಅವ್ರಿಗೆ ತಿರ್ಗಿ ಈ ಸತಿನು BP ಬರೋಕೆ. ಆಮೇಲೆ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಸ್ಕ್ಯಾನ್ಸ್ ಏನೇನು ಅವ್ರಿಗೆ ಬೇಕಾಗುತ್ತೆ ಟು ಐಡೆಂಟಿಫೈ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪೇಷಂಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಆಕ್ಟಿವ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿರ್ಬೇಕು. ಈಗ ತುಂಬಾ ಯೂಟ್ಯೂಬ್ ನಲ್ಲಿ ನಿಮ್ಗೆ ಯೋಗಾಸನ ಬರುತ್ತೆ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ, ಯೋಗಾಸನ, ಪ್ರಾಣಾಯಾಮ ಎಲ್ಲರೂ ಮುಂಚೆ ನಾವು ಅನ್ಕೋತಿದ್ವಿ ಅದರಿಂದ ಏನೂ ಆಗಲ್ಲ, ಬಟ್ ಈಗ ಸೈನ್ಸ್ ಪ್ರೂವ್ ಮಾಡಿದೆ ಕಿ ನಮ್ಮ ಹಿರಿಯರು ಅದೇನು ಯೋಗ ಶಾಸ್ತ್ರ ಮಾಡ್ತಾ ಇದ್ರು, ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಸಿಂಪಲ್ ಆಗಿ ಸಿಂಪಲ್ ಪ್ರೆಗ್ನೆನ್ಸಿ ಯೋಗ, ಪ್ರಾಣಾಯಾಮ, ಒಂದು ಡೈಲಿ ರುಟೀನು, ಕರೆಕ್ಟ್ ಡಯಟು, ಮತ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅರಿವು ಮಾಡ್ಕೋಬೇಕು ಕಿ ಈ ತರ ನಂಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಆದಷ್ಟು ಬೇಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕಾಲೂತ ಪ್ರೆಗ್ನೆನ್ಸಿನಲ್ಲಿ ಬರೋದು ಕಾಮನ್, ಬಟ್ ಅದು ಯಾವಾಗ ಬರುತ್ತೆ ಅಂತಂದ್ರೆ ಸಾಯಂಕಾಲ ಕೆಲಸವಾರು ಕಾಣ್ತೇವೆ, ಬಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅವಾಗ ಕಾಲೂತ ಇರಂಗಿಲ್ಲ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಇಡಿಮಾ ಆಫ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಎಲ್ಲ ಮೆಜಾರಿಟಿ ಪ್ರೆಗ್ನೆಂಟ್ ಪೇಷಂಟ್ ಬರೋದೇ. ಬಟ್ ಯಾವಾಗ ನಿಮ್ ಈ ಕಾಲೂತ ಬೆಳಿಗ್ಗೆ ಆದ್ರೂ ಕೂಡ ಇನ್ನು ಕಂಟಿನ್ಯೂ ಇರುತ್ತೆ, ಮತ್ ದಿನಕ್ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಫಸ್ಟ್ ಬರೀ ಪಾದ ಮೇಲೆ ಇರುತ್ತೆ, ಆಮೇಲೆ ಆಂಕಲ್ ಬರುತ್ತೆ, ಆಮೇಲೆ ನೀ, ಸೊ ಇದು ನಾರ್ಮಲ್ ಅಲ್ಲ, ಇದು ಎಬ್ನಾರ್ಮಲ್. ಅಥವಾ ನಿಮ್ಗೆ ಮುಂಚೆ ಚೆನ್ನಾಗಿ ಯೂರಿನ್ ಪರ್ಸೆಂಟ್ ಯೂರಿನ್ ಕಡಿಮೆ ಆಗ್ತಾ ಇದೆ, ಅದು ಎಬ್ನಾರ್ಮಲ್. ಪ್ಲಸ್ ನಿಮ್ಗೆ ತಲೆನೋವು ಬರ್ತಾ ಇದೆ, ಕಣ್ ಮಂಜ್ ಒಂಥರ ಅನಿಸ್ತಾ ಇದೆ, ಅಥವಾ ಎದಿ ಉರಿತಾ ಇದೆ, ಇವೆಲ್ಲ ಎಬ್ನಾರ್ಮಲ್ ಸೈನ್ಸ್. ನಾವು ಇದಕ್ಕೆ ವಾರ್ನಿಂಗ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಎಲ್ಲ ತಾಯಂದಿರಿಗೆ ಇತರದು ಮಾಹಿತಿ ಇರಲಿ ಅಂತ ನಾವು ತಾಯಿ ಕಾರ್ಡಿನಲ್ಲಿ ಕೂಡ ಇತರ ಪಿಕ್ಚರ್ಸ್ ಕೂಡ ಹಾಕಿದೀವಿ. ಸೊ ಈ ತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಿಮ್ ಇಮೇಜ್ ನಿಯರೆಸ್ಟ್ PHC ಅಥವಾ CHC ಅಥವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಇವ್ಯಾಲ್ಯೇಟ್ ಮಾಡಿಕೊಂಡು ಚೆಕ್ಅಪ್ ಮಾಡಿಸ್ಕೋಬೇಕು.
1: ಇದಲ್ಲದೆ ಗರ್ಭಿಣಿಯರು ನಿಯಮಿತ ತಪಾಸಣೆಯನ್ನಂತೂ ಮಾಡಲೇ ಬೇಕು ಅಂತ ತಾವು ಹೇಳಿದ್ರಿ. ಒಟ್ಟಾಗಿ ಈ 22ನೇ ತಾರೀಕಿನ ದಿನ ಅಂದ್ರೆ ಪ್ರೀ ಎಕ್ಲೆಮ್ಸಿಯಾ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತಾವು ಒಂದು ಅರಿಕೆಯನ್ನ ಮಾಡಿಕೊಳ್ತಾ ಇದ್ದೀರಿ, ಅಂದ್ರೆ ಸುರಕ್ಷಿತ ತಾಯ್ತನವನ್ನ ಅವರು ಅನುಭವಿಸಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ನಮ್ಮಲ್ಲಿ ಅಸಹಜವಾದ ಸೂಚನೆಗಳು ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸಬೇಕು, ವೈದ್ಯರ ಚಿಕಿತ್ಸೆಯ ಪ್ರಕಾರ ನಡಿಬೇಕು ಅಂತ. ತಾವು ಒಂದು ರಿಸರ್ಚ್ ವಿಂಗ್ ಅಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಡಾಕ್ಟರ್ ಶ್ರೀದೇವಿ ಅವರೇ, ಇಲ್ಲಿ ಏನ್ ಹೇಳ್ತಾರೆ, ಯಾವ ತಪಾಸಣೆಯನ್ನು ಹೇಳ್ತಾರೆ, ಅದಕ್ಕೆ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತೆ, ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಕೂಡ ಅವರು ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಮಗುವನ್ನು ಪಡಿಬಹುದು, ತಾಯ್ತನವನ್ನು ಆನಂದಿಸಬಹುದು ಅಂತ. ಧನ್ಯವಾದಗಳು ಡಾಕ್ಟರ್ ಸಹಜಾ ಹಾಗೂ ಡಾಕ್ಟರ್ ಶ್ರೀದೇವಿ ಅವರೇ. ಈ ಪ್ರೀ ಎಕ್ಲೆಮ್ಸಿಯಾ ದಿನದ ಮಹತ್ವ ಏನು, ಇದಕ್ಕೆ ಒಂದು ಜನರಲ್ಲಿ ಅರಿವು ಮಾಹಿತಿ ಮಾರ್ಗದರ್ಶನ ನೀಡುವ ಅಗತ್ಯತೆ ಇವತ್ತು ಎಷ್ಟಿದೆ, ಜೊತೆಗೆ ಇದರ ಲಕ್ಷಣಗಳು ಚಿಕಿತ್ಸಾ ವಿಧಾನ ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಧನ್ಯವಾದ ಮೇಡಮ್.
3: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೀ ಎಕ್ಲೆಮ್ಸಿಯಾ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಹಜಾ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
3: ನಮಸ್ತೆ.
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
3: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಹೊರದೇಶಗಳನ್ನು ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
2: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ, ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
3: ಮೂಲ ಉದ್ದೇಶ ಹೌದು. 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕೈನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕೈನ್ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಇನ್ನೂ ಪ್ರಚಲಿತದಲ್ಲಿ ಇರುವಂತ ಒಂದು ಯೋಜನೆಯಾಗಿದೆ.
2: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
3: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನ್ ಕರಿತೀವಿ ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
2: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರಿ, ಎಷ್ಟು ಚಿನ್ನವನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
3: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಯಾವುದೇ ಒಂದು ಮಿತಿ ಇಲ್ಲ.
2: ಸೊ
3: ಅವರು ಅಲ್ಲಿ ಎಷ್ಟು ಬಂಗಾರ ಇದೆಯೋ ಅದನ್ನ ಮಾಡಬಹುದು. ಆದ್ರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟ್ ಅಥವಾ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
2: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು, ನಾವು ಅದನ್ನ ನಗದೀಕರಣ ಮಾಡಬಹುದು ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನ ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
3: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ಮೆಂಟ್ ಅದು ದೀರ್ಘಾವಧಿ ಅಂತಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
2: ಅಂದ್ರೆ ಬಡ್ಡಿ ದರ,
3: ಬಡ್ಡಿ ದರ. ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
2: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ, ಹೇಗೆ?

0: ಅಥವಾ ಅವೇರ್ನೆಸ್ ಹೇಗಿದೆ ತಿಳುವಳಿಕೆ ನಮ್ಮ ಭಾಗದಲ್ಲಿ?
1: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದ್ರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟಿಗೆ ಬಿಡ್ತೀವಿ. ಮತ್ತೆ ಅದನ್ನ ಈಗೇನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿ ಇಡುವಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರ ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರು ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತಗಲೋ ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಒಂದು ಅಪಾಯ ಅಥವಾ ರಿಸ್ಕ್ ಇರೋದಿಲ್ಲ. ಮತ್ತೆ ಮನೇಲಿದ್ದಾಗ ಬಂಗಾರ ಒಂದು ಡೆಟ್ ಕ್ಯಾಪಿಟಲ್ ಆಗಿರ್ತದೆ. ಅದನ್ನೇ ಅವ್ರು ಇಲ್ಲಿ ಬ್ಯಾಂಕಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಟ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟ್ಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರೋ ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮ್ ಅಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನ ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು ಶೇಕಡಾ 70-75% ಸಾಲನು ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬರುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
0: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
1: ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್.
0: ಹೌದು,
1: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
0: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೊಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ? ಹೇಗೆ
1: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ ಆರು ಬ್ಯಾಂಕ್ಗಳನ್ನ ಗುರುತಿಸಿದೆ.
0: ರಾಷ್ಟ್ರೀಕೃತ
1: ಬ್ಯಾಂಕ್ಗಳನ್ನ ಗುರುತಿಸಿದೆ. ಸೊ ಈ ಆರು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
0: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
1: ಆಟೋಮೆಟಿಕ್ ಆಗಿ ರಿನಿವಲ್ ಇದು ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತ. ಗೋಲ್ಡ್ ಬೇಕು ಅಂದ್ರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದ್ರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆಯಾ ಅದನ್ನ ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಹಾಕಿ ಅದನ್ನು ನಾನು ಕೊಡ್ತೀವಿ.
0: ಸುಧೀಂದ್ರ ಅವರೇ, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ, ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
1: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋ ಗೋಲ್ಡ್ ಅನ್ನ ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟ್ಗೆ ಬಿಡ್ತೀವಿ. ಇದು ಒಂದ್ ರೀತಿ ಡಿಪಾಸಿಟ್ ಠೇವಣಿ ಇಟ್ಟಂಗೆ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನು ಕೊಡ್ತಾರೆ. ಅಂದ್ರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡುವಂತ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ, ಇದು ನೀವು ಬಂಗಾರನ ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕ್ ಅಲ್ಲಿ ಇಡಲಾಗುತ್ತೆ. ಇದನ್ನ 1 ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
0: ಹೌದು.
1: ಸೊ ಇದನ್ನ ನೀವು 1 ವರ್ಷ ಆದ್ಮೇಲೆ ಈಗ ಲೋನು ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾದ್ರೆ.
0: ಅಂದ್ರೆ ಗೋಲ್ಡ್ ಲೋನು ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದ? ಹೇಗೆ?
1: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5%-2.5% ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದ ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
0: ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನ್ ತಮ್ಮ ಸಲಹೆ?
1: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದ್ಲು ಇದನ್ನ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡ್ದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿ ಇರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂತದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟುವಂತ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದ್ರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನ್ ಮನೆಯಲ್ಲಿದೆ ಅದನ್ನ ನೀವು ಇಲ್ಲಿಗೆ ಮಾಡಿದ್ರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
0: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ. ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗತ್ತೆ. ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ ಈ ಯೋಜನೆ

0: ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ 2ನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ

0: ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದೀಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ದ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ದ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ವೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು.

0: ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
6: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
8: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
6: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಕನಕ ದೀಪ.
9: ಮಾನನೀಯ ಪ್ರಧಾನಮಂತ್ರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಯಕ್ಷಗಾನ ಪದಗಳನ್ನು. ಕಲಾವಿದರು ಕುಂಟೆಮನೆಯ SN ಹೆಗಡೆ ಮತ್ತು ಸಂಗಡಿಗರು.

0: ಕೊಂಟೆಮನೆಯ ಎಸ್ಎನ್ ಹೆಗಡೆ ಮತ್ತು ಸಂಗಡಿಗರಿಂದ ಯಕ್ಷಗಾನ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಹಲೋ ಅಭಿಲಾಷ.
1: ಶಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
4: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
5: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗೂ ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
4: ದೂರವಾಣಿ ಸಂಖ್ಯೆಗಳು 244-341-4, 244-341-5 ಹಾಗೂ 244-341-6. ಎಸ್ಟಿಡಿ ಕೋಡ್ 0836.
0: ಹಲೋ, ನಮಸ್ತೆ.
6: ಹಲೋ
7: ಹಲೋ
6: ಹಲೋ, ನಮಸ್ಕಾರ ರೀ ಮೇಡಮ್.
0: ನಮಸ್ಕಾರ ರೀ, ಯಾರು ಮಾತಾಡುದು?
6: ನಾವು ಜಮಖಂಡಿ ತಾಲೂಕು ಹುಲ್ಯಾಳದಿಂದ ಹುಸೇನ್ ಬಿ ರೀ.
0: ಹೇಳ್ರಿ ಹುಸೇನ್ ಬಿ.
6: ಆರಾಮದಿರಿ ಮೇಡಮ್?
0: ಆರಾಮಿದ್ದೀವಿ ನೋಡ್ರಿ, ನೀವ್ ಹೆಂಗಿದ್ರಿ?
6: ನಾವು ಆರಾಮದಿವ್ರಿ ಮೇಡಮ್. ಬಾ ದಿನ ಆಗಿತ್ರಿ ಮೇಡಮ್, ಫೋನ್ ಹಚ್ಚಿದ್ದಿಲ್ರಿ.
0: ಹೌದಾ? ಮತ್ತೆ ನಿಮ್ಮ ಇಷ್ಟದ ಗೀತೆ ಕೇಳುವ ಸಮಯ
6: ಕೇಳುಗರು ಬಾಳ ಮಂದಿ ಆಗ್ಯಾರಿ ಮೇಡಮ್, ನಮ್ ಕಾಲ್ ಸಿಗಂಗಿಲ್ರಿ. ಆದ್ರೂ ಪರವಾಗಿಲ್ರಿ ಮೇಡಮ್, ಕೇಳುಗರ ನೋಡೇ ನಮಗೂ ಹೌಸಿ ಆಗತ್ರಿ. ನಮಗ್ ಬೇಕಾಗಿದ್ದ ಹಾಡನ್ನು ಬರ್ತಿರ್ತಾವ್ರಿ. ಹಾಡು ಕೇಳೋದಕ್ಕಿಂತ ನಿಮ್ ಜೊತೆ ಮಾತಾಡೋದಕ್ಕ ಆಕಾಶವಾಣಿ ಫೋನ್ ಹಚ್ಚೋ ಸಲುವಾಗಿರಿ, ನಮಗ ಬಾಳ ಸಂತೋಷ ಆಗತ್ರಿ.
0: ತುಂಬಾ ಧನ್ಯವಾದ.
6: ಕೇಳುಗರ ಧನಿ ಕೇಳಿಯೇ ನಮಗ ಸಂತೋಷ ಆಗತ್ರಿ. ಎಲ್ಲಾ ಬಳಗ ನಮ್ದು ಇಲ್ಲೇ ಅದಲ್ಲ, ಆಕಾಶವಾಣಿ ಒಳಗ ಹೇಳ್ರಿ.
0: ನೋಡಿ ಎಷ್ಟು ಖುಷಿ ಆಗ್ತದ ನಿಮ್ಗ. ಎಲ್ಲಾ ಫೋನ್ ಮಾಡಿ ಮಾತಾಡೋರೆಲ್ಲ ನಿಮ್ಮ ಬಂಧು ಬಾಂಧವರು, ಅವ್ರ ಮಾತ್ ಕೇಳಿ ನಾ ಖುಷಿ ಪಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದಕ್ಕಿಂತ ಹೆಚ್ಚಿನ ಸಂತೋಷ ನಮ್ಗೆ ಯಾವ್ದು ಇಲ್ಲ.
6: ಹ್ಞೂ ಮೇಡಮ್, ಆದ್ರೂ ಸಿಬ್ಬಂದಿರ ಜೊತೆ ಮಾತಾಡ್ಬೇಕು ಅನ್ನೋದು ಒಂದು ಆಸೆ ರೀ ಮೇಡಮ್. ಹಿಂಗಾಗಿರಿ ಮೇಡಮ್, ಫೋನ್ ಹಾಸ ಕೇಳು ಗೆಳತಿ ಒಳಗ ಹಚ್ಚಿದೀವ್ರಿ ಮೇಡಮ್. ಒಗಟದ ಗದ್ದಲದೊಳಗ ಮೇಡಮ್ಮಾರ್ ನಮ್ ಜೊತೆ ಸರಿಯಾಗಿಲ್ಲವೂ ಮಾತಾಡ್ಲಿಲ್ರಿ, ಅದು ಒಂದು ಹಳಾಳ ಆಯ್ತ್ರಿ. ಆದ್ರೂ ಕೂಡ ಖುಷಿ ಆತ್ರಿ ಮೇಡಮ್, ಕಾಲ್ ಸಿಕ್ತಿರ್ಲೇ.
0: ಆರಾಮಿದ್ರಿ
6: ಮೇಡಮ್?
0: ಆರಾಮಿದ್ದೀವಿ. ಅದು ಒಗಟಿಗೆ ಉತ್ತರ ಕೇಳ್ತಾ ಇರ್ತಾರಲ್ಲ, ಸೊ ಹಿಂಗಾಗಿ ಬೇರೆಯವ್ರಿಗೆ ಬೇರೆಯವ್ರಿಗೆ ಕೇಳ್ತಾ ಹೋಗ್ತಾರೆ, ಅಂದ್ರೆ ಸರಿ ಉತ್ತರ ಬರುತ್ತೆ.
6: ಎಲ್ಲಾ ಗೆಳತಿಯರು ಧನಿ ಕೇಳಿ, ಎಲ್ಲಾರ್ ಗೆಳತಿಯರು ಹೇಳುವಂತ ಪ್ರಶ್ನೆಗೆ ಉತ್ತರ ಕೇಳ್ರಿ, ಅದು ಸಂತೋಷ ಆಗತ್ರಿ ಮೇಡಮ್.
0: ಚಲೋ ಆಯ್ತು.
6: ನಿಮ್ ಜೊತೆ ಮನಸ್ಸು ತುಂಬಾ ಮಾತಾಡ್ಲಿಲ್ಲ ಅನ್ನೋದೊಂದ ಹಳಾಳಿ ಬಿಟ್ಟು ಮತ್ತ ಏನಂದು ಇದು ಇಲ್ರಿ.
0: ಈಗ ಮಾತಾಡಿದ್ರಿಲ್ಲ ಹಳಾಳಿ ಹಳಾಳ ಹೋಗ್ಬಿಡ್ತದೆ. ಏನಂತೀರಿ ನೀವ್ ಅದಕ್ಕೆ?
6: ಹ್ಞೂ ಮೇಡಮ್.
0: ಏನಂತಿರಲ್ಲ ಈಗ?
6: ಹ್ಞೂ ಮೇಡಮ್.
0: ಅಲ್ಲ, ನನ್ಗೆ ಮಾತಾಡಕ್ ಆಗ್ಲಿಲ್ಲ ಅಂತ ಬೇಸರ ಆಯ್ತು ಅನ್ಲಿಕ್ಕೆ ಏನೋ ಅಂದ್ರಲ್ಲ.
6: ಮಾತಾಡಕ್ ಬ್ಯಾಸರ ಏನಿಲ್ರಿ ಮೇಡಮ್, ಆದ್ರ ಮನ್ಸಿಗೆ ಅವ್ರ ಜೊತೆ ನಾ ಮನ್ಸಿನ್ ತುಂಬಾ ಮಾತಾಡ್ಲಿಲ್ಲಲ್ಲ ಅನ್ನೋದೊಂದು ಬೇಸರ ಆಗಿತ್ರ ಮೇಡಮ್. ಆದ್ರೂ ಕೂಡ ನಮ್ಮ ಗೆಳತಿಯರೆಲ್ಲಾರು ಕೇಳು ಪ್ರಶ್ನೆಗೆ ಉತ್ತರ ಕೊಡೋದ್ರಿ, ಅವರು ಅವ್ರ ಜೊತೆ ನಕ್ಕೋತ್ ನಕ್ಕೋತ್ ಮಾತಾಡೋದ್ರಿ, ಅದ್ರ ಜೊತೆ ನಾನು ಇದ್ದಿಲ್ಲ ಅಂತ ಭಾವನಾ ಮಾಡ್ಕೊಂಡು ನಾನು ಮತ್ ಸಮಾಧಾನ ಮಾಡ್ಕೊಂಡ್ರಿ ಮೇಡಮ್.
0: ನೋಡ್ರಿ ಮತ್ತೊಬ್ರು ಖುಷಿ.

0: ಖುಷಿಯೊಳಗ ನಮ್ಮ ಖುಷಿ ಅದ ಅನ್ನುವಂಥದ್ದು ದೊಡ್ಡ ಮನಸ್ಸು. ಆ ಮನಸ್ಸು ಎಲ್ಲರಿಗೂ ಇರ್ಲಿ ಅಂತ ಹೇಳ್ತಾ ಈಗ ಯಾವ ಗೀತೆಯನ್ನ ಕೇಳೋಣ ನಾವು?
1: ಆದ್ರ ಮೇಡಮ್ಮ, ಅದಕ್ಕಿಂತ ಮುಂಚಿತವಾಗಿರಿ ಮೇಡಮ್ಮ, ಎಲ್ಲಾ ಕಡೆ ಬಿಸಿಲಿನ ತಾಪ ಬಾಳ ಹೆಚ್ಚದರಿ ಮೇಡಮ್ಮ. ಮೊನ್ನೆ ದಿವಸ ತಾಯಂದ್ರ ದಿವಸ ಆಗು ಫೋನ್ ಬಾಸ್ ಟ್ರೈ ಮಾಡಿನ್ರಿ ಮೇಡಮ್, ಆದ್ರೂ ಕೂಡ ಹತ್ಲಿಲ್ರಿ ಮೇಡಮ್ ಫೋನ್ ನನಗೆ. ಆದ್ರೂ ನೋಡ್ರಿ ಮೇಡಮ್, ಜಗತ್ತೇ ಒಳಗ ತಾಯಿ ತಂದಿ ಕಳ್ಕೊಂಡವ್ರು ಇದ್ದಾರ್ರಿ, ತಾಯಿ ತಂದಿ ಇದ್ದಾರು ಅದಾರ್ರಿ.
0: ಹೌದು.
1: ಆದ್ರೂ ಕೂಡ ಜಗತ್ನೊಳಗ ನೀವು ಆಸ್ತಿ ಅನ್ನೋದು ಗಳಿಸೋದಿದ್ರ ತಾಯಿ ತಂದಿ ಜೀವ ಜೋಪಾನ ಮಾಡ್ರಿ ಅನ್ನೋದೊಂದು ನನ್ನ ಆಸೆ ರೀ.
0: ತುಂಬಾ ಒಳ್ಳೆ ವಿಚಾರವನ್ನ ಹೇಳ್ತಾ ಇದ್ದೀರಿ ಹುಸೇನ್ ಬಿ.
1: ಹ್ಮ್ರಿ,
0: ಈಗ ಯಾವ ಗೀತೆ ಬೇಕು?
1: ಒಡಹುಟ್ಟಿದವರು ಹಾಕ್ರಿ ಮೇಡಮ್.
0: ಒಡಹುಟ್ಟಿದವರು ಗೀತೆ
1: ಮನೆಯವರ ಆಶೇರಿ ಮೇಡಮ್ ಅದು.
0: ಹೌದಾ?
1: ಅವರು ಅಂತಂಬ್ರ ಮೇಲೆ ಬಾಳ ಪ್ರೀತಿ ರೀ ಮೇಡಮ್ ಅವರು. ಒಟ್ಟ ಮನೆ ರಜಾ ಅದಾರಿ ಮೇಡಮ್, ಸಾಲಿ ಸ್ಕೂಲ್ ಗಾಡಿ ಹೊಡಿತಾರ ಮೇಡಮ್ ಅವರು.
0: ಹೌದಾ? ಓಕೆ.
1: ರಜಾ ಅದಾರಿ, ನಮ್ಮ ಮನ್ಯಾಗ ಅದೀನಿ, ನೀವು ಫೋನ್ ಹಚ್ಚುವಲ್ಲಿ ಆಕಾಶವಾಣಿಗೆ ಅತ್ತಾರ ನಮ್ಗ.
0: ನೋಡ್ರಿ, ಈಗ ನೀವು ಫೋನ್ ಹಚ್ಚಿರಿ, ನಾವು ನಿಮ್ ಜೊತೆಗೆ ಇಷ್ಟೊತ್ತು ಮಾತಾಡಿದೀವಿ, ನೀವು ನಮ್ ಜೊತೆಗೆ ಮಾತಾಡಿದ್ರ, ಅವರಿಗೂ ಕೂಡ ಈ ಖುಷಿ ಅದ. ಒಡಹುಟ್ಟಿದವರದೊಳಗ ಯಾವ ಗೀತೆ ಬೇಕು?
1: ರಾಜಕುಮಾರದ ಒಂದ್ ಹಾಡ ಹಾಕ್ರಿ ಮೇಡಮ್.
0: ಆಯ್ತು ಆಯ್ತು, ಅಣ್ಣ
1: ತಮ್ಮ
0: ಆಯ್ತಾಯ್ತು, ಕೇಳಿ.
1: ಹ್ಮ್ ಹ್ಮ್ ರೀ ಮೇಡಮ್, ನಮಸ್ಕಾರ ರೀ ಮೇಡಮ್.

0: हेलो,
1: हेलो,
0: नमस्ते.
1: नमस्ते.
0: ಹೇಳಿ, ಯಾರು ಮಾತಾಡೋದು?
1: ನಾವು ಬಾಗಲಕೋಟೆಯಿಂದ ಚಂದ್ರಕಾಂತ್ ಸಿಂತ್ರೆ ಅಂತ ರೀ.
0: ಹೇಳ್ರಿ ಸಿಂತ್ರೆ ಅವ್ರೆ.
1: ನಿಮ್ಮ ಕಾರ್ಯಕ್ರಮ ಎಲ್ಲ ಬಹಳ ಚಲೋ ಮೂಡ್ ಬರ್ತಾರ ರೀ.
0: ಹ್ಮ್
1: ಮತ್ತೆ ಇವತ್ತ ಜಿಮ್ಮಿಗಲ್ಲಿ ಒಳಗ
0: ಜಿಮ್ಮಿಗಲ್ಲು
1: ಇವತ್ತ ಹಾ ಜಿಮ್ಮಿಗಲ್ಲಿ ಒಳಗ ತುತ್ತು ಅನ್ನ ತಿನ್ನೋಕೆ ಅಂತ ಇತ್ತು ಹಾಡ.
0: ಹ್ಮ್
1: ಇವತ್ತ ಮಾವೀರ ಪ್ರತಾಪ್ ಸಿಂಗ್ ಜಯಂತಿ ಐತ್ರಿ ಇವತ್ತ. ಹಾ, ಅದಕ್ಕ ಅವ್ರಿಗೆ ಅಭಿಮಾನ. ಬಾಗಲಕೋಟೆಯಿಂದ ಮಾತಾಡುವರಿ.
0: ಒಳ್ಳೇದಾಯ್ತು, ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ.
1: ನೀವು ಒಂದು ಕಾರ್ಯಕ್ರಮ ಬಿಡಂಗಿಲ್ಲ ನಿಮ್ಮ.
0: ಹ್ಮ್
1: ಹಾ, ಇದು ನಿಮ್ಮ ಏನೋ ಅಲ್ಲ, ಎಲ್ಲ ಈಗ ನಂದನ ಕಾರ್ಯಕ್ರಮ ಆದ್ರೆ ಮುಂಜಾನೆ ಗೀತೆಗಳ ಎಲ್ಲ ಬಾಸುನ ಬರ್ತಾರೆ, ನಾವು ಅರ್ಥ ಕೇಳ್ತೀವಿ.
0: ಹೋ, ಚಲೋ ಆಯ್ತು, ಚಲೋ ಆಯ್ತು. ನಂದನ ಸೇರ್ತಾ, ಈಗ ನಂದನ ಚಿತ್ರಗೀತೆಗಳು ಬರ್ತಾ ಇರೋದು, ಖುಷಿ ಆಯ್ತಾ?
1: ಬಹಳ ಖುಷಿ ರೀ, ಬಹಳ ಖುಷಿ ಆಯ್ತು.
0: ಈಗ ವಿಭಿನ್ನವಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತವೆ, ಇನ್ ಮುಂದೂ ಕೂಡ ಕೇಳ್ತಾ ಇರಿ, ಆಯ್ತಾ?
1: ಹ್ಞೂ ರೀ.
0: ಸರಿ, ಗೀತೆ ಏನು ಕೇಳಿ?
1: ನಮಸ್ಕಾರ.
0: ನಮಸ್ಕಾರ.

0: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ ಜೂನ್ 14ರವರೆಗೆ ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796 999 1827.
2: ಹಲೋ, ನಮಸ್ತೆ, ಯಾರು ಮಾತಾಡೋದು?
3: ಬಾದಾಮಿಯಿಂದ ಎರಣ್ಣ ಮೇಡಮ್ ಅವರ, ಬೇಲೂರು.
2: ಎರಣ್ಣ ಹೇಳಿ.
3: ಆರಾಮಿದ್ರಿ ಮೇಡಮ್ ಅವರ?
2: ಹ್ಮ್, ನೀವ್ ಹೇಗಿದ್ದೀರಿ
3: ಮೇಡಮ್? ನನಗ ರಾಗ ತಾಳಚಿತ್ರದಿಂದ ಅದರಲ್ಲಿ ಚೆಲುವೆ ಓ ಚೆಲುವೆ ನಾಟ್ಯದ ಸೀರೆ ಇಲ್ಲ ಅಂತಿದ್ದೀನಿ ಸರ್. ಮೇಡಮ್ ಇದೆ ಅಂದ್ರೆ ಮೇಡಮ್
2: ಎಂದು ಕಾಣದ ಕನಸು ಕಂಡೆ ಹೇ ಶಿಲ್ಪಿ ಈ ಗೀತೆಗಳಿದಾವೆ.
3: ಹೇ ಶಿಲ್ಪಿ ಹಾಕಿ ಮೇಡಮ್.
2: ಹೇ ಶಿಲ್ಪಿ ಪ್ರಸಾರ ಮಾಡೋಣವಾ? ಕೇಳಿ ಕೇಳಿ.
3: ಈ ಹಾಡು ನಮ್ಮ ಎಂ ಸಿ ಪಾಟೀಲ್ ಮುರುಗಲ್ ಸರ್ ಕೇಳಕತ್ತಾರ ಅವ್ರ ಹೇಳಿದ್ರೆ.
2: ಹೌದಾ? ಓಕೆ,
3: ಕರೆ ಸಿಗ್ಲಾರ್ದಕ್ಕ ನಾನು ಕರೆ ಮಾಡಕ್ಕೆ.
2: ಸರಿ ಸರಿ, ಗೀತೆ ಕೇಳಿ.
3: ನಮಸ್ತೆ
2: ನಮಸ್ತೆ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗು ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗು ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಹಲೋ.
3: ಹಲೋ ಮೇಡಮ್, ನಮಸ್ತೆ ಮೇಡಮ್.
2: ನಮಸ್ಕಾರ. ಹಲೋ, ನಮಸ್ತೆ. ಕೇಳ್ತಾ ಇಲ್ಲ ಸರಿಯಾಗಿ. ಯಾರು ಮಾತಾಡೋದು? ಹೇಳಿ, ಯಾರು ಮಾತಾಡೋದು?
3: ಯಲ್ಲಪ್ಪ ಅಂತ ಮೇಡಮ್.
2: ಯಲ್ಲಪ್ಪ, ಎಲ್ಲಿಂದ ಮಾತಾಡ್ತಿದ್ದೀರಿ?
3: ಮೇಡಮ್, ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ಹೊನ್ನಳ್ಳಿಯಿಂದ ಮಾತಾಡ್ತಿದ್ದೀನಿ.
2: ಹೊನ್ನಳ್ಳಿಯಿಂದ ಮಾತಾಡ್ತಿದ್ದೀರಿ?
3: ಹಾ ಮೇಡಮ್.
2: ಹೇಳಿ, ಯಾವ ಗೀತೆ ಬೇಕಿತ್ತು?
3: ಮೇಡಮ್, ನಿಮ್ಮೆಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತವೆ ಮೇಡಮ್. ಮತ್ತೆ ಕಥಾ ಕಲಾ ಕೇಳಿದ್ರಿ, ನೀನೇರಿ
2: ಕಥಾ ಕಲರವ ಕೇಳಿದ್ರಿ, ಹೆಂಗ ಅನಿಸ್ತು?
3: ಮೇಡಮ್, ಸಿಂಹ ಇಲ್ಲಿ ಲಾಸ್ಟ್ನೇ ಸಿಂಹ ಇಲ್ಲಿ ಒಂದ ಕವರಿವ್.
2: ಹೌದಲ್ಲ, ಇಲ್ಲಿ ಅಷ್ಟು ಸಣ್ಣದಿದ್ರು ಸಿಂಹಕ್ಕ ಸಹಾಯ ಮಾಡ್ತದ.
3: ಹಾ ಮೇಡಮ್, ಹೌದ್ರಿ. ಇವತ್ ನಾಟಕ ಚಲೋ ಐತ್ರಿ, ಗುಂಡುಂದ್ರಿ.
2: ಹೌದಲ್ಲ, ಗುಂಡನ್ ಮದ್ವೆ.
3: ಹಾ ಮೇಡಮ್.
2: ಚೆನ್ನಾಗಿ ಅನಿಸ್ತ
3: ಮೇಡಮ್? ನೀವು ನಿನ್ನೆ ಚೆನ್ನಾಗಿ ನಡೆಸ್ಕೊಟ್ರಿ ಮೇಡಮ್ ನಾಟಕ ರೀ. ಅದು ಬೇರೆನೇ ಐತಿ.
2: ಅದು ಬೇರೆನೇ ಐತಿ ಕೇಳಿದ್ರಾ? ಓ, ನಾಟಕ ಪ್ರಿಯರ ನೀವು ಹಾಗಿದ್ರ?
3: ಹಾ ಮೇಡಮ್.
2: ಮತ್ತೆ ಬೇರೆ ಬೇರೆ ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ?
3: ಮೇಡಮ್, ಮೊನ್ನೆ ಅವಾಗ ಕೃತಿಕ ಜಂಗಿನಮಠ ಅವರದು ಕೊಳಲು ವಾದನ ಕೇಳಿದ್ರಿ?
2: ಕೇಳಿದ್ರಿ? ಹಾ
3: ಮೇಡಮ್.
2: ಒಳ್ಳೇದಾಯ್ತು.
3: ಕೇಳ್ತೇನ್ರಿ ಮೇಡಮ್.
2: ಸರಿ, ಈಗ ಶನಿವಾರಕ್ಕೊಮ್ಮೆ ಇನ್ಮೇಲೆ ಸಿನಿ ಕ್ವಿಜ್ ಬರ್ತದೆ ಬೆಳಿಗ್ಗೆ 9:30-10:00 ತನಕ. ಹೌದಾ? ಸರಿ, ಎಲ್ರೂ ಭಾಗವಹಿಸ್ತಾ ಇರಿ. ಮತ್ತೆ ಇವತ್ತು ಯಾವ ಗೀತೆಯನ್ನು ಕೇಳ್ಬೇಕಂತೀರಾ ನೀವು? ಈಗ
3: ಮೇಡಮ್, ಭಜರಂಗಿಯಿಂದ ನಮ್ಮೂರ ಕಾಯೋ ದೊರೆಗೆ ಬೇಕಾಗಿತ್ತು ಮೇಡಮ್.
2: ಭಜರಂಗಿ ಒಳಗೆ?
3: ಹಾ ಮೇಡಮ್. ನಮ್ಮೂರ ಕಾಯೋ ದೊರೆಗೆ.
2: ಒಂದ್ ನಿಮಿಷ.
3: ಕೈಲಾಸ್ ಕೇರ್ ಅವರು ಆಡಿರುವ ನಮ್ಮೂರ ಕಾಯೋ ದೊರೆಗೆ ಇದೆ ನೋಡಿ ಮೇಡಮ್.
2: ಇದ್ರಲ್ಲಿ ಭಜರಂಗಿ ಇದೆ.
3: ನಮ್ಮೂರ ಕಾಯ್ದರಿಗೆ ಇಲ್ಲನ್ರಿ ಮೇಡಮ್?
2: ಅದಿಲ್ಲ, ಅದಿಲ್ಲ. ಜೈ ಜೈ ಭಜರಂಗಿ ಇದೆ, ರೇ ರೇ ಭಜರಂಗಿ, ಶ್ರೀಕೃಷ್ಣ, ಅದೆಲ್ಲ ಗೀತೆಗಳು ಇದಾವೆ.
3: ಜೈ ಜೈ ಭಜರಂಗಿ ಹಾಕ್ರಿ ಮೇಡಮ್.
2: ಹಾಕೋಣವಾ? ಸರಿ ಸರಿ. ಅದಕ್ಕಿಂತ ಹೇಳಿ ಹೇಳಿ
3: ಮೇಡಮ್. ಏನು ಹೇಳ್ರಿ, ಧನ್ಯವಾದಗಳು ಮೇಡಮ್. ಇದು ನಮ್ಮ ದೋಸ್ತ.

0: ನಿಮ್ ದೋಸ್ತ್ ಸಲುವಾಗಿನಾ? ಓಕೆ, ಗೀತೆಯನ್ನ ಪ್ರಸಾರ ಮಾಡೋಣ, ಅದಕ್ಕಿಂತ ಮುಂಚೆ ಒಂದು ಜಿಂಗಲ್. ಓಕೆ, ವೆಲ್ಕಮ್. ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

0: अनिश्चितता के इस दौर में साझेदारी पर जोर दिया। सर्वोच्च न्यायालय का टीकाकरण या नसबंदी किए गए लावारिस कुत्तों को आश्रय स्थलों में रखने के अपने पूर्व आदेश को वापस लेने से इनकार। मौसम विभाग
1: ने राष्ट्रीय राजधानी में अगले 3 दिन के लिए लू का येलो अलर्ट जारी किया और IPL क्रिकेट में आज शाम राजस्थान रॉयल्स का मुकाबला लखनऊ सुपर जायंट से। इसके साथ ही दोपहर समाचार का ये अंक समाप्त हुआ। नमस्कार।
2: ಸಮಯ ಸರಿಯಾಗಿ 2:30. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು. 2 ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ.

0: ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ.

0: ರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ದ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ದ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು, ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ದ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು. 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಧಾರವಾಡ, ಈಗ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ.

0: ಸುದೀನಾ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ಬಚ್ಚನ್ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ.

ದೀಪಕ್ ಅವರ ಧ್ವನಿಯಲ್ಲಿದ್ದ ಆಶೀರ್ವಾದ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸ್ಪರ್ಶ ಅವರ ಸ್ವರದಲ್ಲಿದ್ದು ಗಾಳಿ ಚಿತ್ರದ ಗೀತೆ.

0: ಕುನಲ್ ಗಂಜವಾಲ ಅವರೊಂದಿಗೆ ಶ್ರೇಯಾ ಘೋಷಾಲ್ ಅವರು ಸ್ವರ ನೀಡಿದ ಹೋರಿ ಚಿತ್ರದ ಈ ಗೀತೆಗಳೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಧಾರವಾಡ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
2: ವಿಶಾಲವಾದ ಕ್ಯಾಂಪಸ್,
1: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
2: ಆಟದ ಮೈದಾನ,
1: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
2: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
1: 8123042637.
0: ಕಿಳುಗುರೆ ಸಂಜೆಯ ಪ್ರಸಾರದಲ್ಲಿ 6:30 ಅವಲೋಕನ ಕೇಳಿಬರುತ್ತದೆ. 6:51 ಕೃಷಿರಂಗ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ವಿಶ್ವ ಡೆಂಗ್ಯೂ ದಿನಾಚರಣೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ತೇಜ್ ರಾಜ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. 7:45 ಶಿವರಾಜ್ ಅರಳಿಯವರಿಂದ ಸ್ವರಚಿತ ಕವನ ವಾಚನ. 8:00 ಯುವವಾಣಿ, ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಚರ್ಚೆ ಕೇಳಿಬರುತ್ತದೆ. ಭಾಗವಹಿಸುತ್ತಾರೆ ಬಸವರಾಜ್, ಎಸ್ ಲಕ್ಷ್ಮಿ ಮತ್ತು ಜ್ಯೋತಿ. ಜೀವನದಲ್ಲಿ ಛಲ, ಈ ಕುರಿತು ಮಾತನಾಡುತ್ತಾರೆ ಪೂಜಾ ವಾಲೇಕರ್. 8:30 ಪುಷ್ಪಹಾರ, 9:15 ಸ್ಪಾಟ್ಲೈಟ್. ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ 9:30.

ಆಕಾಶವಾಣಿಯ 90 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10 ಗಂಟೆಗೆ ಎಸ್ ಬಾಲಚಂದರ್ ಅವರ ವೀಣಾವಾದನ. 10:30 ಜನಪದ ಸಂಗೀತ. ಕೇಳುಗರೆ, ಈಗ ಸಮಯ 3:40. ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಂಜೆ ಪ್ರಸಾರ 5:30 ಆರಂಭವಾಗುವುದು. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಸಂಜೆ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದರೆ ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:38. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.

0: ಅಂತಹ ಬಹುಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಇನ್ನು ಮುಂದೆ ಕೇಳೋಣ ಎಸ್ ಜಾನಕಿ ಅವರು ಹಾಡಿರುವ ಅನುರಾಗ ಬಂಧನ ಚಿತ್ರದ ಗೀತೆಯನ್ನು.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ

ಗೀತರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

0: ಧನ್ಯವಾದ. ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಕೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ, ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಹಾವಿನ ಹೆಡೆ ಚಿತ್ರದ ಗೀತೆ.

0: ಹಾರ್ಟ್ಫಿಶರ್ ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
1: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿಬರುತ್ತಿರುವ ಗೀತೆ ಬೇಬಿ ರೇಖಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಚಿನ್ನಾರಿ ಮುತ ಚಿತ್ರದ ಗೀತೆ.

0: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ. ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
1: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796999827.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
3: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
9: ಆತ್ಮೀಯ ಕೇಳುಗರೆ, SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ 6:50.

0: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗೂ ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ದೂರವಾಣಿ ಸಂಖ್ಯೆಗಳು 2443414, 2443415 ಹಾಗೂ 2443416, ಎಸ್ಟಿಡಿ ಕೋಡ್ 0836.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಅವಲೋಕನ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಷಯ ವಿಶ್ವ ಡೆಂಗು ದಿನಾಚರಣೆ. ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ತೇಜ್ ರಾಜ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. 7:45 ಶಿವರಾಜ್ ಅರಳಿ ಅವರಿಂದ ಸ್ವರಚಿತ ಕವನ ವಾಚನ. 8:00 ಯುವವಾಣಿಯಲ್ಲಿ ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಈ ಕುರಿತು ಚರ್ಚೆಯನ್ನು ಕೇಳುತ್ತೀರಿ. ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಬಸವರಾಜ್, ಎಸ್ ಲಕ್ಷ್ಮಿ ಹಾಗೂ ಜ್ಯೋತಿ. ನಂತರ ಜೀವನದಲ್ಲಿ ಛಲ ಈ ಕುರಿತು ಮಾತನಾಡುತ್ತಾರೆ ಪೂಜಾ ವಾಲಿಕಾರ್. ಎಂಟು ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪುಷ್ಪಹಾರ 9:15 ಸ್ಪಾಟ್ಲೈಟ್ನ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ಬಾನುಲಿ ಭಿತ್ತಿಯಿಂದ ಆಕಾಶವಾಣಿಗೆ 90 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಹಿರಿಯ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಾರೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. 10:00 ಎಸ್ ಬಾಲ್ಚಂದರ್ ಅವರ ವೀಣಾವಾದನ ಕೇಳುತ್ತೀರಿ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಪ್ರಿಯಮ್ಮದ ಹುಲಗವಾಳಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ, 6:30 ಸುಬೋಧ ಸಮಾಲೋಚನೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್, 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾ ರಾಮನ್. ಏಳು ಗಂಟೆ 15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ, 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ, 8:30 ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ, 9:05 ನೇಹಾ ಮೈಗೂರ್ ಅವರಿಂದ ಸುಗಮ ಸಂಗೀತ, 9:15 ಗೀತ ರಾಮಾಯಣ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಗಟ್ಟಿಯಪ್ಪ ಕುಲಾಜ್ನವರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಕೇಳುತ್ತೀರಿ. 11:30 ಮುಕುಂದ್ ಜಿ ಗೋರೆ ಅವರ ಗಾಯನದಲ್ಲಿ ರಾಗ್ ಮಧುವಂತಿ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ ಭಾಷಣ ಕೇಳುತ್ತೀರಿ ಅರುಣ ಶ್ರೀನಿವಾಸ್ ಅವರಿಂದ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿ ಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಕುರಿತು ಮಾಹಿತಿ. 1:20 ಹಾಗೂ ಕೃಷಿ ರಂಗದಲ್ಲಿ ಜಮಖಂಡಿ ತಾಲೂಕು ನಾವಲಗಿಯ ಸಿದ್ದಪ್ಪ ಸಂಗಪ್ಪ ಕಂಚು ಹಾಗೂ ಸಂಗಡಿಗರಿಂದ ಕಣಿವಾದನ. 1:30 ನಿಮ್ಮೊಂದಿಗೆ ನೇರ ಪ್ರಸಾರ, 2:40 ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ, 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಮಾವು ಬೆಳೆಗಾರರ ಜೀವಾಳ, ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಪ್ರಸ್ತುತ ಗೌರವ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಕುಮಾರ್ ಅಗಡಿ. 8:00 ಮಹಿಳಾ ವಾಣಿ ಕಾರ್ಯಕ್ರಮ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕದಲ್ಲಿ ರಾಜ್ಯ ಹಿರಿಯ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಹತ್ತು ಗಂಟೆಗೆ ರಂಗನಾಟಕ ಮುಡಿ ಏರದ ಮಲ್ಲಿಗೆ, ರಚನೆ ಎಲ್ ಆರ್ ಬೋದಿಹಾಳ್, ನಿರ್ದೇಶನ ಗದಿಗಯ್ಯ ವಿ ಹಿರೇಮಠ, ಪ್ರಸ್ತುತಿ ಹುಬ್ಬಳ್ಳಿಯ ವಿದ್ಯಾನಗರದ ಜಿವಿ ಕಲಾಬಳಗದ ಸದಸ್ಯರು.

ಈ ರಾತ್ರಿ 10:30 ಸೋಮನಹಳ್ಳಿಯ ವಿ ಜಿ ಹೆಗಡೆ ಹಾಗೂ ಸಂಗ್ರಹಿಗರಿಂದ ಯಕ್ಷಗಾನ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಗೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗೂ ಜ್ವರದ ಬಗ್ಗೆ ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.

ಆಕಾಶವಾಣಿ ಧಾರವಾಡ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ, ಆನಂತರ 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ 2025ರ ಆರನೇ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳೊಂದಿಗೆ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ ಕರ್ನಾಟಕ ವಿಷಯದ ಕುರಿತು ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪಂಚಾಯತ್ ರಾಜ್ ಸಚಿವಾಲಯವು 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸುದೀರ್ಘ ವಿಕಾಸ ಪುರಸ್ಕಾರದ ಅಡಿಯಲ್ಲಿ 6 ರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಕರ್ನಾಟಕ ದೇಶದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ 2026ರ ಜೂನ್ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತಿ ಸುದೀರ್ಘ ವಿಕಾಸ ಪುರಸ್ಕಾರ 2025ರ ಅಡಿಯಲ್ಲಿ ಕರ್ನಾಟಕ ರಾಜ್ಯವು ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯದ ಪಂಚಾಯತಿ, ಆರೋಗ್ಯವಂತ ಪಂಚಾಯತಿ, ಮಕ್ಕಳ ಸ್ನೇಹಿ ಪಂಚಾಯತ್, ಜಲಸಮೃದ್ಧ ಪಂಚಾಯತಿ, ಪಂಚಾಯತಿಯಲ್ಲಿ ಸ್ವಯಂ ಸಂಪೂರ್ಣ ಮೂಲಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯಯುತ ಮತ್ತು ಸುರಕ್ಷಿತ ಪಂಚಾಯತಿ ಎಂಬ ವಿಷಯಾಧಾರಿತ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಮೌಲ್ಯಮಾಪನ ವರ್ಷದಲ್ಲಿ ಮುದ್ರಾಡಿ, ವಣ್ಸೆ ಮತ್ತು ಮಾಡಮಕ್ಕಿ ಗ್ರಾಮ ಪಂಚಾಯತಿಗಳು ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿದ್ದವು ಎಂಬುದು ಗಮನಾರ್ಹ. ಮುದ್ರಾಡಿ ಗ್ರಾಮ ಪಂಚಾಯಿತಿ 650 ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಿದ್ದು, ಶೇಕಡ 100ರಷ್ಟು ಬ್ಯಾಂಕ್ ಸಂಪರ್ಕ ಮತ್ತು 100 ಲಕ್ಷಕ್ಕೂ ಅಧಿಕ ಸಾಲದ ಸದ್ಬಳಕೆ ಮಾಡಿಕೊಂಡಿದೆ. ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ 28,500 ಮಾನವ ದಿನಗಳನ್ನು ಸೃಜಿಸಿದೆ ಮತ್ತು ಶೇಕಡ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಪಂಚಾಯಿತಿ ಸಾಧಿಸಿದೆ. ಅಲ್ಲದೆ ಎಲ್ಲಾ ರೈತರನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದನ್ನು ಖಚಿತಪಡಿಸಿದೆ ಮತ್ತು ಜೇನು ಸಾಕಣೆ, ಆಹಾರ ಸಂಸ್ಕರಣೆ, ಹೊಲಿಗೆ ಮತ್ತು ಹೈನುಗಾರಿಕೆಯಂತಹ

0: ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಉತ್ತೇಜಿಸಿದೆ. ವಣ್ಸೆ ಗ್ರಾಮ ಪಂಚಾಯಿತಿ ನಿರಾಮಯ ಟ್ರಸ್ಟ್ ಮೂಲಕ ಸಮುದಾಯ ಮುಂದಾಳತ್ವದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ವೃದ್ಧರು, ರೋಗಿಗಳು ಮತ್ತು ದುರ್ಬಲರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯು ಸಾರ್ವತ್ರಿಕ ಶಾಲಾ ದಾಖಲಾತಿಗಳು ಗಣನೀಯವಾಗಿ ಏರಿಕೆಯಾಗಿದೆ. ಸ್ಮಾರ್ಟ್ ಅಂಗನವಾಡಿಗಳು ಮತ್ತು ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಿದ್ದು, ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಡಿಜಿಟಲ್ ಕಲಿಕಾ ಉಪಕ್ರಮಗಳನ್ನು ಪರಿಚಯಿಸಿದೆ. ಮಡಾಮಕ್ಕಿ ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಮೂಲಕ ಶೇಕಡ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿದೆ. ಸಾರ್ವತ್ರಿಕ ನೀರು ಮಾಪನ ಪದ್ದತಿಯನ್ನು ಪರಿಚಯಿಸಿದ್ದು, 6.5 ಲಕ್ಷಕ್ಕೂ ಅಧಿಕ ಮೊತ್ತದ ಮೀಸಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ನಿಧಿಯನ್ನು ಸ್ಥಾಪಿಸಿದೆ. ಅಲ್ಲದೆ ಮಹಡಿ ಮನೆಗಳ ಮಳೆ ನೀರು ಕೊಯ್ಲು, ಸಮುದಾಯ ಇಂಗುಗುಂಡಿಗಳು ಮತ್ತು ಅಂತರ್ಜಲ ಮರುಪೂರಣ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಿದೆ. ಸಾಣೂರು ಗ್ರಾಮ ಪಂಚಾಯಿತಿ ಶೇಕಡ 100ರಷ್ಟು ಸರ್ವಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಎಸ್ಎಲ್ಆರ್ಎಂ ಘಟಕವನ್ನು ಸ್ಥಾಪಿಸಿದೆ. ಪಂಚಾಯಿತಿ ವೈಫೈ ಸೌಲಭ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದೆ. ಹರ್ಗರ್ ಜಲ್ ಅಡಿಯಲ್ಲಿ ನಳದ ನೀರಿನ ಸಾರ್ವತ್ರಿಕ ಸಂಪರ್ಕವನ್ನು ಖಚಿತಪಡಿಸಿದೆ ಮತ್ತು ಒಡಿಎಫ್ ಪ್ಲಸ್ ಸ್ಥಾನಮಾನವನ್ನು ಸಾಧಿಸಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಅಡಿಯಲ್ಲಿ ಪಿಂಚಣಿ ಯೋಜನೆಗಳ ಶೇಕಡ 100ರಷ್ಟು ವ್ಯಾಪ್ತಿಯನ್ನು ಸಾಧಿಸುವ ಮೂಲಕ ಸಮಗ್ರ ಸಾಮಾಜಿಕ ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ಪ್ರಯೋಜನವಾಗಿದೆ. ನೋಂದಾಯಿತ ಎಲ್ಲ ವಿಶೇಷಚೇತನರಿಗೆ ಯುಡಿಐಡಿ ಕಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ನರೇಗಾ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಒದಗಿಸಲಾಗಿದೆ. ಆಯುಷ್ಮಾನ್ ಭಾರತ್ ಕಾರ್ಡ್ಗಳ ವ್ಯಾಪಕ ವಿತರಣೆಯ ಮೂಲಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಲಾಗಿದೆ ಮತ್ತು ಎಸ್ಸಿ ಎಸ್ಟಿ ದುರ್ಬಲ ಕುಟುಂಬಗಳಿಗೆ ವಿಶೇಷ ವಸತಿ ನೀಡಲಾಗಿದೆ. ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಪಡಿತರ ಮತ್ತು ಪಿಂಚಣಿಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಪಂಚಾಯಿತಿ ಸಾಂಸ್ಥೀಕರಿಸಿದ್ದು, ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ತಲುಪುವುದನ್ನು ಖಚಿತಪಡಿಸಿದೆ. ಕರ್ನಾಟಕದ ಈ 6 ಪಂಚಾಯಿತಿಗಳು ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಮನಾರ್ಹ ಸಾಧನೆ ಮಾಡಿವೆ. ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ಪ್ರೇರಣೆಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.

0: ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50 ಕ್ಕೆ.
1: ನಾನು ಡಾಕ್ಟರ್ ತೇಜರಾಜ್ ಹೆಚ್ಕೆ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿ ಡೆಂಗ್ಯೂ ಜ್ವರದ ಬಗ್ಗೆ, ಲಕ್ಷಣಗಳು, ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836.
2: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ. ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ. ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ದಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ದಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್ ಪೆಟ್ರೋಲ್ ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ

ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ ಮೂರು ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ

0: ಎಳಸೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಚನ್ ಮೂರು ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣವನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ 4 ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು 17 ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇದೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000 ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಖಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು

ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ, ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬರುವ ಎರಡು ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11.63 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 28ರಂದು ನಡೆಯಲಿದ್ದು 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21ರಂದು ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ.

0: ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಗುರುದೇವ್ ಇದರ ಮೂರು ಶಾಖೆಗಳಾದ ಧಾರವಾಡ, ಗದಗ್, ಬೆಳಗಾವಿಯಲ್ಲಿ ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ.
1: ಸುಸಜ್ಜಿತ ಕ್ಲಾಸ್ ರೂಮ್ ಮತ್ತು ಲ್ಯಾಬೋರೇಟರೀಸ್, ಶುಚಿ ರುಚಿ ಊಟದ ಜೊತೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ,
0: ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಡೌಟ್ ಕ್ಲಿಯರಿಂಗ್ ಸೆಷನ್, ವೈಯಕ್ತಿಕ ಕಾಳಜಿ ಜೊತೆಗೆ
1: ನೀಟ್, ಜೆಇಇ, ಕೆಸಿಇಟಿ, ಎನ್ಡಿಎ ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ,
0: ಎಸ್ಎಸ್ಎಲ್ಸಿಯಲ್ಲಿ 618ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2 ವರ್ಷಗಳ ಉಚಿತ ಶಿಕ್ಷಣ.
1: ಸಂಪರ್ಕಿಸಿ
0: 9880452226,
1: 9845356442.

0: ಬೇರೊಂದಿಲ್ಲ ಇದಕ್ಕಿಂತ ಉತ್ತಮ.
1: ನಿಮ್ಮ ಕುಟುಂಬಕ್ಕೆ ನೀಡಿ ಸುರಕ್ಷಿತ ಜೀವನ ಆರ್ಪಿಎಲ್ಐಯ ಲೈಫ್ ಇನ್ಸೂರೆನ್ಸ್ ಪಾಲಿಸಿಯೊಂದಿಗೆ. ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗಾನ್ ಮಾಡಿ www.indiapost.gov.in.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
5: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
4: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
5: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
4: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
4: ಮೊಬೈಲ್ 9448309994.
5: 9448309994.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಮಡೋಳಿಯ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ
2: 2026-27 ಶೈಕ್ಷಣಿಕ ಸಾಲಿಗೆ
1: ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ.
3: ಸಂಸ್ಥೆಯು ಸುಸಜ್ಜಿತ ನೂತನ ಸ್ವಂತ ಕಟ್ಟಡವನ್ನು ಹೊಂದಿದೆ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯವಿದೆ.
1: ಸಂಸ್ಥೆಯು ಸುಸಜ್ಜಿತ ಪ್ರಯೋಗಾಲಯಗಳು, ಉತ್ತಮ ನೈಸರ್ಗಿಕ ವಾತಾವರಣ, ನುರಿತ ಉಪನ್ಯಾಸಕರು ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ವರ್ಗವನ್ನು ಹೊಂದಿದೆ.
3: ಸಂಸ್ಥೆಯಲ್ಲಿ 4 ಕೋರ್ಸ್ಗಳು ಲಭ್ಯವಿವೆ: ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಇಂಜಿನಿಯರಿಂಗ್.
1: ಇದು ಸರ್ಕಾರಿ ಸಂಸ್ಥೆಯಾಗಿದ್ದು ಪ್ರವೇಶ ಶುಲ್ಕ ಕಡಿಮೆ ಇರುತ್ತದೆ.
3: ಸಾರಿಗೆ ಸೌಲಭ್ಯವು ಸಾಕಷ್ಟು ಪ್ರಮಾಣದಲ್ಲಿ ಇದೆ.
1: ಹೆಚ್ಚಿನ ಮಾಹಿತಿಗಾಗಿ ಕಮಡೋಳಿ ಸರ್ಕಾರಿ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಅಶೋಕ್ ಕಬ್ಬೇರ್ ಅವರನ್ನು ಸಂಪರ್ಕಿಸಬಹುದು.
3: ದೂರವಾಣಿ ಸಂಖ್ಯೆ
2: 9481679092.
3: ಡಿಪ್ಲೊಮಾ ಪ್ರಥಮ ವರ್ಷಕ್ಕೆ
1: ಪ್ರಾಚಾರ್ಯರ ಹಂತದಲ್ಲಿ ಆಫ್ಲೈನ್ ಮಾದರಿಯಲ್ಲಿ ನೇರವಾಗಿ ಪ್ರವೇಶ ಪಡೆಯಬಹುದು.
4: ಸಂಬಂಧಗಳ ಸಂತೋಷವನ್ನು ಹೆಚ್ಚಿಸುವ ಪವಿತ್ರ ಅಧಿಕ್ ಮಾಸ್ ಬೆಳ್ಳಿ ಪಾತ್ರೆಗಳಿಗೆ ವಿಶೇಷ ಮೌಲ್ಯ ಮತ್ತು ಗೌರವವನ್ನು ತರುತ್ತದೆ. ಈ ಅಧಿಕ್ ಮಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಸೇವಿಂಗ್ಸ್ ಹಾಗೂ ಅಫೆಕ್ಷನ್ ಅನ್ನು ಜೊತೆಗೆ ಚಂದುಕಾಕಸರ್ ಆಫ್ ಜುವೆಲ್ಸ್ ನಿಮಗೆ ಬೆಳ್ಳಿಯ ವಸ್ತು ಮತ್ತು ಆಭರಣಗಳ ಖರೀದಿಯ ಮಜೂರಿಯ ಮೇಲೆ ಫ್ಲಾಟ್ 40% ರಿಯಾಯಿತಿ.
5: ಈ ಅಧಿಕ್ ಮಾಸದಲ್ಲಿ ಖರೀದಿ ಮಾಡಿ ಹೆಚ್ಚಿನ ಉಳಿತಾಯದೊಂದಿಗೆ. ಆಫರ್ June 14 ಮಾತ್ರ. ಭೇಟಿ ನೀಡಿ ಚಂದುಕಾಕಸರ್ ಆಫ್ ಜುವೆಲ್ಸ್ ಸಿನ್ಸ್ 1827. ನಮ್ಮ ಟೋಲ್ ಫ್ರೀ ನಂಬರ್ 0796-999-1827.
6: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
7: ಸಿಕ್ಕಿಬಿದ್ರು.
8: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
11: ಸಾಯಿ ಬಾಲ್.
12: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
13: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
14: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
13: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
14: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
13: ಲಿಡ್ಕರ್, ನಂಬಿಕೆ ನಿರಂತರ.
15: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
16: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
17: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ,

0: ಪ್ರೂವನ್ ಔಟ್ಕಮ್ಸ್. ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಇವತ್ತಿನ ಕೃಷಿ ರಂಗದೊಳಗೆ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಿಶ್ವ ಡೆಂಗ್ಯೂ ದಿನಾಚರಣೆ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ತೇಜ್ ರಾಜ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
2: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ,
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
2: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
0: ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತಿನ ವಿಷಯ ವಿಶ್ವ ಡೆಂಗ್ಯೂ ದಿನಾಚರಣೆ. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ತೇಜ್ ರಾಜ್ ಎಚ್.ಕೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಮಕ್ಕಳ ಚಿಕಿತ್ಸಾ ವಿಭಾಗ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಇನ್ನು ಡಾಕ್ಟರ್ ತೇಜ್ ರಾಜ್ ಅವರ ಪರಿಚಯ ನಿಮಗಾಗಿ. ಇವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ MBBS ಪದವಿಯನ್ನು ಇವರು 2011 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ದಾವಣಗೆರೆಯ JJM ವೈದ್ಯಕೀಯ ಕಾಲೇಜ್ನಿಂದ ಹಾಗೂ MD ಸ್ನಾತಕೋತ್ತರ ಪದವಿಯನ್ನು 2018 ದಾವಣಗೆರೆಯ SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ ಪಡೆದರು. ಇವರು ಈ ಹಿಂದೆ 3 ಕಾಲ ದಾವಣಗೆರೆಯ SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವವನ್ನು ಹೊಂದಿದ್ದಾರೆ. 2025 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದು 1 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ತೇಜ್ ರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಕೇಳುಗರೇ, ಮೊದಲಿಗೆ ಡಾಕ್ಟರ್ ತೇಜ್ ರಾಜ್ ಅವರು ಈ ವಿಶ್ವ ಡೆಂಗ್ಯೂ ದಿನಾಚರಣೆ ಕುರಿತಾಗಿ ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮಗೆ ಕೊಡ್ತಾರೆ. ಆ ಮಾಹಿತಿಗಳನ್ನು ಕೇಳಿಕೊಂಡು ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಡಾಕ್ಟರ್ ತೇಜ್ ರಾಜ್ ಅವರಿಂದ ನೇರವಾಗಿ ಪಡೆದುಕೊಳ್ಳಬಹುದು.
4: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ತೇಜ್ ರಾಜ್ HK. ಎಲ್ಲರಿಗೂ

ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ವಿಷಯ ವಿಶ್ವ ಡೆಂಗು ದಿನಾಚರಣೆ. ಈ ವಿಶ್ವ ಡೆಂಗು ದಿನಾಚರಣೆ ಅಂಗವಾಗಿ ಇದರ ಗುರಿ ಏನೆಂದರೆ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಈ ಡೆಂಗು ಜ್ವರವನ್ನು ನಿಯಂತ್ರಣದಲ್ಲಿ ತಂದುಕೊಳ್ಳುವುದು. ಅದನ್ನು ಹೇಗೆ ಮಾಡುವುದು ಅದನ್ನು ನಾವು ಈ ಸಂವಾದದಲ್ಲಿ ಚರ್ಚಿಸೋಣ. ಮೊದಲನೆಯದಾಗಿ ಡೆಂಗು ಅಂದರೆ ಏನು? ಡೆಂಗು ಇದೊಂದು ವೈರಲ್ ಜ್ವರ ಅಥವಾ ವೈರಲ್ ಫೀವರ್ ಅಂತ ಏನು ಹೇಳ್ತೀವಲ್ಲ, ವೈರಲ್ ಜ್ವರ. ಈ ಜ್ವರ ಈ ಡೆಂಗು ವೈರಸ್ ಅನ್ನೋ ಒಂದು ವೈರಸ್ನಿಂದ ಹರಡುತ್ತದೆ. ಈ ವೈರಸ್ನಲ್ಲಿ 4 ವಿಧದ ಡೆಂಗು ವೈರಸ್ಗಳಿದವು. ಈ ವೈರಸ್ ನಮಗೆ ಹೇಗೆ ಬರುತ್ತದೆ ಅಥವಾ ನಮಗೆ ಹೇಗೆ ಇನ್ಫೆಕ್ಟ್ ಆಗುತ್ತದೆ ಅಂದರೆ, ಇದು ಮೂಲತಃ ಒಂದು ಸೊಳ್ಳೆಯಿಂದ ನಮಗೆ ಹರಡುತ್ತದೆ. ಈ ಸೊಳ್ಳೆಯ ಹೆಸರು ಏನಪ್ಪ ಅಂದರೆ ಈಡಿಸ್ ಈಜಿಪ್ಟಿ ಅಂತ. ಈ ಸೊಳ್ಳೆಯು ನಮಗೆ ಕಡಿದು 5-6 ದಿನಗಳಲ್ಲಿ ಈ ಡೆಂಗು ಜ್ವರದ ಲಕ್ಷಣಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಮತ್ತು ಇದು ಯಾವ ಯಾವ ವಯೋಮಿತಿಯಲ್ಲಿ ಕಂಡುಬರುವುದು? ಈ ಜ್ವರವು ಇದರ ವಿಶೇಷತೆ ಏನೆಂದರೆ ಹುಟ್ಟಿನಿಂದ ಹಿಡಿದು ವಯಸ್ಸಾದ ಎಲ್ಲ ವಯಸ್ಸಿನಲ್ಲೂ ಈ ಜ್ವರದ ತೀವ್ರತೆ ಲಕ್ಷಣಗಳು ಎಲ್ಲವೂ ಕಂಡುಬರುತ್ತದೆ. ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ವಯೋಮಿತಿ ಅಂತ ಇಲ್ಲ. ಬಟ್ ಆದರೆ ಸಣ್ಣ ಮಕ್ಕಳಲ್ಲಿ ಮತ್ತು ವಯಸ್ಸಾದರಲ್ಲಿ ಇದರ ತೀವ್ರತೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಮತ್ತು ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತದೆ? ನಮ್ಮ ದೇಶದ ಎಲ್ಲ ಭಾಗದಲ್ಲೂ ಕಂಡುಬರುತ್ತದೆ. ಬಟ್ ಆದರೆ ಲಡಾಖ್, ಅದು ಒಂದು ಹೈ ಆಲ್ಟಿಟ್ಯೂಡ್ ಜಾಗ ಆಗಿರೋದ್ರಿಂದ ಅಲ್ಲಿ ಒಂದು ಕಂಡು ಬಂದಿಲ್ಲ. ಅದು ಬಿಟ್ಟು ನಮ್ಮ ದೇಶದ ಎಲ್ಲ ಭಾಗದಲ್ಲೂ ಈ ಜ್ವರ ಇದೆ. ಮತ್ತು ಇದರ ಲಕ್ಷಣಗಳೇನು? ಮೊದಲನೇದಾಗಿ ಜ್ವರ, ತೀವ್ರವಾದ ಜ್ವರ ಇರುತ್ತದೆ. ಈಗ ಒಂದು ರೋಗಿಗೆ ಒಂದು ಡೆಂಗ್ಯೂ ಜ್ವರ ಬಂದಿದೆ ಅಂದರೆ ಅದರ ತೀವ್ರತೆ ಭಾಳ ಜಾಸ್ತಿ ಇರುತ್ತದೆ. ಮತ್ತು ಅದರ ಜೊತೆಗೆ ತಲೆನೋವು, ಮುಂಭಾಗದಲ್ಲಿ ತಲೆನೋವು ಇರುತ್ತದೆ. ಮತ್ತು ಕೆಲವೊಂದು ಅದಕ್ಕೆ ಜ್ವರದ ತೀವ್ರ ಲಕ್ಷಣಗಳು ಅಂದರೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಇರುತ್ತದೆ. ಆ ಡೆಂಗು ಜ್ವರ ಬಂದಾಗ ತಲೆನೋವು ಪ್ಲಸ್ ಆ ಪೇಷಂಟ್ ಆ ಕಣ್ಣಿಗೆ ಆ ಕಡೆ ಈ ಕಡೆ ನೋಡಿದ್ರೂ ಕಣ್ಣಿನ ಹಿಂಭಾಗ ನೋವು ಇರುತ್ತದೆ. ಮತ್ತು ತೀವ್ರವಾದ ಮಾಂಸಖಂಡಗಳು ಮತ್ತು ಜಾಯಿಂಟ್ ಪೇನ್ ಅಂತ ಹೇಳ್ತೀವಲ್ಲ, ಅದು ಕೂಡ ಭಾಳ ತೀವ್ರವಾಗಿರುತ್ತದೆ. ಮತ್ತು ಈ ಜ್ವರದ ಇನ್ನೊಂದು ಹೆಸರು ಏನಪ್ಪ ಅಂದರೆ ಬ್ರೇಕ್ ಬೋನ್ ಫೀವರ್ ಅಂತ. ಬ್ರೇಕ್ ಬೋನ್ ಫೀವರ್ ಅಂದರೆ ನಮಗೆ ಒಂದು ಮೂಳೆ ಮುರಿದಾಗ ಏನು ಜ್ವರ ಬರುತ್ತದೆ ಆ ಥರ ತೀವ್ರತೆ, ಆ ಥರ ನೋವಿರುತ್ತದೆ. ಬ್ರೇಕ್ ಬೋನ್ ಫೀವರ್ ಅಂತ ಆ ಥರ ಜಾಯಿಂಟ್ ನೋವು ಇರುತ್ತದೆ. ಮತ್ತು ರ್ಯಾಷಸ್, ಮೈ ಮೇಲೆ ಕೆಂಪು ಬಣ್ಣದ ಒಂದು ರ್ಯಾಷಸ್ ಕಂಡುಬರುತ್ತದೆ. ಮತ್ತು ಇನ್ನು ತೀವ್ರವಾದ ಜ್ವರ ಇದ್ದಾಗ ಇದು ಸಿಂಪಲ್ ನಾರ್ಮಲ್ ಎಲ್ಲ ಮಕ್ಕಳಲ್ಲಿ ಕಂಡುಬರುವ ಲಕ್ಷಣಗಳು. ಕೆಲವೊಂದು ತೀವ್ರವಾದ ಡೆಂಗು ಜ್ವರ ಬಂದಾಗ ಆ ಮಕ್ಕಳಲ್ಲಿ ಪದೇ ಪದೇ ವಾಂತಿ ಆಗುತ್ತದೆ. ಆ ಮಗು ಒಂದು ಹೊಟ್ಟೆ ನೋವು ಅಂತ ಹೇಳ್ತದೆ. ಆ ಮಗುವಿನ ಹಸಿವು ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತದೆ. ಆ ಮಗುವಿಗೆ ನೀವು ಏನು ಕೊಟ್ಟರೂ ಕುಡಿಯುವುದಿಲ್ಲ, ಏನು ಕೊಟ್ಟರೂ ತಿನ್ನುವುದಿಲ್ಲ. ಮತ್ತು ಇನ್ನೂ ತೀವ್ರವಾದ ಲಕ್ಷಣಗಳೆಂದರೆ ಕೆಲವೊಂದು ಮಕ್ಕಳು ರಕ್ತ ವಾಂತಿ ಮಾಡುತ್ತದೆ, ಕೆಲವೊಂದು ಮಕ್ಕಳು ರಕ್ತ ಭೇದಿ ಆಗುತ್ತದೆ, ಮತ್ತು ಕೆಲವೊಂದು ಮಕ್ಕಳಲ್ಲಿ ಉಸಿರಾಟದ ತೊಂದರೆಯೂ ಸ್ಟಾರ್ಟ್ ಆಗುತ್ತದೆ. ಅದು ಹೇಗೆ ಗೊತ್ತಾಗುತ್ತದೆ? ಕೆಲವು ಸತಿ ಆ ಮಗು ಉಸಿರಾಟ ನಾರ್ಮಲ್ಗಿಂತ ಜೋರು ಉಸಿರಾಡುತ್ತದೆ. ಈಗ 1 ವರ್ಷದ ಒಳಗಿನ ಮಗು ಆಗಿದ್ದರೆ ಅಥವಾ ಹಾಲು ಕುಡಿಯೋ ಮಗು ಆಗಿದ್ದರೆ ಹಾಲು ಕುಡಿಯಲು ಕಷ್ಟಪಡುತ್ತದೆ. ಯಾಕಂದರೆ ಅದು ಹಾಲು ಕುಡಿಯೋಕ್ಕೂ ಉಸಿರು ತಗೋಬೇಕಾಗ್ತದಲ್ಲ, ಅದು ಉಸಿರಾಟ ತೀವ್ರತೆ ಜಾಸ್ತಿ ಇದ್ದಾಗ ಹಾಲು ಕುಡಿಯೋದನ್ನ ಕಡಿಮೆ ಮಾಡಿಬಿಡ್ತದೆ. ಮತ್ತು ಆ ಮಗುದು ಈ ಪಾಪು ಅದು ನೀರು ಕುಡಿಲಿಲ್ದಂಗೆ ಅಥವಾ ಉಸಿರಾಟ ತೊಂದರೆ ಆಗಿರೋದ್ರಿಂದ ಆ ಮಗುವಿನ ರೀಸಸ್ ಅಂತ ಏನು ಹೇಳ್ತೀವಲ್ಲ, ಕಾಲ್ಮಡಿ ಅಂತ ಏನು ಹೇಳ್ತೀವಲ್ಲ, ಅದು ಕಡಿಮೆ ಆಗ್ತಾ ಬರುತ್ತದೆ. ಆ ಮಗು ನೋಡೋಕ್ಕೆ ಸುಸ್ತು ಕಾಣಿಸುತ್ತದೆ. ಇದೆಲ್ಲ ಡೆಂಗ್ಯೂ ಜ್ವರದ ಲಕ್ಷಣಗಳು. ನಮ್ಮ ಕರ್ನಾಟಕದ ಡೆಂಗ್ಯೂ ಜ್ವರದ ಅಂಕಿಅಂಶಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿ 2021 7,300 ಡೆಂಗ್ಯೂ ಕೇಸಸ್ಗಳು ಪತ್ತೆಯಾಗಿದ್ದವು. ಅದೇ 2022 9,900 ಡೆಂಗ್ಯೂ ಕೇಸಸ್ಗಳು ಪತ್ತೆಯಾಗಿದ್ದವು. 2023 19,300 ಕೇಸಸ್ಗಳು ಪತ್ತೆಯಾಗಿದ್ದವು. 2024 32,856 ಕೇಸಸ್ಗಳು ಪತ್ತೆಯಾಗಿದ್ದವು. ಅದೇ 2025 7,325 ಕೇಸಸ್ಗಳು ಪತ್ತೆಯಾಗಿದ್ದವು. 2026 ಅಂದರೆ ಈ ವರ್ಷ 560 ಕೇಸಸ್ಗಳು ಪತ್ತೆಯಾಗಿದ್ದವು. ಹಾಗಾದರೆ ಇದರ ಅರ್ಥ ಏನಂದರೆ ಕ್ರಮೇಣವಾಗಿ ಈ ಹಿಂದಿನ 2 ಡೆಂಗ್ಯೂ ಕೇಸಸ್ಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ.
ಮತ್ತು ಇನ್ನೊಂದು ವಿಷಯ

ಏನಪ್ಪ ಅಂದರೆ ಈ ಡೆಂಗು ಸೊಳ್ಳೆಯ ಕೆಲವು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದರೆ ಈ ನಾವು ಈ ಸೊಳ್ಳೆಯ ಲಕ್ಷಣಗಳನ್ನು ತಿಳಿದುಕೊಂಡರೆ ನಾವು ಈ ಸೊಳ್ಳೆಯಿಂದ ಹೇಗೆ ಪಾರಾಗಬಹುದು ಅಂತ ನಮಗೆ ಗೊತ್ತಾಗುತ್ತದೆ. ಅದಕ್ಕೋಸ್ಕರ ಈ ಸೊಳ್ಳೆಯ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಈಡಿಸ್ ಈಜಿಪ್ಟಿ ಎಂಬ ಜಾತಿಯ ಸೊಳ್ಳೆಯಿಂದ ಹರಡುತ್ತದೆ. ಎಸ್ಪೆಷಲಿ ಹೆಣ್ಣು ಜಾತಿಯ ಈಡಿಸ್ ಈಜಿಪ್ಟಿ ಸೊಳ್ಳೆ, ಅದು ಲಕ್ಷಣ ಏನಪ್ಪ ಅಂದರೆ ಅದು ಡೇ ಬೈಟರ್ ಅಂತ ಹೇಳ್ತೀವಿ. ಡೇ ಬೈಟರ್ ಅಂದರೆ ಹಗಲಿನ ಹೊತ್ತಿನಲ್ಲಿ, ಅಂದರೆ ಮುಂಜಾನೆಯ ಹೊತ್ತಿನಲ್ಲಿ ಈ ಸೊಳ್ಳೆಯು ಆ್ಯಕ್ಟಿವ್ ಆಗಿರುತ್ತದೆ ಮತ್ತು ಆ ಸಮಯದಲ್ಲೇ ಈ ಸೊಳ್ಳೆಯು ಕಡಿಯುವುದು ಜಾಸ್ತಿ. ಸಂಜೆ ಹೊತ್ತಲ್ಲಿ ಏನು ಮಾಡುತ್ತೆ, ಅದು ಸಂಜೆ ಹೊತ್ತಲ್ಲಿ ಯೂಶಲಿ ಎಲ್ಲಿ ತಂಪಾಗಿರುವಂಥ ಜಾಗದಲ್ಲಿ ಅಥವಾ ಲೈಟ್ ಬೆಳಕು ಬೀಳದಿರೋಂಥ ಜಾಗದಲ್ಲಿ, ನೀವೇನೋ ಒಂದು ಮನೆಯಲ್ಲಿ ಒಂದು ಬಟ್ಟೆ ಏನಾರು ಒಣಗಾಕಿರ್ತೀರ ಅಥವಾ ಹ್ಯಾಂಗರಲ್ಲಿ ಏನಾರು ಹಾಕಿರ್ತೀರ ಅಥವಾ ಡೋರ್ ಹಿಂದೆ ಜಾಗ ಇರುತ್ತೆ, ಆ ಜಾಗದಲ್ಲಿ ಅದು ಅವಿತುಕೊಳ್ಳಿರುತ್ತದೆ. ಆ ಸೊಳ್ಳೆಯನ್ನು ಹೆಂಗೆ ಐಡೆಂಟಿಫೈ ಮಾಡೋದು, ಎಲ್ಲ ಸೊಳ್ಳೆಗೂ ಅದಕ್ಕೆ ಏನಾದರೂ ಬೇರೆ ಡಿಫ್ರೆನ್ಸ್ ಏನಿರ್ತಾವ? ಹೌದು, ಈ ಸೊಳ್ಳೆ ಏನಿದೆ ಅಲ್ಲ, ಈ ಸೊಳ್ಳೆಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ನಾವು ಟೈಗರ್ ಮಸ್ಕಿಟೋ ಅಂತ ಹೇಳ್ತೀವಿ. ಟೈಗರ್ ಅಂದರೆ ಏನು, ಮೈ ಮೇಲೆ ಒಂದು ಪ್ಯಾಚ್ ಇರುತ್ತೆ. ಟೈಗರಲ್ಲಿ ಯೂಶಲಿ ಹಳದಿ ಮತ್ತು ಕರಿ ಪ್ಯಾಚ್ ಇರುತ್ತೆ, ಅದೇ ರೀತಿಯಲ್ಲಿ ಈ ಸೊಳ್ಳೆಯಲ್ಲಿ ಬಿಳಿ ಮತ್ತು ಕಪ್ಪು ಪ್ಯಾಚ್ ಇರುತ್ತದೆ. ಸೊ ಇದನ್ನು ಟೈಗರ್ ಮಸ್ಕಿಟೋ ಅಂತಲೂ ಹೇಳ್ತೀವಿ. ಮತ್ತು ಈ ಸೊಳ್ಳೆ ಎಷ್ಟು ದೂರ ಹಾರಬಲ್ಲೋದು ಮತ್ತು ಎಷ್ಟು ಎತ್ತರ ಹಾರಬಲ್ಲೋದು, ಈ ಸೊಳ್ಳೆ ಅದು ತಾನು ಮೊಟ್ಟೆ ಇಟ್ಟು ಅದು ಬ್ರೀಡಿಂಗ್ ಅಂತ ಏನು ಹೇಳ್ತೀವಲ್ಲ, ಆ ಜಾಗದಿಂದ ನಾರ್ಮಲಿ ಒಂದು 100 ಮೀಟರ್ ಸುತ್ತಳತೆಯಲ್ಲಿಯೇ ಇರುತ್ತದೆ, ಅದಕ್ಕಿಂತ ಜಾಸ್ತಿ ದೂರ ಹೋಗಲ್ಲ. ಸೊ ಇದರ ಮಹತ್ವ ಏನಪ್ಪ ಅಂದರೆ, ಈಗ ನಮಗೆ ಒಂದು ನಮ್ಮ ಏರಿಯಾದಾಗೋ ಅಥವಾ ನಾವು ಇರೋ ಒಂದು ಓಣೆ ಒಳಗೋ ಒಂದು ಪೇಷಂಟ್ ಡೆಂಗ್ಯೂ ಫೀವರ್, ಒಂದು ಮನೇಲಿ ಒಂದು ಮಗುಗೆ ಅಥವಾ ಯಾರಿಗೂ ಒಂದು ಡೆಂಗ್ಯೂ ಜ್ವರ ಬಂದಿದೆ ಅಂದರೆ, ನಾವು ಇಮಿಡಿಯೇಟಾಗಿ ಆ ಲೋಕಲ್ ಗೌರ್ಮೆಂಟ್ನವರಿಗೆ ಅಥವಾ ಹೇಳಿ ಅಥವಾ ಕಾರ್ಪೊರೇಷನ್ನವರಿಗೆ ಹೇಳಿ ಇನ್ಫಾರ್ಮ್, ಇದೆಲ್ಲ ನೋಟಿಫೈಯಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಈ ಕಾಯಿಲೆ ಕಂಡು ಬಂದರೆ ನಾವು ಗೌರ್ಮೆಂಟಿಗೆ ಇನ್ಫಾರ್ಮ್ ಮಾಡಲೇಬೇಕು ಈ ಥರ ಒಂದು ಜ್ವರ ಕಂಡು ಬಂದಿದೆ ಅಂತ. ಯಾಕಂದರೆ ಇದು ಈಗ ನಾವು ಹೇಳಿದ್ನಲ್ಲ 100 ಮೀಟರ್, ಈ 100 ಮೀಟರ್ ಸುತ್ತಳತೆ ನಾವು ಅದನ್ನ ಕರೆಕ್ಟಾಗಿ ಪ್ರೊಟೆಕ್ಷನ್ ಮಾಡಿಕೊಂಡು ಅದು ಕೆಲವೊಂದು ಸ್ಪ್ರೇ ಎಲ್ಲ ಬರ್ತದೆ, ಅದು ಸ್ಪ್ರೇ ಎಲ್ಲ ಕೊಟ್ಬಿಟ್ರೆ ನಾವಲ್ಲಿ ಸೊಳ್ಳೆನ ಕಂಟ್ರೋಲ್ ಮಾಡಿಬಿಡ್ಬೋದು. ಸೊ ಅದಕ್ಕೋಸ್ಕರ ಇದೊಂದು ನಾವು ತಿಳ್ಕೊಬೇಕು. ಇನ್ನೊಂದು ಏನಪ್ಪ, ಇದು ಎತ್ತರ ಎಷ್ಟು ಹಾರಬಲ್ಲದು, ಈ ಸೊಳ್ಳೆಯು 15 ಮೀಟರ್ ಮಟ್ಟ ಹಾರಬಲ್ಲದು. ಅಂದರೆ ಎತ್ತರವಾದಂಥ ಪ್ರದೇಶ, ಹೈ ಆಲ್ಟಿಟ್ಯೂಡ್ ಜಾಗ ಅಂತೇನು ಹೇಳ್ತೀವಲ್ಲ, ಈಗ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಲಡಾಖ್ ಅನ್ನೋ ಜಾಗದಲ್ಲಿ ಸೊಳ್ಳೆ ಕಂಡು ಬಂದಿಲ್ಲ. ಯಾಕಂದರೆ ಅದು ಎತ್ತರವಾದ ಜಾಗ, ಅಷ್ಟು ಎತ್ತರ ಸೊಳ್ಳೆ ಹಾರಕ್ಕೆ ಹೋಗಲ್ಲ. ಮತ್ತು ಇದು ಆ ಸೊಳ್ಳೆಗೆ ಕೆಲವೊಂದು ಫೇವ್ರೇಟ್ ಸ್ಪಾಟ್ಸ್ ಇರ್ತವೆ. ಫೇವ್ರೇಟ್ ಸ್ಪಾಟ್ ಅಂದರೆ ಅದಕ್ಕೆ ಇಷ್ಟವಾದ ಜಾಗ. ಇಷ್ಟವಾದ ಜಾಗ ಅಂದರೆ ಯಾವುದು? ಇನ್ನೊಂದು ಏನಂದರೆ, ಆ ಸೊಳ್ಳೆ ನಿಂತ ನೀರಿನಲ್ಲಿ ಅದನ್ನು ತನ್ನ ಬ್ರೀಡಿಂಗ್ ಸಂತತಿಯನ್ನು ಇದು ಮಾಡುತ್ತದೆ. ಸೊ ಈ ಸೊಳ್ಳೆಯು ಹರಿಯುವ ನೀರಿನಲ್ಲಿ ಸಂತತಿಯನ್ನು ಇದು ಮಾಡುವುದಿಲ್ಲ, ನಿಂತ ನೀರಿನಲ್ಲಿ ಮಾಡುತ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದ್ರ ಪೆಕ್ಯುಲರಿಟಿ, ಶುದ್ಧವಾದ ನೀರಿನಲ್ಲಿ ಇದು ಸಂತತಿ ಅಥವಾ ಬ್ರೀಡಿಂಗನ್ನು ಮಾಡುತ್ತದೆ. ಶುದ್ಧ ನೀರು, ನಿಂತ ನೀರು, ಬೆಳಗಿನ ಜಾವ. ಶುದ್ಧ ನೀರು ಅಂದರೆ ಹೇಗೆ, ಈಗ ಯಾವ ತಿಂಗಳಿದು? ಮೇ ತಿಂಗಳು. ಈ ಮೇ ತಿಂಗಳಲ್ಲಿ ನಾವು ಡೆಂಗು ದಿನಾಚರಣೆ ಅಂತ ಯಾಕೆ ಮಾಡ್ತಿದ್ದೀವಿ, ಇದು ಮಳೆಗಾಲ ಶುರುವಾಗುವ ಸೀಸನ್. ಸೊ ಈ ತಿಂಗಳಲ್ಲಿ ಏನಾಗುತ್ತೆ, ಮಳೆ ಬರುತ್ತೆ. ಈಗ ಮಳೆ ಬಂತು ಅಂದರೆ ಏನಾಗುತ್ತೆ, ಈಗ ನಾವು ಕೆಲವು ಈ ತೆಂಗಿನಕಾಯಿ ಚಿಪ್ಪಿರುತ್ತೆ, ಅದನ್ನ ತೆಂಗಿನಕಾಯಿ ಒಡೆದು ಕೊಬ್ಬರಿ ತೆಗೆದು ಚಿಪ್ಪನ್ನ ಚೆಲ್ಬಿಡ್ತಾರೆ. ಆ ಚಿಪ್ಪು ಚೆಲ್ದಾಗ ಏನಾಗ್ತದೆ, ಈ ಮಳೆ ಒಡೆಯುತ್ತದೆ. ಮಳೆ ಬಂದಾಗ ಏನಾಗ್ತದೆ, ನೀವು ನೋಡಿರ್ತೀರಿ ಸುತ್ತಮುತ್ತ, ಆ ಚಿಪ್ಪಿನಲ್ಲಿ ನೀರು ಕೊಳಕೊಂಡಿರ್ತದೆ. ಆ ನೀರು ಹೇಗಿರುತ್ತೆ ಹೇಳಿ, ಶುದ್ಧವಾದ ನೀರಿರುತ್ತೆ. ಆ ನೀರಿನಲ್ಲಿ ಆ ಸೊಳ್ಳೆ ಬಂದು ಮೊಟ್ಟೆ ಇಟ್ಟು ತನ್ನ ಬ್ರೀಡಿಂಗನ್ನು ಸ್ಟಾರ್ಟ್ ಮಾಡುತ್ತದೆ. ಹಾಗೆ ಮತ್ತೆ ಎಲ್ಲೆಲ್ಲಿ ಇರುತ್ತೆ, ಈಗ ಟೈರ್ಸ್ ಚೆಲ್ಲಿರ್ತಾರೆ, ವೇಸ್ಟ್ ಆಗಿರೋ ಟೈರ್, ಆ ಟೈರ್ಗೆ ಮಳೆ ಬಂತು, ನೀರು ಹೈಟ್ ಬಂತು ಹೋಯಿತು, ಆ ಟೈರಲ್ಲೂ ನೀರು ಕಲೆಕ್ಟ್ ಆಗಿರ್ತದೆ. ಅದೇ ರೀತಿ ನಿಮ್ಮ ಮನೆ ಮೇಲೆ ಏನೋ ಒಂದು ಹಳೆಯದು ಯೂಸ್ ಆಗಲಿಲ್ಲದ ಪಾಟ್ ಇಟ್ಟಿರ್ತೀರಿ, ಅಥವಾ ಫ್ಲವರ್ ವಾಸ್, ಮನೆಯೊಳಗೆ ಫ್ಲವರ್ ವಾಸ್ ಇಟ್ಕೊಂಡಿರ್ತೀರಿ, ಫ್ಲವರ್ ವಾಸ್ ಒಳಗೆ ನೀರು ಹಾಕಿ ಒಂದು ಪ್ಲಾಸ್ಟಿಕ್ಕಿನ ಗಿಡ ಏನೋ ಹಾಕಿಟ್ಟಿರ್ತೀರಿ, ಅದು ನೀರು ತಿಂಗಳಗಂಟ್ಲಿ 15 ದಿವಸಗಂಟ್ಲಿ ಚೇಂಜೇ ಮಾಡಿರಲ್ಲ. ಆ ಫ್ಲವರ್ ವಾಸು ಕ್ಲೀನ್ ವಾಟರ್ ಇರುತ್ತೆ, ಅಲ್ಲಿ ಬಂದು ಅದ್ರ ಸೊನ್ನ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ಒಂದು 8-15 ದಿವಸಗಳಿಗೆ ಅದರಿಂದ ಮತ್ತೆ ಮರಿ ಡೆಂಗು ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಅದೇ ರೀತಿ ಈ ಥರ ಏನು ಕ್ಲೀನ್ ವಾಟರ್ ಕಲೆಕ್ಟ್ ಆಗೋಂಥ ಜಾಗ ಇರುತ್ತಲ್ಲ, ಅದನ್ನು ನಾವು ಮೇನಾಗಿ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಅಲ್ಲೇ ತನ್ನ ಬ್ರೀಡಿಂಗ್ನ ಮಾಡೋದು. ಇದೆಲ್ಲ ಈ ಡೆಂಗ್ಯೂ ಜ್ವರದ ಸೊಳ್ಳೆಯ ಲಕ್ಷಣಗಳು. ಸೊ ನಾವು ಇವನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಟ್ರೆ ನಾವು ಇದು ಸೊಳ್ಳೆಯಿಂದ ಕಡಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಈ ಜ್ವರ ಬಂದಿದೆ, ಅದನ್ನ ನಾವು ಏನು ನೆಕ್ಸ್ಟ್ ಏನು ಮಾಡಬೇಕು? ಈಗ ನಾನು ಮುಂಚೆ ಹೇಳಿದ್ನಲ್ಲ, ಹೈ ಗ್ರೇಡ್ ಫೀವರ್ ಅಥವಾ ತೀವ್ರವಾದ ಜ್ವರ
ಮೈಕೈ ನೋವು, ಜಾಯಿಂಟ್ ಪೇನ್, ತೀವ್ರವಾದ ಜಾಯಿಂಟ್ ಪೇನ್, ಕಣ್ಣು ನೋವು, ಬೆನ್ನು ನೋವು,

0: ತಲೆನೋವು, ವಾಂತಿ, ಮಗು ಏನೂ ಆಹಾರ ಸೇವಿಸ್ತಿಲ್ಲ, ಪಾಪು ಯಾಕೋ ರೀಸಸ್ ಕಡಿಮೆ ಮಾಡ್ತಿದೆ, ಅಥವಾ ಕೆಲವು ಸತಿ ಇನ್ನೂ ತೀವ್ರವಾದ ಜ್ವರ ಬಂದಿತ್ತು, ಜ್ವರದ ತೀವ್ರ ಸ್ಟೇಜ್ನಲ್ಲಿತ್ತು ಅಂದರೆ ಮೈಯೆಲ್ಲ ಬಾವು ಬರಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಅಥವಾ ಮೈ ಮೇಲೆ ಒಂದು ಕೆಂಪು ರ್ಯಾಷಸ್ ಕಾಣಿಸ್ಕೊಂತಿರ್ತೈತಿ. ಈ ಥರ ಲಕ್ಷಣಗಳು ಯಾವುದೇ ಮಗುವಲ್ಲಿ ಅಥವಾ ದೊಡ್ಡವರಲ್ಲಿ ಯಾರಿಗೇ ಕಂಡುಬಂದರೂ ಇಮ್ಮಿಡಿಯೇಟಾಗಿ ನಿಮ್ಮ ಹತ್ತಿರವಾದ ಆಸ್ಪತ್ರೆ ಅಥವಾ ವೈದ್ಯರನ್ನು ಭೇಟಿಯಾಗಬೇಕು, ಕಾದು ಕುಳಿತುಕೊಳ್ಳುವುದಿಲ್ಲ. ಮತ್ತು ಇದರ ಟ್ರೀಟ್ಮೆಂಟ್, ಚಿಕಿತ್ಸೆ ಪ್ರಕ್ರಿಯೆ ಏನು? ಇದರ ಚಿಕಿತ್ಸೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮೇನ್ ಏನಪ್ಪ ಅಂದರೆ ನಾವು ಮೈಯಲ್ಲಿ ನೀರಿನಂಶ ಕಡಿಮೆ ಆಗಲಿಲ್ಲ ನೋಡ್ಕೊಳೋದು, ಯಾಕಂದರೆ ಈ ಜ್ವರದಲ್ಲಿ ಮೈಯಲ್ಲಿ ನೀರಿನಂಶ ಕಡಿಮೆ ಆಗಿ ಅದರ ಕಾಂಪ್ಲಿಕೇಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಈ ಜ್ವರದ ಕಾಂಪ್ಲಿಕೇಶನ್ಸ್ ಏನು? ಈ ಡೆಂಗ್ಯೂ ಜ್ವರ ಯಾಕೆಲ್ಲರೂ ಇಷ್ಟದಿರ್ತಾರೆ ಅಂದರೆ ಈ ಜ್ವರದಲ್ಲಿ ಇಂಥ ಕಾಂಪ್ಲಿಕೇಶನ್ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ನೀವು ಯಾವ್ದಾರೇ ಕಾಂಪ್ಲಿಕೇಶನ್ ನೀಡಿರಿ ಆ ಕಾಂಪ್ಲಿಕೇಶನ್ ನಾವು ಈ ಜ್ವರದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಲಿವರಿಗೂ ಎಫೆಕ್ಟ್ ಮಾಡುತ್ತೆ, ಹಾರ್ಟಿಗೂ ಎಫೆಕ್ಟ್ ಮಾಡುತ್ತೆ, ಮೆದುಳಿಗೂ ಎಫೆಕ್ಟ್ ಮಾಡುತ್ತೆ. ಮೆದುಳಿಗೆ ಎಫೆಕ್ಟ್ ಮಾಡಿ ಪಿಟ್ಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಕೆಲವು ಸತಿ ಬ್ಲಡ್ಡಿಗೂ ಎಫೆಕ್ಟ್ ಆಗುತ್ತೆ, ನಮ್ಮ ಬ್ಲಡ್ ಏನು ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಟೈಮ್ನಲ್ಲಿ ನಮ್ಮ ರಕ್ತ ಹೆಪ್ಪುಗಟ್ಟುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತದೆ. ಮತ್ತು ಕೆಲವು ಸತಿ ಮೈಯಲ್ಲಿ ನೀರಿನಂಶ ತೀರಾ ಕಡಿಮೆ ಆದಾಗ ಬಿ ಪಿ ಲೋ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಬಿ ಪಿ ಲೋ ಆಗುತ್ತೆ ಅಂದರೆ ಹಾರ್ಟ್ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಶನ್. ನೆಕ್ಸ್ಟ್ ನಾವು ಈ ಜ್ವರನ ಹೇಗೆ ತಡೆಗಟ್ಬೋದು? ಒಂದು, ನಾನು ಆವಾಗಲೇ ಹೇಳಿದ್ನಲ್ಲ, ಆ ಸೊಳ್ಳೆಯ ಲಕ್ಷಣಗಳನ್ನು ಅದಕ್ಕೆ ನಾವು ಕಡಿವಾಣ ಹಾಕಬೇಕು. ಒಂದು, ಸೊ ಈ ವರ್ಷದ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ಗೌರ್ಮೆಂಟಿಂದ ಏನು ಹೇಳಿದರೆ ಕ್ಲೀನ್ ಚೆಕ್ ಕವರ್. ಕ್ಲೀನ್ ಅಂದರೆ ಎಲ್ಲಿ ನಿಂತ ನೀರು ಇರುತ್ತೆ ಅದನ್ನ ಕ್ಲೀನ್ ಮಾಡಬೇಕು, ಮತ್ತು ಮನೆ ಸುತ್ತಮುತ್ತ ಎಲ್ಲ ಚೆಕ್ ಮಾಡಬೇಕು, ಎಲ್ಲೆಲ್ಲಿ ನೀರು ನಿಂತ್ಕೊಂಡಿದೆ, ಎಲ್ಲೆಲ್ಲಿ ನೀರು ಕಲೆಕ್ಟ್ ಆಗ್ತದೋ ಅನ್ನೋ ಚೆಕ್ ಮಾಡಬೇಕು. ಅಥವಾ ಕೆಲವು ಸತಿ ಏನಾಗುತ್ತೆ, ಮನೆ ಮೇಲೆ ನೀರಿನ ಟ್ಯಾಂಕ್ ತುಂಬಿಟ್ಟಿರ್ತಾರೆ, ಅದನ್ನೆಲ್ಲ ಕವರ್ ಮಾಡಬೇಕು. ಸೊ ಕ್ಲೀನ್ ಚೆಕ್ ಕವರ್, ಇದು ಮೂರನ್ನೂ ಅಳವಡಿಸ್ಕೋಬೇಕು. ಮತ್ತು ಡೆಂಗ್ಯೂ ಜ್ವರ ಕಂಡುಬಂದಲ್ಲಿ, ಕೇಸಸ್ ಕಂಡುಬಂದಲ್ಲಿ ಅದು ಸ್ಪ್ರೇ ಎಲ್ಲ ಮಾಡಬೇಕಾಗುತ್ತೆ. ಮತ್ತು ಮನೆಯಲ್ಲಿ ಸ್ವಲ್ಪ ಸ್ವಂತ ರಕ್ಷಣೆಗೋಸ್ಕರ ಮಸ್ಕಿಟೋ ರಿಪೆಲೆಂಟ್ಸ್ ಯೂಸ್ ಮಾಡ್ಬೋದು, ಮಸ್ಕಿಟೋ ನೆಟ್ಸ್ ಯೂಸ್ ಮಾಡ್ಬೋದು, ದಟ್ ಈಸ್ ಸೇಫರ್ ಅಥವಾ ಸೇಫ್, ಯಾಕಂದರೆ ಅದರಲ್ಲಿ ಯಾವುದೇ ಕೆಮಿಕಲ್ ಇರೋಲ್ಲ, ಬೆಸ್ಟ್ ಅದಕ್ಕೆ. ಮತ್ತು ಅದು ಕರೆಂಟು ಬೇಕಾಗಲ್ಲ, ಮಸ್ಕಿಟೋ ನೆಟ್ಸ್ ಬೆಸ್ಟ್. ಯೂಶಲಿ ಬೆಳಗ್ಗೆ ಟೈಮ್ನಾಗ ಮಲ್ಕೋರು ಮಸ್ಕಿಟೋ ನೆಟ್ಸ್ನ ಉಪಯೋಗಿಸ್ಲೇಬೇಕು. ಮತ್ತು ಕೆಲವೊಂದು ಫಿಶಸ್ ಬಂದಿದ್ದವು, ಅವು ನಿಂತ ನೀರಲ್ಲಿ ಬಿಡುವಂಥವು, ಅವು ಆ ಸೊಳ್ಳೆಯ ಮರಿಗಳನ್ನು ತಿಂತವೆ. ಮತ್ತು ಸಣ್ಣ ಮಕ್ಕಳಿಗೆ ಯೂಶಲಿ ಹೊರಗಡೆ ಆಟಾಡೋಕೆ ಹೋಗ್ಬೇಕಾದ್ರೆ ಬೆಳಗಿನ ಜಾವದಲ್ಲಿ ಫುಲ್ ಸ್ಲೀವ್ಸ್ ಅಂದರೆ ತೋಳು ಫುಲ್ ಇರುತ್ತಲ್ಲ ಆ ಥರ ಶರ್ಟ್ಸ್ ಹಾಕಬೇಕು, ಸ್ವಲ್ಪ ಆದಷ್ಟು ಪ್ಯಾಂಟ್ಗಳನ್ನೇ ಯೂಸ್ ಮಾಡಬೇಕು. ಇದರಿಂದ ನಮಗೆ ಒಂದು ಪರ್ಸ್ನಲ್ಲಿ ನಮಗೂ ಒಳ್ಳೆಯದಾಗುತ್ತೆ, ನಮ್ಮ ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಒಂದು ಸಮಾಜಕ್ಕೆ ಬರ್ಡನ್ನು ತಪ್ತದೆ. ಹಾಗಾಗಿ ನಾವು ಈ ಜ್ವರದ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಅದಕ್ಕೆ ಕ್ರಮವಾಗಿ ಅನುಸರಿಸಿದ ಈ ರೋಗವನ್ನು ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಬಹಳ ವಿಸ್ತೃತವಾಗಿ ನೀವು ವಿವರಣೆಗಳನ್ನು ಕೊಟ್ಟಿದ್ದೀರಿ. ಇನ್ನು ನಮ್ಮ ಕೇಳುಗರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀವು ಹೇಳಬೇಕು. ಹಲೋ
2: ಹಲೋ, ಎಸ್ ಟಿ ಎಂ ಡಾಕ್ಟರ್ ಅಲ್ರಿ?
1: ಹಾಂ, ಎಸ್ ಟಿ ಎಂ ಡಾಕ್ಟರ್ ಕಾರ್ಯಕ್ರಮ. ಹಲೋ
2: ಹಲೋ ಡಾಕ್ಟರ್, ನಮಸ್ಕಾರ ಡಾಕ್ಟರ್ ಜಿ.
1: ನಮಸ್ತೆ, ಧ್ರುವ ಅವರ ಪ್ರಶ್ನೆ ಕೇಳ್ರಿ.
2: ಹನುಮಸಾಗರ್ ಹನುಮಸಾಗರ್ ಮಾತಾಡ್ಕೊತೀನಿ.
1: ಹಾಂ, ಹನುಮಸಾಗರ್ ಅವರ ಕೇಳ್ರಿ ಪ್ರಶ್ನೆ.
2: ಪ್ರಿವೆಂಟಿವ್ ಮೆಷರ್ಸ್ ಅಂತೇಳಿ, ಮತ್ತೆ ಕೋವಿಡ್ಗೆ ಮತ್ತೆ ವೈರಸ್ ಡಿಫ್ರೆನ್ಸ್ ಏನಾಗ್ತದೆ? ಒಂದು, ಆಮೇಲೆ ಈ ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಿ ಕೆಮಿಲಿ ಪ್ಲಾನಿಂಗ್ ಮಾಡ್ತಾರೆ, ಈಗ ಆಗ್ತದೆ ಕ್ವಶನ್.
0: ಹಲೋ, ಹಾಂ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಸದ್ಯಕ್ಕೆ ಡೆಂಗ್ಯೂ ವ್ಯಾಕ್ಸಿನ್ ಅಪ್ರೂವ್ ಆಗಿದೆ, ಬೇರೆ ದೇಶದಲ್ಲಿ ಡೆಂಗ್ಯೂ ವ್ಯಾಕ್ಸಿನನ್ನು ಕೊಡ್ತಾ ಇದ್ದಾರೆ, ನಮ್ಮ ಇಂಡ್ಯಾದಲ್ಲೂ ಕೊಡಬೇಕಂತ ಪ್ಲ್ಯಾನ್ ಆಗಿದೆ. ಸದ್ಯಕ್ಕೆ ಅದು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರು ಬೇರೆ ದೇಶದಲ್ಲಿದ್ದಾರೆ, ಅದನ್ನು ನಾವು ಇಂಪೋರ್ಟ್ ಮಾಡ್ತಿದ್ದೀವಿ, ಅದನ್ನ ಕೊಡಲಿಕ್ಕೆ ಸದ್ಯದರಲ್ಲೇ ಅದು ವ್ಯಾಕ್ಸಿನ್ ಬರಲಿದೆ. ಒಂದು, ಇನ್ನೊಂದು, ಸದ್ಯ ನಮ್ಮ ಇಂಡ್ಯಾದಲ್ಲೇ ಆ ವ್ಯಾಕ್ಸಿನನ್ನು ಸ್ವಂತ ಉತ್ಪತ್ತಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಸದ್ಯದಲ್ಲೇ ಆ ವ್ಯಾಕ್ಸಿನ್ ಬರಲಿದೆ.
1: ಹಲೋ
2: ಹಲೋ, ಎಸ್ ಟಿ ಎಂ ಡಾಕ್ಟರ್ ಅಲ್ರಿ?
1: ಹಾಂ ಹೌದು, ಎಸ್ ಟಿ ಎಂ ಡಾಕ್ಟರ್ ಕಾರ್ಯಕ್ರಮ.
2: ಅದೇ ಮಂಜುನಾಥ್ ನಾಳೆ ಮಾತಾಡೋದ್ರಿ, ಹಳೆ ಹುಬ್ಳಿಯಿಂದ.
1: ಹಾಂ, ನಿಮ್ಮ ಪ್ರಶ್ನೆ ಕೇಳ್ರಿ.
2: ಅದೇ ಡೆಂಗ್ಯೂ ಜ್ವರದ ಬಗ್ಗೆ ಅದಲ್ರಿ ಇವತ್ತು?
1: ಹೌದು.
2: ಹಾಂ, ಅದನ್ನ ಬಗ್ಗೆ ಕೊಡು ಡಾಕ್ಟರ್ ಕಡೆ.
1: ಹಾಂ ಡಾಕ್ಟರ್ ಕೇಳ್ತಾ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳ್ರಿ. ಇದೀಗ ಡಾಕ್ಟರ್ ಬಹಳಷ್ಟು ಒಳ್ಳೆಯ ವಿವರಣೆಗಳನ್ನ ಕೊಟ್ಟರು, ನೀವು ಮೊದಲಿನಿಂದ ಕೇಳ್ತಾ ಇದ್ರೆ ಗೊತ್ತಾಗಿರ್ತಿತ್ತು. ಹಲೋ
3: ಹಲೋ
1: ಹಲೋ
3: ಹಾಂ ಹಲೋ

0: ಹಲೋ, ನಿಮ್ ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು? ಹೌದು, ನಿಮ್ಮ ಪ್ರಶ್ನೆ ಕೇಳ್ರಿ. ಅದಕ್ಕೆ ನೀವು ಅದನ್ನ ಹೇಳೋದ್ರೊಳಗ ಸಮಯ ವ್ಯರ್ಥ ಆಗ್ತದ. ನಿಮ್ಮ ಪ್ರಶ್ನೆ ಕೇಳ್ರಿ.
1: ನಮ್ ಪ್ರಶ್ನೆ ಏನಿಲ್ರಿ, ಡ್ರೈವನ್ ಕಾಲ ಕಟ್ ಮಾಡ್ರಿ, ತಗೋಬೇಡ.
0: ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ?
2: ಮೇಡಮ್, ನಾನು ರಾಘವ ತಾಲೂಕ್ ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ್ ಮಾತಾಡಿದ್ರೆ.
0: ಹಾ, ಶಿವಲಿಂಗಯ್ಯನವರ ಪ್ರಶ್ನೆ ಕೇಳ್ರಿ.
2: ಡಾಕ್ಟರ್ ಅವ್ರಿಗೆ ನಮಸ್ಕಾರ.
3: ನಮಸ್ತೆ ಹೇಳಿ.
2: ಹಾ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಈ ಡೆಂಗ್ಯೂ ತರುವಂತದ್ದು ಮತ್ತು ಚಿಕನ್ ಗುಂಡ್ಯಾಗ ತರುವಂತದ್ದು ಒಂದೇ ಅಂತಾರೆ, ಅದೇ ಯಾಕೋ ಸ್ವಲ್ಪ ವಿವರಣೆ ಕೊಡಲ್ಲ ಸರ್.
3: ಒಳ್ಳೆ ಪ್ರಶ್ನೆ.
2: ಇಡೀ ಈಜಿಪ್ಟಿ ಅನ್ನೋಂಥ ಸೊಳ್ಳೆ ಡೆಂಗ್ಯೂಕ್ಕೂ ತರ್ತದೆ, ಡೆಂಗ್ಯೂ ರೋಗನೂ ತರ್ತದ್ರೆ, ಮತ್ತು ಚಿಕನ್ ಗುಣ್ಯಾನು ತರ್ತದ್ರೆ, ಒಂದು ಸೊಳ್ಳೆ ಎರಡು ರೋಗ ಹ್ಯಾಂಗಿರೋ ಸ್ವಲ್ಪರಲ್ಲಿ ಏನಾರು ವಿವರ ಮಾಡ್ತೀರಿ ಸರ್?
3: ಹಾಂ, ಡೆಂಗ್ಯೂ ಜ್ವರಕ್ಕೂ ಮತ್ತು ಚಿಕನ್ ಗುಣಕ್ಕೂ ಕೆಲವೊಂದು ಲಕ್ಷಣಗಳು ಸೇಮ್ ಇರುತ್ತೆ. ಎರಡು ಇನಿಷಿಯಲ್ ಅಂದರೆ ಮೊದಲಿಗೆ ಅದರದ್ದು ಪ್ರೆಸೆಂಟೇಷನ್ ಹಾಗೆ ಇರುತ್ತೆ. ಬಟ್ ಚಿಕನ್ ಗುಣ್ಯದಲ್ಲಿ ಏನಿದೆ ಅಲ್ಲ, ಜ್ವರದ ತೀವ್ರತೆ ಡೆಂಗ್ಯೂ ಜ್ವರದಷ್ಟು ಇರೋದಿಲ್ಲ, ಒಂದರಿಂದ ಎರಡು ದಿವಸ ಅಷ್ಟೇ ಜ್ವರ ಇರುತ್ತೆ. ಮತ್ತು ನಾನು ಹೇಳ್ದಂಗೆ ವಾಂತಿ, ಹೊಟ್ಟೆ ನೋವು, ಮಗು ಅಥವಾ ಆಹಾರ ಸೇವಿಸದೇ ಇರೋದು ಆ ಥರ ಏನೂ ಆಗಲ್ಲ. ಸ್ವಲ್ಪ ಜಾಯಿಂಟ್ ಪೇನ್ ಇರ್ತವೆ. ಜಾಯಿಂಟ್ ಪೇನ್ ಅಂದರೆ ಯಾವ ಥರ ಜಾಯಿಂಟ್ ಪೇನು? ಚಿಕನ್ ಗುಂದಿಯಲ್ಲಿ ಈಗ ಕೈ ಬಳ್ಳು, ಆ ಸಣ್ಣ ಸಣ್ಣ ಜಾಯಿಂಟ್ ಪೇನ್ಸ್ ಇರ್ತವೆ. ಈ ಡೆಂಗ್ಯೂ ಜ್ವರದಲ್ಲಿ ಹೆಂಗೆ ಅಂದರೆ ದೊಡ್ಡ ದೊಡ್ಡ ಜಾಯಿಂಟ್ ಪೇನ್ಸ್ ಇರ್ತವೆ. ಜಾಯಿಂಟು, ಮಸಲ್ ಎಲ್ಲ ಪೇನ್ ಇರುತ್ತೆ. ತಲೆನೋವು ಇರುತ್ತೆ, ಕಣ್ಣಿಂದ ಪೇನ್ ಇರುತ್ತೆ, ಬೆನ್ನು ನೋವು ಇರುತ್ತೆ, ಎಲ್ಲ ಇರುತ್ತೆ. ಚಿಕನ್ ಗುಂದಿಯಲ್ಲಿ ಆ ಥರ ಇರೋದಿಲ್ಲ. ಮತ್ತು ಜ್ವರದ ತೀವ್ರತೆ ಕಡಿಮೆ, ಒಂದರಿಂದ ಎರಡು ದಿವಸದಲ್ಲಿ ಜ್ವರ ಹೋಗ್ಬಿಡುತ್ತೆ ಚಿಕನ್ ಗುಂದಿಯಲ್ಲಿ. ಆದರೆ ಡೆಂಗ್ಯೂ ಜ್ವರದಲ್ಲಿ ಏನಿದೆ, 3-7 ದಿವಸ, ಕೆಲವು ಸತಿ 9 ದಿವಸ ಮಟ್ಟನೂ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಇದೇ ಮೇನ್ ಡಿಫ್ರೆನ್ಸ್.
2: ಸರ್, ಇನ್ನೊಂದು ಸಣ್ಣ ಪ್ರಶ್ನೆ ಅದೇ, ವಿಶ್ವ ಡೆಂಗ್ಯೂ ದಿನ ಇವತ್ತರು ಇವತ್ತರಿ?
3: ಇವತ್ತಲ್ಲ, May 16.
2: May 16, ಪ್ರತಿ ವರ್ಷ May 16. ಯಾವ್ದು ಏನು ಅದನ್ನು
3: ಅದರ ಅಂಗವಾಗಿ ನಾವು ಇವತ್ತು ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಅದರ ವಿಶ್ವದ ಡೆಂಗ್ಯೂ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ.
0: ಹಲೋ
4: ಡಾಕ್ಟರ್, ಈ ಪ್ರಿವೆಂಟಿವ್ ಮೆಷರ್ಸ್ ಅಂದ್ರೆ
0: ನಮ್ಮ ಕೇಳುಗರಲ್ಲಿ ಒಂದು ಕೋರಿಕೆ, ಕೇಳಿದವರೇ ಪ್ರಶ್ನೆಗಳನ್ನು ಕೇಳಬಾರ್ದು, ಹೊಸ ಕೇಳುಗರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ವಿನಂತಿ. ಡಾಕ್ಟ್ರ್, ಈಗ ನೀವು ಹೇಳಿದ್ರಿ ಡೆಂಗಿ ಸೊಳ್ಳೆ ಯಾವ ಸೊಳ್ಳೆಯಿಂದ ಬರ್ತದೆ ಅಂಥೇಳಿ, ಆದರೂ ಕೂಡ ಇನ್ನೊಮ್ಮೆ ನಮ್ಮ ಕೇಳುಗರ ಮಾಹಿತಿಗಾಗಿ ಹೆಸರನ್ನು ಹೇಳ್ತೀರಿ?
3: ಡೆಂಗ್ಯೂ ಜೊಳ್ಳೆ ಈಡಿಸ್ ಈಜಿಪ್ಟಿ ಅಂತ, ಈಡಿಸ್ ಈಜಿಪ್ಟಿ ಅಂತ ಸೊಳ್ಳೆ,
0: ಈಡಿಸ್ ಈಜಿಪ್ಟಿ ಅನ್ನುವಂತಹ ಸೊಳ್ಳೆಯಿಂದ ಈ ಡೆಂಗಿ ಜ್ವರ ಹರಡ್ತದೆ.
3: ಹೌದು.
0: ಹಲೋ
2: ಹಲೋ
0: ಹಲೋ, ತಮ್ಮ ಹೆಸರು? ಹಲೋ,
2: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
2: ಶಿವಾನಂದ್ ಬಿರಾದಾರ್ ಅಂತ ಹೇಳಿ ಮೇಡಮ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕಿನಿಂದ ಕಾಲ್ ಮಾಡ್ತಾ ಇರೋ
0: ಬಿರಾದಾರ್ ಅವರ ಪ್ರಶ್ನೆ ಕೇಳ್ರಿ.
2: ಸರ್ ನಮಸ್ತೆ. ಮದ್ಯಪಾನ ಮತ್ತು ಧೂಮಪಾನ ಮಾಡೋದ್ರಿಂದ ಚಿಕನ್ ಗುನಿಯಾ ಮತ್ತು ಇದು ಡೆಂಗು ಬರಬಹುದಾ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.
3: ನಿಮ್ದು ಬಹಳ ತಪ್ಪು ಕಲ್ಪನೆ ಇದೆ, ಅದಕ್ಕೆ ಅದಕ್ಕೆ ಸಂಬಂಧನೇ ಇಲ್ಲ.
2: ಥ್ಯಾಂಕ್ ಯು ಸರ್.
3: ಓಕೆ ಓಕೆ.
0: ಹಲೋ,
4: ಈ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಯೂಸ್ ಮಾಡ್ತಾರೆ ಫಾರಿನ್ದಾಗೆ, ನಮ್ಮಲ್ಲಿ ಆ ಟೆಕ್ನಿಕ್ ಬಂದದೇನು ಡಾಕ್ಟರ್ ಕೇಳಬೇಕಾಯ್ತು.
0: ಸರಿ, ಇವರು ಸೊಳ್ಳೆಯ ನಿಯಂತ್ರಣಕ್ಕೆ ಇದಾಗಲೇ ನೀವು ಹೇಳಿದ್ರಿ, ಬಹುಶಃ ಮೀನುಗಳನ್ನು ಉಪಯೋಗಿಸಿ ಸೊಳ್ಳೆಗಳ ಸಂತತಿ ಕಡಿಮೆ ಮಾಡಬಹುದು ಅಂತ ನೀವು ಉತ್ತರ ಕೊಟ್ಟಿದ್ದೀರಿ.
3: ಅದು ಇನ್ನು ನಮ್ಮ ಇಂಡಿಯಾದೊಳಗೆ ಬಂದಿಲ್ಲ, ಫಾರಿನ್ನಲ್ಲಿ ಅದು ಮಸ್ಕಿಟೋ ಜೆನೆಟಿಕ್ ಇದು ಮಾಡ್ತಿದ್ದಾರೆ, ಅದು ಇನ್ನೂ ಬಂದಿದ್ದಿಲ್ಲ ಇಂಡಿಯಾದಲ್ಲಿ. ಈ ವ್ಯಾಕ್ಸಿನ್ ಆಲ್ಮೋಸ್ಟ್ 2-3 ಇಯರ್ಸ್ ಬ್ಯಾಕ್ ಫಾರಿನ್ನಲ್ಲಿದೆ. ಈಗ ನಮ್ಮ ಇಂಡಿಯಾದಾಗ ಈಗ ಜಸ್ಟ್ ಈ ವರ್ಷ ಲಾಸ್ಟ್ 2-3 ಮಂತ್ಸ್ ಬ್ಯಾಕನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದು ಅವೈಲೇಬಲ್ ಇದೆ, ಬಟ್ ಇನ್ನು ಪಬ್ಲಿಕ್ಕಾಗಿ ಬಂದಿಲ್ಲ ಅದು.
0: ಸರಿಗ, ಭಾಳಷ್ಟು ಜನ ಡೆಂಗಿ ಬಂತು ಅಂತ ಗುರ್ತು ಹಿಡ್ಕೊಳ್ಳಿಕ್ಕೆ ರಕ್ತದ ಪರೀಕ್ಷೆ ಮಾಡಿಸ್ಬೇಕು, ಅದನ್ನು ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಮಕ್ಕಳಿಗೆ ಪ್ಯಾರಾಸಿಟಮಾಲ್ ಗುಳಿಗೆಯನ್ನು ಸ್ವಯಂ ವೈದ್ಯ ಮಾಡ್ತಾರೆ, ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಂದು ಹಾಕ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಮಕ್ಕಳ ತಜ್ಞರು?
3: ಮೊದಲನೇದಾಗಿ ಯಾವುದೇ ಜ್ವರ ಬಂದಾಗ ನೋಡಬೇಕು ತೀವ್ರತೆ. ನಾ ಹೇಳಿದ್ನಲ್ಲ ಜ್ವರದ ತೀವ್ರತೆ, ಈ ಡೆಂಗ್ಯೂ ಜ್ವರದಲ್ಲಿ ಹೆಂಗಿರುತ್ತೆ, ನೀವು ಜ್ವರದ ಔಷಧಿ ಹಾಕಿದ್ರೂ ಕಂಟ್ರೋಲ್ ಆಗ್ತಿಲ್ಲ. ಒಂದು, ಆವಾಗ ನೀವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಇನ್ನು ಒಂದೇನು, ಮಗು ಒಟ್ಟೆ ಏನು ಆಹಾರ ಸ್ವೀಕರಿಸೋದಿಲ್ಲ, ಯಾಕಂದರೆ ಈ ಜ್ವರದಲ್ಲಿ ಮೊದಲು ಹೋಗುವುದೇ ಹಸು. ಹಸುವು ತೀವ್ರ ಕಡಿಮೆ ಆಗುತ್ತೆ, ಮಗು ಆಹಾರ ಸೇವಿಸೋದಿಲ್ಲ. ಒಂದು, ಇನ್ನೊಂದು ಸಣ್ಣ ಮಗು ಇದ್ದರೆ ಭಾಳ ಏನು ಕಿರಿಕಿರಿ ಅಂತ ಹೇಳ್ತೇವೆ, ಕಂಟಿನ್ಯೂಸ್ ಅಳುವುದು, ಯಾಕಂದರೆ ಆ ಮಗುಗೆ ಹೊಟ್ಟೆ ನೋವು ಇರುತ್ತದೆ,

0: ತಲೆನೋವು ಇರುತ್ತದೆ, ಮೈಕೈ ನೋವು ಇರುತ್ತದೆ, ನಮ್ಮ ಬ್ರೇಕ್ ಬೋನ್ ಫೀವರ್ ಅಂತ ಏನಿರಲ್ಲ, ತೀವ್ರವಾದ ಮೂಳೆಗಳು ಪೇಯ್ನ್ ಇರುತ್ತದೆ. ಸೊ ಒಂದು ದಿವಸ ಬೇಡ, ಮ್ಯಾಕ್ಸಿಮಮ್ ಅಂದರೆ 2 ದಿವಸ ಯಾವುದೇ ಜ್ವರ ಬರಲಿ ವೇಟ್ ಮಾಡ್ಬೋದು, ಜ್ವರದ ಔಷಧಿ ಹಾಕ್ಬೋದು. ಕಂಟ್ರೋಲ್ ಆಗ್ತಾ ಇಲ್ಲ ಅಥವಾ ಮೈ ಮೇಲೆ ರ್ಯಾಷಸ್ ಕಾಣಿಸ್ಕೊಂತಿದೆ, ಮಗು ಯಾಕೋ ಏನೂ ಆಹಾರ ಸೇವಿಸ್ತಿಲ್ಲ, ಮಗು ರೀಸಸ್ ಕಡಿಮೆ ಮಾಡ್ತಾ ಇದೆ, ಈ ಲಕ್ಷಣ ಕಂಡ ಕೂಡಲೇ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು.
1: ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ?
2: ಮೇಡಮ್ ಶಿವಾನಂದ್ ಹಲಗತ್ತೆ, ನರಗುಂದ.
1: ಶಿವಾನಂದ್ ಅವರ ಪ್ರಶ್ನೆ ಕೇಳ್ರಿ.
2: ನಮಸ್ಕಾರ ಸರ್.
0: ನಮಸ್ತೆ ಹೇಳಿ.
2: ಮೇಡಮ್ ಸರ್, ಇದು ಪ್ರಿಕಾಷನರಿ ಫುಡ್ ಅಂತ ಏನಾದರೂ ಇದೆಯಾ ಡೆಂಗ್ಯೂ ಬಂದಾಗ?
1: ಆಹಾರದ ಬಗ್ಗೆ ನೀವು ಕೇಳಿಕತ್ತೀರಿ? ಬಂದಾಗ ಮತ್ತು ಬರೋಕ್ಕಿಂತ ಮುಂಚೆ ಎರಡೂ ಕೇಳ್ತೀರಿ, ಪ್ರಿಕಾಷನರಿ ಅಂದರೆ?
2: ಎಸ್ ಎಸ್
0: ಸರ್. ಫುಡ್ಡಿಂದ ಡೆಂಗ್ಯೂ ಬರದೇ ಇರೋದಕ್ಕೆ ಯಾವುದೇ ಪ್ರಿಕಾಷನ್ಸ್ ಇಲ್ಲ. ಒಂದು ಡೆಂಗ್ಯೂ ಬರಬಾರ್ದು ಅಂದರೆ ಆ ಸೊಳ್ಳೆಯಿಂದ ನಾವು ಪ್ರಿಕಾಷನ್ಸ್ ತಗೋಬೇಕು. ಒಂದು, ಡೆಂಗ್ಯೂ ಬಂದಮೇಲೆ ಏನಪ್ಪ ಒಂದು ಆಹಾರ ಕ್ರಮ ಹೇಗೆ ಅಂದರೆ, ಮಗುವಿನ ಮೈಯಲ್ಲಿ ನೀರಿನ ಅಂಶ ಕಡಿಮೆ ಆಗದೆ ಇರೋಂಗೆ ನೋಡ್ಕೋಬೇಕು. ನೀರಿನ ಅಂಶ ಕಡಿಮೆ ಆಗದಿರೋ ಹೆಂಗೆ ನೋಡ್ಕೊತೀರಿ? ಮಗುವಿಗೆ ಆಗಾಗ ಸ್ವಲ್ಪ ನೀರಾಯಿತು ಅಥವಾ ORS ಆಯಿತು ಅಥವಾ ಜ್ಯೂಸ್ ಆಯಿತು, ಮಗು ಚೆನ್ನಾಗಿ ಹೊಟ್ಟೆಗೆ ನೀರು ಅಥವಾ ಆಹಾರ ತಗೊಳ್ತಿರ್ಬೇಕು, ಚೆನ್ನಾಗಿ ರಿಸಸ್ ಮಾಡ್ತಿರ್ಬೇಕು. ಇದು ಎರಡು ಚೆನ್ನಾಗಿತ್ತು ಅಂದರೆ ಯೂಶ್ವಲಿ ನಾನು ಹೇಳ್ದಂಗೆ ಯಾವುದೇ ಥರ ಕಾಂಪ್ಲಿಕೇಶನ್ಸ್ ಮಟ್ಟಕ್ಕೆ ಹೋಗುವುದಿಲ್ಲ. ಈ ಆಹಾರ ತಗೊಳ್ತಾ ಇಲ್ಲ, ಕಡಿಮೆ ಆಗಿದೆ, ಏನು ಕೊಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಇಮ್ಮಿಡಿಯೇಟಾಗಿ ನೀವು ಹತ್ತಿರದ ವೈದ್ಯರನ್ನು ಭೇಟಿ ಆಗಲೇಬೇಕಾಗುತ್ತೆ.
2: ಧನ್ಯವಾದ.
0: ಧನ್ಯವಾದ.
1: ಹಲೋ,
2: ಡೆಂಗ್ಯೂ
1: ನಮ್ಮ ಕೇಳುಗರಲ್ಲಿ ವಿನಂತಿ, ನೀವು ಬೇರೆಯವರಿಗೆ ಅವಕಾಶ ಕೊಡಬೇಕು. ನೀವು ಸತತವಾಗಿ ಮೊಬೈಲ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಬೇರೆಯವರಿಗೆ ಅವಕಾಶ ಸಿಗುವುದಿಲ್ಲ. ದಯವಿಟ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕ ಮೇಲೆ ಪ್ರಯತ್ನ ಮಾಡಬೇಡ್ರಿ. ಹಲೋ,
3: ಡೈರಿಯಲ್ಲಿ ಮಕ್ಕಳಿಗೆ ಬರುವ ರ್ಯಾಶದ ಲಕ್ಷಣಗಳೇನು?
1: ಹಾ, ತಮ್ಮ ಹೆಸರು ಹೇಳ್ರಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ?
3: ನಾನು ಡಾಕ್ಟರ್ ಪ್ರಗತಿ, ಧಾರವಾಡದಿಂದ ಮಾತಾಡೋದು.
1: ಡಾಕ್ಟರ್ ಪ್ರಗತಿ ಅವರು ಕೇಳ್ತಾರೆ ಸರ್, ಮಕ್ಕಳಲ್ಲಿ ರ್ಯಾಶಸ್ ಯಾವ ಥರ ಬರ್ತಾವ ಅಂತ ಅವ್ರ ಪ್ರಶ್ನೆ ಆಗ್ಯದ.
0: ಇದು ಒಂದು ಮ್ಯಾಕ್ಯುಲರ್ ರ್ಯಾಶ್ ಅಂತ ಹೇಳ್ತೀವಿ, ಒಂದು ಸ್ವಲ್ಪ ರೆಡ್ಡಿಶ್ ಆಗಿ ಮೈಯೆಲ್ಲ ಕೆಂಪು ಕೆಂಪು ಕೆಂಪು ಅಂತ, ಇನ್ನೊಂದು ಫ್ಲಷಿಂಗ್ ಅಂತಲೂ ಹೇಳ್ತೀವಿ. ಹೆಂಗಪ್ಪ ನೀವು ಯೂಶ್ವಲಿ ಹೆಂಗೆ ಐಡೆಂಟಿಫೈ ಮಾಡ್ಬೋದು ಇದನ್ನ ಅಂದರೆ, ಆ ಮಗುವಿನ ಮೈ ಮೇಲೆ ನೀವು ಸಿಂಪಲ್ಲಾಗಿ ಒಂದು ಬಳ್ಳ ಅಥವಾ ಹಚ್ಚಿ ಹಿಂಗೆ ಒತ್ತಿ ತೆಗೆದ್ರೆ ನಿಮಗೆ ಕೆಂಪು ಕೆಂಪು ಕೆಂಪು ಲೈನ್ ನಿಮ್ಮ ಬಳ್ಳಿಂದ ಪ್ರಿಂಟ್ಸ್ ಕಾಣಿಸ್ತವೆ. ಅದು ಒಂದು ಟಿಪಿಕಲ್ ಈ ಡೆಂಗ್ಯೂ ಜ್ವರದಲ್ಲಿ.
1: ಅಂದರೆ ನೀವು ಹೇಳೋ ಪ್ರಕಾರ ಅದನ್ನು ಒತ್ತಿ ನೋಡಿದಾಗ ಗೆರಿಗಳು ಕಾಣಿಸ್ತದೆ,
0: ಮೈಯೆಲ್ಲ ಕೆಂಪಾಗಿರುತ್ತೆ, ನಾವು ಒತ್ತಿದ್ರೆ ನಮಗೆ ಗೊತ್ತಾಗುತ್ತೆ, ಡಿಫ್ರೆನ್ಷಿಯೇಟ್ ಆಗುತ್ತೆ.
1: ಹಲೋ,
4: ನಮಸ್ತೆ ಮೇಡಮ್.
1: ನಮಸ್ತೆ, ತಮ್ಮ ಹೆಸರು?
4: ನಾವು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಇಜೇರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ.
1: ಸಾಜನ್ ಅವರ ಪ್ರಶ್ನೆ ಕೇಳ್ರಿ.
4: ಮಾಲಾ ಮೇಡಮ್ ಅವ್ರಿಗೂ ಮತ್ತೆ ತೇಜರಾಜ್ ಸರ್ಗೂ ನಮಸ್ಕಾರ ಸರ್.
1: ನಮಸ್ತೆ.
0: ನಮಸ್ತೆ
4: ಸರ್. ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾರ್ಮಲ್ ಜ್ವರಕ್ಕೂ ಮತ್ತೆ ಡೆಂಗಿ ಜ್ವರಕ್ಕೂ ಏನ್ ವ್ಯತ್ಯಾಸ ಅಂತ?
1: ಡಾಕ್ಟರ್ ಈಗ ಬಹಳಷ್ಟು ಸಾರಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇವರು ಸಾಮಾನ್ಯ ಜ್ವರ ಮತ್ತು ಡೆಂಗಿ ಜ್ವರಕ್ಕೆ ವ್ಯತ್ಯಾಸ ಕೇಳ್ತಾರೆ. ಡಾಕ್ಟರ್ ಎಲ್ಲ ಲಕ್ಷಣಗಳನ್ನ ಹೇಳಿದ್ದಾರೆ. ಹಲೋ, ಹಲೋ, ತಮ್ಮ ಹೆಸರು ಸ್ವಲ್ಪ ನೀವು? ಹಾ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ, ತಮ್ಮ ವಯಸ್ಸು ಎಷ್ಟು?
5: ನನ್ನ ವಯಸ್ಸು 50.
1: ಹೌದ್ರಿ, ಪ್ರಶ್ನೆ ಕೇಳ್ರಿ. ಇಂಜೆಕ್ಷನ್ ಮಾಡಿದ್ರೆ ಜ್ವರ ಬರ್ತಾವೇನು ಅಂತ ಕೇಳ್ತೀರಿ.
0: ಯಾ ಇಂಜೆಕ್ಷನ್ ರೀ?
1: ಡಾಕ್ಟರ್ ಅವರ ಕರೆ ಕಟ್ ಆಗ್ಯದ. ಅವ್ರಿಗೆ ಇಂಜೆಕ್ಷನ್ ಅಂದ್ರೆ ಬಹುಶಃ ಗ್ರಾಮೀಣ ಭಾಗದಲ್ಲಿ ಜ್ವರ ಇದ್ದಾಗ ಇಂಜೆಕ್ಷನ್ ಮಾಡಿಸ್ಬಾರ್ದು ಅಂತ.
0: ಅಲ್ಲ, ಯೂಶ್ವಲಿ ಮಕ್ಕಳಲ್ಲಿ ಅಂದ್ರೆ ಈ ಚುಚ್ಚು ಮದ್ದುಗಳು ಹಾಕ್ಸ್ತಾರಲ್ಲ, ವ್ಯಾಕ್ಸಿನೇಷನ್ ಅಂತ ಏನು ಹೇಳ್ತೀವಲ್ಲ, ಅದು 1 ತಿಂಗಳು 2 ತಿಂಗಳು 3 ತಿಂಗಳು ವ್ಯಾಕ್ಸಿನ್ ಮಾಡಿಸ್ತಾ ಸ್ವಲ್ಪ ಜ್ವರ ಬರುತ್ತೆ, ಅದು ತಾತ್ಕಾಲಿಕ, ಒಂದು ದಿವಸ ಸ್ವಲ್ಪ ಪ್ಯಾರಾಸಿಟಮಾಲ್ ಹಾಕಿದ್ರೆ ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ಏನು ಎದುರಂತದಿರಲ್ಲ.
1: ಹಲೋ, ಹಲೋ, ತ್ವರಿತವಾಗಿ ಪ್ರಶ್ನೆ ಕೇಳಬೇಕು, ಸಮಯ ಮುಗಿತಾ ಇದೆ. ಹಲೋ, ಹಲೋ, ಹಲೋ,
6: ಹಲೋ,
1: ಹಲೋ, ನಿಮ್ಮ ಹೆಸರು ಹೇಳ್ರಮ್ಮ, ಪ್ರಶ್ನೆ ಕೇಳ್ರಿ.
6: ಮೇಡಮ್ ರೀ, ಬೆಳಗಾಂ ಜಿಲ್ಲಾ ಗೋಕ ತಾಲೂಕು ಕುಂದರಿ ಗ್ರಾಮದಿಂದ ವ್ಯಾಮ ಮುಲ್ಲಾರಿ.
1: ಹಾ, ಕೇಳ್ರಿ ನಿಮ್ಮ ಪ್ರಶ್ನೆ.
6: ಡೆಂಗು ಆದ್ರೆ

0: ಏನು ಹಾನಿಕರ ಆಗತ್ತೆ ಮೇಡಮ್ ರೀ ಮಗುಗೆ?
1: ಮಗುಗೆ ಏನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದ ಅನ್ನೋದು ನಿಮ್ ಪ್ರಶ್ನೆ ಅಲ್ಲ?
0: ಹಾ ರೀ ಮೇಡಮ್ ರೀ.
2: ನೋಡಿಮ್ಮ, ಡೆಂಗ್ಯೂ ಅಲ್ಲಿ ಯೂಶಲಿ ಒಂದು ಮೆಜಾರಿಟಿ ಬಹುಶಃ ಬಹಳ ಏನಪ್ಪ ಅಂದರೆ 90% ಆಫ್ ದ ಟೈಮ್ ಏನೂ ಆಗೋದಿಲ್ಲ, ಆರಾಮಾಗ್ಬಿಡ್ತಾರೆ ಮಕ್ಕಳು. ಬಟ್ ಕೆಲವೊಂದು ಸತಿ ಒಂದು 20% 10-20% ಏನಿರ್ತದಲ್ಲ ಅದರದ್ದು ಲಕ್ಷಣಗಳು ತೀವ್ರತೆ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದೇ ರೀತಿ ಅಂತಲ್ಲ, ಆ ವೈರಲ್ ಇನ್ಫೆಕ್ಷನ್ ನಾವು ಯೂಶಲಿ ನಾನು ಹೇಳಿದ್ನಲ್ಲ, ಈ ಜ್ವರ ಬಂದಾಗ ನಾವು ಎಷ್ಟು ಬೇಗ ವಿತಿನ್ 1-2 ಡೇಸ್ ಒಳಗೆ ನಾವು 1-2 ದಿವಸದೊಳಗೆ ನಾವು ಹತ್ತಿರದ ವೈದ್ಯರನ್ನು ಕಂಡು ಚಿಕಿತ್ಸೆ ಮಾಡಿಸಿದರೆ ಈ ಜ್ವರದಲ್ಲಿ ಔಟ್ಕಮ್ ಅಂದರೆ ಏನು ರೋಗಿ ಗುಣಮುಖ ಆಗುವ ಚಾನ್ಸಸ್ಗಳು ಭಾಳ ಇರುತ್ತದೆ. ಅದೇ ನಾವು ಲೇಟ್ ಮಾಡ್ಕೊಂಡು ಮನೆಯಲ್ಲೇ ಭಾಳ ಜನ ಏನು ಮಾಡ್ತಾರೆ, ಮನೆಯಲ್ಲೇ 4-5 ದಿವಸ ಜ್ವರ ಇರ್ತೈತಿ, ಪ್ಯಾರಾಸಿಟಮಾಲ್ ಸಿರಪ್ ಹಾಕ್ಕೊಂತ ಕೂತ್ಕೊಂತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಏ ಅದು ಪಪ್ಪಾಯಲ್ಲಿ ಸಿಗ್ತೈತಿ, ಪಪ್ಪಾಯಲ್ಲಿ ತಿನ್ಸ್ರಿ ಆರಾಮಾಗ್ತೈತಿ ಅಂತ ಹೇಳ್ತಾರೆ, ಅವ್ರ ಮಾತು ಕೇಳ್ಕೊಂಡು ಕೂತ್ಕೊಂತಾರೆ. ಮತ್ತು ಇನ್ನೊಬ್ಬರು ಏನೋ ಪಪ್ಪಾಯ ಕಾಯಿ ತಿನ್ಸ್ರಿ ಅಂತ ಆ ಥರ ಏನೇನೋ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅವಾಗ ಏನಾಗ್ತೈತಿ, ಮಗುವಲ್ಲಿ ಮೈಯಲ್ಲಿ ನೀರಿನಂಶ ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಬಂದುಬಿಡುತ್ತೆ. ನೀರಿನಂಶ ಕಡಿಮೆ ಆಗ್ತಾ ಬಂದಂಗೆ ಏನಾಗ್ತೈತಿ, ಬಿ ಪಿ ಎಲ್ಲ ಕಡಿಮೆ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಮತ್ತು ಲಿವರ್ ಎಫೆಕ್ಟ್ ಆಗುತ್ತೆ, ಲಿವರ್ ಬಾವು ಬರುತ್ತೆ, ಕೊನೆಗೆ ನಮ್ಮ ರಕ್ತ ಹೆಪ್ಪುಗಟ್ಟು ಶಕ್ತಿ ಕಳ್ಕೊಂಡು ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಭಾಳ ಇದೆ ರೀ, ಒಂದಂತಲ್ಲ. ಬಟ್ ಏನಪ್ಪ ಅಂದರೆ ನಾವು ಎಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ತೀವಿ, ಎಷ್ಟು ಬೇಗ ಚಿಕಿತ್ಸೆ ಕೊಡಿಸ್ತೀವಿ, ಅಷ್ಟು ಬೇಗ ಪೇಷಂಟ್ ಗುಣಮುಖ ಆಗ್ತಾನೆ.
1: ಭಾಳ ಒಳ್ಳೆಯದು ಡಾಕ್ಟರ್ ಅವರು. ಇವತ್ತಿನ ವಿಷಯ ಆಗಿತ್ತು ವಿಶ್ವ ಡೆಂಗಿ ದಿನಾಚರಣೆ. ಇವತ್ತಿನ ನಿಮ್ಮ ವೆಸ್ಟಿಎಂ ವೈದ್ಯರು ಡಾಕ್ಟರ್ ತೇಜ್ ರಾಜ್ ಎಚ್ ಕೆ, ಇವರು ಸೋಮವಾರ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಇವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0836247770. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000. ಈ ವಾರ ಬಹುಮಾನಕ್ಕಾಗಿ ಇರುವಂತಹ ಪ್ರಶ್ನೆ, ಡೆಂಗ್ಯೂ ಕಾಯಿಲೆ ಹರಡುವ ಸೊಳ್ಳೆಯ ಹೆಸರೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ಉತ್ತರ 10 ದಿನದ ಒಳಗೆ ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು ಈ ವಿಳಾಸಕ್ಕೆ ತಲುಪಬೇಕು. ಪ್ರಶ್ನೆ ಇನ್ನೊಮ್ಮೆ ಹಾಗೂ ವಿಳಾಸ ಇನ್ನೊಮ್ಮೆ, ಡೆಂಗ್ಯೂ ಕಾಯಿಲೆ ಹರಡುವ ಸೊಳ್ಳೆಯ ಹೆಸರೇನು? ವಿಳಾಸ ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ದಿನಾಂಕ 5ರಂದು ಕೇಳಿದಂತಹ ಪ್ರಶ್ನೆ, ರಕ್ತದಲ್ಲಿನ ಯಾವ ಕಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆ ನೀಡಿದ್ದಲ್ಲಿ ಅಸ್ತಮಾ ಸಂಪೂರ್ಣ ಸರಿ ಹೋಗುತ್ತದೆ. ಸರಿ ಉತ್ತರ, ರಕ್ತದಲ್ಲಿನ IgE ಕಣವನ್ನು ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆ ನೀಡಿದಲ್ಲಿ ಅಸ್ತಮಾವನ್ನು ಸಂಪೂರ್ಣ ಸರಿಪಡಿಸಬಹುದು. ಬಹುಮಾನ ಗಳಿಸಿದವರು ಸುರೇಶ್ ಎಂ ಬಡಿಗೇರ್, ಎರೆ ಬೂದಿಹಾಳ, ತಾಲೂಕು ಕುಂದಗೋಳ, ಜಿಲ್ಲಾ ಧಾರವಾಡ. ಸುರೇಶ್ ಅವರಿಗೆ ಅಭಿನಂದನೆಗಳು. ಒಂದು ವಾರದ ಒಳಗೆ ನಿಮಗೆ ಮನಿ ಆರ್ಡರ್ ಮೂಲಕ ಬಹುಮಾನ ಕಳಿಸಿಕೊಡಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ, ಕೃತಕ ದಂತ ಚಿಕಿತ್ಸೆ, ತಿಳುವಳಿಕೆ ಮತ್ತು ತಪ್ಪು ಕಲ್ಪನೆಗಳು. ನಿಮ್ಮ ಎಸ್ಟಿಎಂ ವೈದ್ಯರು ಮುಂದಿನ ವಾರ ಡಾಕ್ಟರ್ ಡ್ಯಾನಿಯಲ್ ಮೊಬೇನ್. ಸಮರ್ಪಕವಾಗಿ ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ವಿಸ್ತೃತವಾಗಿ ಮಾಹಿತಿ ಕೊಟ್ಟಂತಹ ಡಾಕ್ಟರ್ ತೇಜ್ ರಾಜ್ ಎಚ್ ಕೆ ಅವರಿಗೆ ಧನ್ಯವಾದಗಳು.
2: ಧನ್ಯವಾದಗಳು.

0: ಇದುವರೆಗೂ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ವಿಶ್ವ ಡೆಂಗೂ ದಿನಾಚರಣೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯರು ಡಾಕ್ಟರ್ ತೇಜರಾಜ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಾಲಾ ಸಾಮ್ರಾಣಿ, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ನೇಕಾರ್ ಹಾಗೂ ನಾಗರಾಜ್ ಭಟ್.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ.
3: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
4: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ನರರೋಗ ಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
4: ಮುಂದುವರೆದ ಮೂಳೆ ಚಿಕಿತ್ಸಾ ವಿಭಾಗ,
3: ಹೃದಯ ರೋಗ ಚಿಕಿತ್ಸಾ ವಿಭಾಗ,
4: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
4: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
3: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
4: ಅರ್ಬುದ ರೋಗ

0: ಚಿಕಿತ್ಸಾ ವಿಭಾಗ,
1: ಸಂಧಿವಾತ ಚಿಕಿತ್ಸಾ ವಿಭಾಗ,
2: ಎಂಡೋಕ್ರೈನಾಲಜಿ ವಿಭಾಗ,
0: ರಕ್ತದ ಅರ್ಬುದ ವಿಭಾಗ,
2: ಸಂತಾನಹೀನತೆ ಚಿಕಿತ್ಸೆ.
0: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಡಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಧಾರವಾಡ.
3: ಇದು ಇಂದಿನ ಕೃಷಿರಂಗ. ಇನ್ನ ಹೊತ್ತಾಗ್ಲಿಕ್ಕೆ ಬಂತು ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣಂತ. ನಮಸ್ಕಾರ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ದ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ. ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿ, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ ಗುಣಪಡಿಸಲು

ಆಗದಂತಹ ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28ರಂದು ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷೆಯ ಸಿದ್ದತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲಾ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ದ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆಯೆಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031ರ ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ದ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ.
ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು

ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1% ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ

0: ಮಾಡಲಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ ಶೇಕಡಾ 1%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಬ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ಸಮಯ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಧಾರವಾಡ, ಕಾವ್ಯಧಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಶಿವರಾಜ ಅರಳಿ ಅವರಿಂದ ಸ್ವರಚಿತ ಕವಿತಾ ವಾಚನ.
3: ಎಲ್ರಿಗೂ ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಉತ್ತರದ ಸಂಕಟ. ಎಷ್ಟೋ ಸಂವತ್ಸರಗಳ ವೈರಿಗಳಂತೆ ಕೆಂಡ ಕಾರುವ ವಸಂತನ ಕಡು ಬಿಸಿಲಿಗೆ ನೆತ್ತಿಯು ಬೆತ್ತಲಾಗಿ ನಿಲ್ಲುತ್ತದೆ. ಮರದಡಿಯಲ್ಲಿ ನೆರಳಿಗೆ ಹೆಜ್ಜಿಸಿದರೆ ಜೋತು ಬಿದ್ದ ಜೋಡಿ ಎಲೆಗಳು ಕಚ್ಚುತ್ತವೆ. ಬರಗಾಲ ಪ್ರತಿ ರಾತ್ರಿಗಳಲ್ಲಿ ಉಸಿರನ್ನು ಕುಣಿಕೆಗೆ ಕೊರಳೊಡ್ಡುವಂತೆ ಪೀಡಿಸುತ್ತದೆ. ಸೋತಕಂಗಳಲ್ಲಿ ಹತಾಶೆಯು ಸೂತಕದ ಚಿತ್ರದಂತೆ ಕಾಣುತ್ತದೆ. ಈಗ ಕನಸು ನಿರಾಳ ಮೌನದಲ್ಲಿದೆ. ನಡೆವ ಹಾದಿಯಂತೂ ದಟ್ಟ ದುರ್ಗಮ. ನಿರ್ವಾತ ಗಾಳಿಯ ನಡಿಗೆಯಲ್ಲಿ ನೋವು ಕೇಳುವ ಕಿವಿಗಳಿಲ್ಲ. ಹಾಗಾಗಿ ಗುಡಿಸಿಲೆಂದರೆ ಕಪ್ಪು ಮುಗಿಲು. ಹಸಿವಿಗೆ ನಿತ್ಯ ಬೇನೆಯುಂಡು ಅಂಗಾತ ಮಲಗುವುದು ಹೊಸತಲ್ಲ. ಕರುಳ ಸಂಕಟಗಳಿಗೆ ರಾತ್ರಿಯ ದರ್ದಿಲ್ಲ. ಕಾಲದ ಹಾದಿಯಲ್ಲಿ ನಕ್ಷತ್ರಗಳನ್ನು ಮಡಚಿಟ್ಟು ಸತ್ತು ಮಲಗಿದ ಬದುಕು ಕಣ್ತೆರೆದು ಕೂಗುವವರೆಗೂ ಗುಳೆಯ ದೋಣಿಯಲ್ಲಿ ಅಲೆಗಳ ಆರ್ಭಟದ ನಡುವೆ ಈಜುವುದು. ಇನ್ನು ಸಿಹಿಗನಸುಗಳು ಹಾಸಿಗೆಯಲ್ಲಿ ಗಿರಿಕಿ ಹೊಡೆಯುತ್ತಿರುವಾಗ ನೆಲದೆಯಲ್ಲಿ ನೀರಿನ ಬೆತ್ತಲೆ ನರ್ತನ. ಮಾತು ಮೌನವಾಗಿ ಗಡಿಯಾರ ಬಿಕ್ಕುತ್ತಿತ್ತು. ಸಂತಸವು ಕುಸಿದು ಹರಾಜಿನ ಬಾಗಿಲಲ್ಲಿ ಚರಮಗೀತಿಯ ಚಿತ್ಕಾರ ಮೂಡಿಸುತ್ತಿತ್ತು. ನನ್ನ ಮುಂದಿನ ಕವಿತೆ ರಾತ್ರಿ. ಬೆಳಕಿನ ಹಾದಿಯಲ್ಲಿ ಅಡ್ಡ ಮಲಗಿದ ಕತ್ತಲು 108 ಜೀವಂತ ಚಿತ್ರಗಳಿಗೆ ಸಾಕ್ಷಿ ನುಡಿಯುತ್ತದೆ. ದಿನವಿಡೀ ಬೆಳಗಿದ ಸೂರ್ಯ ಈ ರಾತ್ರಿ ಕತ್ತಲಿನ ಎದೆಯೊಳಗೆ ಬೆಚ್ಚಗೆ ಮಲಗಿದ್ದಾನೆ. ತುಟಿಯಂಚಲ್ಲಿ ಬಸೆಯೊಡೆದ ತಳ್ಳಂಕವ ನುಂಗಿ. ಈ ರಾತ್ರಿ ನಕ್ಷತ್ರಗಳು ನಲಿಯುತ್ತವೆ. ಬಿಕ್ಕುವ ಯಾತನೆಯನ್ನು ಮೊಗೆ ಮೊಗೆದು ಕುಡಿದು ಕತ್ತಲೆ ತುಂಬಿದ ಕಂಗಳಲ್ಲಿ ಹಣತೆ ಹೆಚ್ಚುತ್ತವೆ. ಗಾಢಮಂಪರನಲ್ಲಿದ್ದ ಚಂದಿರ ಆಗಾಗ ಇರುಳುಗಣ್ಣಿನಿಂದ ಬೆಳದಿಂಗಳ ಕಸಿದು ನೆಲದಗಣ್ಣಲ್ಲಿ ತೂಗುವ ತೂಕಡಿಕೆಯ ಕಿವಿಯಲ್ಲಿ ನಿರಾಳತೆಯ ಉಸಿರರಾಗ ರಿಂಗಣಿಸುತ್ತಾನೆ. ರಣಬಿಸಿಲಿನ ಹಣ್ಣಲೆ ಹಸಿರಲೆಯ ಹೊತ್ತು ದಿನವಿಡೀ ಬಿಕ್ಕಿ ಕಕ್ಕಿದ ದಮನಿತರು ಎದೆಯ ಬಿಸಿಯುಸಿರ ಬಿಗಿಹಿಡಿದು ಈ ರಾತ್ರಿ ಕನಸಿನ ಜೋಳಿಗೆಯಲ್ಲಿ ಓಲಾಡುತ್ತಾ ಬದುಕಿನ ಹೊಸ್ತಿಲಲ್ಲಿ ಅಂಗಾತ ಮಲಗಿದ್ದಾರೆ. ಜ್ವಲಸಿವ ನೋವ ಚಿತ್ತದಂಗಳದಲ್ಲಿ ಹರವಿಕೊಂಡು ಇನ್ನು ಮೋಡ ಹೆತ್ತಿರುವ ಈ ದಟ್ಟ ನೆಟ್ಟಿರುಳಲ್ಲಿ ಚಿಗುರು ನಿರ್ಭೀತಿಯಿಂದ ಅನುರಣಿಸುವುದು ವಿರಳ. ಕಾರಣ ಈ ಆಗುಂತಕರ ವ್ಯಾಘ್ರನೋಟ. ಅಬ್ಬಾ, ಎಚ್ಚರ ತಪ್ಪಿದರೆ ಮೊಸಳೆ ಬಾಯಿಗೆ ಬಿದ್ದಂತೆ. ವಿಕಾರಿಸಿ ವಿವಸ್ತ್ರಗೊಳಿಸಿ ನುಂಗಿ ನೀರಿಡುವರು. ಮತ್ತೆ ಗಾಂಧಿಯ ಕನಸಿನ ಪಾಡೇನು? ಹೌದು, ಈ ರಾತ್ರಿಗಳಿಗೆ ಗಮ್ಯವಿಲ್ಲ. ಒಮ್ಮೆಮ್ಮೆ ಅವ್ಯಾಹತವಾಗಿ ಮಾತನಾಡುತ್ತವೆ, ಮಗದೊಮ್ಮೆ ಒಳದುಟಿಯಲ್ಲಿ ಬಿಕ್ಕುತ್ತವೆ, ಆಗಾಗ ಮೌನದ ಹಾದಿಯಲ್ಲಿ ಚಲಿಸುತ್ತವೆ, ಎಷ್ಟೋ ಬಾರಿ ನಿರಾತಂಕವಾಗಿ ಸಂತೈಸುತ್ತವೆ. ಗತ ಹಾಗೂ ವರ್ತಮಾನದ ಚಿತ್ರ ತೋರಿಸಿ. ನನ್ನ ಮುಂದಿನ ಕವಿತೆ ಅಜ್ಜಿ ಮತ್ತು ಕೌದಿ. ಅಜ್ಜಿ ಕೌದಿ ಹೊಲಿಯುತ್ತಾಳೆ. ಸುತ್ತಲಿನ ಕೊಳೆಯನ್ನೆಲ್ಲ ಮೈಗಂಟಿಸಿಕೊಂಡು ತಿರುಗಿ ಅಸ್ಥಿ ಪಂಜರದಂತಾದ

ಸೀರೆಗಳನ್ನು ತುಂಡರಿಸಿದ ರವಿಕೆಯನ್ನು ಬಣ್ಣ ಬಣ್ಣದ ಲತ್ತೆಗಳನ್ನು ಒಂದುಗೂಡಿಸಿ. ಹೌದು, ಅವಳಿಗೇನದು ಹೊಸತಲ್ಲ, ನೀರು ಕುಡಿದಷ್ಟು ಸಲೀಸು. ಕೌದಿ ಅವಳ ಕೈಯಲ್ಲಿ ಅರಳುವ ಕಸೂತಿ, ಕಣ್ಣಲ್ಲಿ ನಲಿಯುವ ಕಾಮನಬಿಲ್ಲು, ಮಂಪರನ್ನು ಜೋಗೊಳಿಸುವ ತೊಟ್ಟಿಲು, ಎಲ್ಲಕ್ಕೂ ಮಿಗಿಲಾಗಿ ಅಂತಸ್ತಿನ ಅಂಗಳದಲ್ಲಿ ಸದಾ ನಿಷೇಧಕ್ಕೊಳಪಟ್ಟ ಒಂದು ಊರ್ಜಿತ ತೇಜ. ಅವಳು ಹಾಗೇನೆ ಕೌದಿಯನ್ನಷ್ಟೇ ಹೊಲಿಯುವುದಿಲ್ಲ, ತುಸು ಬಿಡುವು ಸಿಕ್ಕರೆ ಲೋಕದ ವಿಕಾರಗಳಿಗೆ ಬಿರಿದ ಭಾವದೆದೆಗಳಿಗೆ ವಿನೀತತೆಯ ಮುದ ನೀಡುತ್ತಾಳೆ. ಮತ್ತೆ ಚಿಂದಿಯಾದ ಕನಸುಗಳನ್ನು ನಕ್ಷತ್ರಗಳಂತೆ ಜೋಡಿಸಿಟ್ಟು ಸೂಜಿಯ ಮೊನಚಿಂದ ಸೂಕ್ಷ್ಮವಾಗಿ ತೇಪೆ ಹಚ್ಚುತ್ತಾಳೆ. ಅಂತರವ ಸರಿದೂಗಿಸಿ ಒಳಗೊಳಗೆ ಗೆದ್ದು ಬೀಗುತ್ತಾಳೆ. ಅಜ್ಜಿ ಹೊಲಿಯುತ್ತಾಳೆ, ಹೊಲಿಯುತ್ತಾ ಬರುತ್ತಿದ್ದಾಳೆ ಅರ್ಧ ಕಾಲು ಶತಮಾನದಿಂದ. ಹಾಗಾಗಿ ಅವಳೆಂದರೆ ತಿಳಿನೀಲಿ ಆಗಸದ ಚಲನಶೀಲ ಮೋಡವಿದ್ದಂತೆ. ನನ್ನ ಮುಂದಿನ ಕವಿತೆ ನಿನಗೆ ಕೇಳಿಸಲಿಲ್ಲವೇ? ನಿರ್ವಾತ ಮುಸಣದಲ್ಲಿ ರಾಶಿ ರಾಶಿ ಕಟ್ಟಿಗೆ, ತಿಳಿನೀಲಿ ಸೀಮೆಎಣ್ಣೆ, ಚೌಕಾಕಾರದ ಬೆಂಕಿ ಪೊಟ್ಟಣ, ನಿಧಾನಿಸಿ ಸ್ಪರ್ಶಿಸಿದರೆ ಚರ್ಮದ ಹೊದಿಕೆಯ ಗತಿ, ಕ್ಷಣದಲ್ಲಿ ಎಲ್ಲವೂ ಮಾಯ, ಕಣ್ಣಳತೆಯಲ್ಲಿ ಬರೀ ಬೂದಿ, ಇಷ್ಟೇ ಜೀವನ. ನಿನ್ನ ಎದೆಯ ಕೂಸುಗಳು, ಮಮತೆಯ ಮಡದಿ, ಪರಮ ಮಿತ್ರರು ಕೇವಲ ಪಯಣದ ಯಾತ್ರೆಯಲ್ಲಿ ಹಾಜರಿಸಿ ಗೋಚರಿಸುವ ನಿನ್ನ ಆಳದ ಅಸ್ಪಷ್ಟ ಚಿತ್ರಗಳು. ಈಗ ಹೇಳು, ಎಲ್ಲಿ ಹೋದವು? ನೀನು ಕೂಡಿಟ್ಟ ಹಣ, ಜಿದ್ದಿಗೆ ಬಿದ್ದು ಖರೀದಿಸಿದ ನೆಲ, ಕಟ್ಟಿಸಿದ ಹಲವು ಮನೆಗಳು, ಕಣ್ಣು ಕುಕ್ಕಿದ ರೂಪ, ಗಳಿಸಿದ ಬೆಳ್ಳಿ ಬಂಗಾರ, ಇಲ್ಲಿ ಎಲ್ಲವೂ ನಿರರ್ಥಕ. ಬದುಕು ಶೂನ್ಯದ ಬಿಂಬ, ಜೀವಾತ್ಮ ಕಾಲದ ಸೋಜಿಗ. ನಿನಗೆ ಕೇಳಿಸಲಿಲ್ಲವೇ? ಮೆರೆಯುವ ಗಳಿಗೆಯಲ್ಲಿ ಉರಿದು ಹೋಗುವ ಉಸಿರಯಾತನೆಯ ಕೂಗು. ನನ್ನ ಮುಂದಿನ ಕವಿತೆ ಬಣ್ಣದ ಮುಖಗಳು. ಈ ಮುಖಗಳೇ ಹೀಗೆ ಬಣ್ಣ ಬಣ್ಣದ ಹೂವುಗಳಂತೆ ಒಂದಕ್ಕೊಂದು ಭಿನ್ನ ವಿಭಿನ್ನ, ನಿರ್ಣಯಿಸುವುದು ಕಷ್ಟ ಸಾಧ್ಯ. ಇನ್ನು ಸ್ಪಷ್ಟತೆ ತೀರಾ ವಿರಳ. ಬಿಗಿದ ಮೋಡದೆದೆಯಲ್ಲಿ ಸದಾ ಕಾರ್ ಮೋಡದ ಕಪ್ಪು ಛಾಯೆಯಂತೆ. ಒಮ್ಮೆಮ್ಮೆ ದೇವರಿಗೂ ಗಂಟಲು ಬಿಗಿಯುತ್ತದೆ. ತಾನೇ ಸೃಷ್ಟಿಸಿದ ಮುಖಗಳು ಮುಖವಾಡ ಹೊತ್ತು ಹದುಳತೆಯ ಮರೆತು ಹಂಬಿನಲ್ಲಿ ಬೀಗುತ್ತಿರುವುದ ಕಂಡು. ದಿನದ ಬದುಕಿಗೆ ಮುಖ ತೆರೆದುಕೊಂಡಾಗ ಕನ್ನಡಿ ನಗುತ್ತದೆ, ಒಳಗೊಳಗೆ ಜರಿಯುತ್ತದೆ, ಈ ಆಟ ಎಷ್ಟು ದಿನವೆಂದು. ಒಂದೋ ಮುಖಕ್ಕೆ ಮಿತ್ತಿಕೊಂಡ ಪಾತ್ರ ಕಳಚಬೇಕು, ಇಲ್ಲವೇ ಪಾತ್ರಗಳೆದೆಗೆ ಅರಿವಿನ ಗಾಳಿ ಸೋಕಬೇಕು. ಹೌದು, ಇತ್ತೀಚಿನ ಮುಖಗಳಲ್ಲಿ ಕಾರುಣ್ಯದ ನೆರಳು ಕಾಣುತ್ತಿಲ್ಲ, ಬದಲಿಗೆ ಹೇಯತೆ ಧ್ಯಾನಿಸುತ್ತಿದೆ. ಹಾಗಾಗಿ ಬದುಕಿದಷ್ಟು ಕಾಲ ಮಾನವ್ಯತೆಯ ಗಮ್ಯದೆಡೆಗೆ ಹೆಜ್ಜಿಸಿದರೆ ಒಂದಷ್ಟುಗಳಿಗೆ ಕಾಲದ ಪುಟಗಳಲ್ಲಿ ಬೆಳಗುವುದಂತೂ ಸತ್ಯ. ನನ್ನ ಮುಂದಿನ ಕವಿತೆ ಅಸ್ಮಿತೆ. ಎದೆ ಬಿಗಿದು ಕಂಪಿಸಿದಾಗ, ಕನಸು ವೇದನೆಯಾದಾಗ, ಪಯಣ ತುಸು ದೂರವೆನಿಸಿದಾಗ, ಜೀವಕಾರುಣ್ಯ ಕಮರಿದಾಗ ನಾನು ನಗುತ್ತೇನೆ ಹಮ್ಮು ಬಿಮ್ಮುಗಳಿಲ್ಲದೆ. ಅನಂತ ರೂಪಗಳ ಮೋಡದಂತೆ, ನಿರ್ವಾತದಲ್ಲಿ ಗರಿಕೆ ಮೊಳೆತಂತೆ, ಸೂರ್ಯನ ಅಂಗೈಲಿ ಬೆಳಕು ನಿಲ್ಲಿದಂತೆ, ಯೂಮದ ಕಣ್ಣಲ್ಲಿ ನಕ್ಷತ್ರ ಹುಟ್ಟಿದಂತೆ, ಇಳಿಯವನಲ ನವಿರ ಗಾಳಿಯಂತೆ. ಹೌದು, ನಗಬೇಕು, ಎಲ್ಲವ ಮರೆತು ದಿನದ ಬಾಗಿಲಿಗೆ ತಲೆಯೊರಗಿ. ಕಾರಣ ಉಸಿರೆಂದರೆ ಬರೀ ಉಸಿರಾಟವಲ್ಲ, ಪಯಣದ ಅನಂತದಲ್ಲಿ ಅಚ್ಚೊತ್ತುವ ಅನನ್ಯ ಅಸ್ಮಿತೆ, ಬೆರಗಿಸುವ ನಿತ್ಯದ ಸೋಜಿಗ. ನನ್ನ ಮುಂದಿನ ಕವಿತೆ ಎಲ್ಲಿಯೂ ಹುಡುಕದಿರು. ಒಂದು ವೇಳೆ ನನ್ನ ನೆನಪಾಗಿ ಮಾತನಾಡಲು ಬಯಸಿದರೆ ದಯವಿಟ್ಟು ತೆರೆದ ಮದ್ಯದಂಗಡಿಯಲ್ಲಿ, ಮಾಂಸದ ಮಾರುಕಟ್ಟೆಯಲ್ಲಿ, ಜೂಜಾಟದ ಮೈದಾನಗಳಲ್ಲಿ, ಹೀಗೆ ಕ್ಯಾಸಿನೋ ಕೇಂದ್ರಗಳಲ್ಲಿ, ಅನೈತಿಕ ಅಡುಗುತಾಣಗಳಲ್ಲಿ, ಹೀಗೆ ಎಲ್ಲೆಂದರಲ್ಲಿ ಹುಡುಕದಿರು. ಹತಾಶೆಯಲ್ಲಿ ದೂರ ದಿಟ್ಟಿಸದಿರು. ಅಲ್ಲಿ ನಾನಿರುವುದಿಲ್ಲ. ನಾನೋ ಮನೆಯ ಕೋಣೆಯೊಂದರ ಕಪಾಟಿನ ಎದೆಯಂಗಳದಲ್ಲಿ ಕಾಪಿಟ್ಟು ಜೋಡಿಸಿದ ಹಳೆಯ ಹೊಸ ಹೊತ್ತಿಗೆಯೊಟ್ಟಿಗೆ ನಿತ್ಯ ಮಾತನಾಡುತ್ತಾ ಕುಳಿತಿರುತ್ತೇನೆ. ತೀರಾ ಬೇಸರಿಸಿದಾಗ ಒಮ್ಮೊಮ್ಮೆ ವಾದಕ್ಕಿಳಿಯುತ್ತೇನೆ. ಜನ್ನನ ಯಶೋಧರೆಯೊಂದಿಗಲ್ಲ, ಕಲ್ಯಾಣದ ಅಲ್ಲಮ್ಮನೊಂದಿಗಲ್ಲ, ಕಾಗಿನೆಲೆಯ ಕನಕನೊಂದಿಗಲ್ಲ, ಶಿಶುನಾಳದ ಶರೀಫನೊಂದಿಗಲ್ಲ, ನನ್ನೊಳಗಿನ ನಿತ್ಯದ ಕವಿತೆಯೊಂದಿಗೆ. ಕಾರಣ ಇಷ್ಟೇ, ಎಡಬಲದ ತಿರುಳ ತಿಳಿಯಲು, ಧರ್ಮಗಳ ಸಾರ ಅರಿಯಲು, ಮೇಲು ಕೀಳಿನ ಅಂತರ ಅಳೆಯಲು, ಎಲ್ಲಕ್ಕೂ ಮಿಗಿಲಾಗಿ ದೇವರು ಮತ್ತು ಮನುಜರ ನಿಜದ ಮುಖ ಕಾಣಲು. ನನ್ನ ಮುಂದಿನ ಕವಿತೆ ನಾನೇಕೆ ಮರೆಯಲಿ. ಹಗಲಿಗಂಟಿದ ನೆತ್ತಿಯಲ್ಲಿ ಹಸಿ ಕನಸುಗಳ ಜೋಡಿಸಿಟ್ಟು, ಸೋತ ಕಂಗಳ ಎದೆಯಲ್ಲಿ ಬಗೆ ಬಗೆಯ ಚಿತ್ತಾರ ಬಿಡಿಸಿ, ಬದುಕಿನ ನಿತ್ಯದ ಜೋಳಿಗೆಯಲ್ಲಿ ಕತ್ತಲೆ ಚೂರುಗಳನ್ನು ಮಡಚಿಟ್ಟು, ನಿಟ್ಟುಸಿರ ನಿಡುಸುಯಿದವಳನ್ನು ನಾನೇಕೆ ದೂರಲಿ. ಒಮ್ಮೊಮ್ಮೆ ನಗುವಿನ ನರ್ತನ, ಮಗದೊಮ್ಮೆ ನೋವಿನ ಚಿತ್ಕಾರ, ಆಗಾಗ ಎರಡನ್ನೂ ಗಂಟಲಿನ ಗೋಡೆಯಲ್ಲಿ ಮೆತ್ತಿಸಿ, ಸಮುಷ್ಟಿ ತಕ್ಕಡಿಯಲ್ಲಿ ನೇತಾಕಿ ಸದ್ದಿಲ್ಲದೆ ಹೆಜ್ಜಿಸಿದವಳನ್ನು ನಾನೇಕೆ ಜರಿಯಲಿ. ಆ ಕ್ಷಣದ ಹಸಿವಿನ ಗಾಯಕೆ ಮರವಿನ ಬಣ್ಣ ಬಳಿದು, ಬಿಕ್ಕುವ ಬೆರಳುಗಳ ದುಃಖವನ್ನು ಮೊಗೆ ಮೊಗೆದು ಕುಡಿದು, ಮತ್ತೆ ಸೂರ್ಯನ ಉರಿಬಿಸಿಲಿಗೆ ಹಡದಿಯಂತೆ ಬೆನ್ನ ಹಾಸಿದವಳನ್ನು ನಾನೇಕೆ ನಿಂದಿಸಲಿ. ಬದುಕಿನ ಕಪ್ಪು ಮೋಡದಲ್ಲಿ ಬೆಳಕಿನ ಚಿತ್ರ ಮೂಡಿಸಿ, ಸೂತಕದ ನಡುಕಿನ ಎದೆಯಲ್ಲಿ ಸಂತಸದ ಹೂಬಳ್ಳಿಯ ಮೊಳೆಸಿ, ನಕ್ಕು ಕಣ್ಮರೆಯಾದ ಅಸ್ಪಷ್ಟ ಜೀವವನ್ನು ನಾನೇಕೆ ಮರೆಯಲಿ.
ನನ್ನ ಮುಂದಿನ

0: ಕವಿತೆ ಯಾಕೆ ಸುಮ್ಮನಾದೆ? ಇಷ್ಟು ದೂರ ಕ್ರಮಿಸಿ ನಿಹಾರಿಕೆಗಳಂತೆ ಕಣ್ಮರೆಯಾದ ನೆರಳು ಈ ನಡುವೆ ಮುನಿಸಿಕೊಂಡಿದೆ. ಊದಿದ ಮುಖದಲ್ಲಿ ನಕ್ಷತ್ರಗಳ ಗಂಟಲು ಬಿಗಿದಿದೆ. ಈಗ ಅಷ್ಟು ಬೇಸರವೇ? ಹೇಳು, ಯಾಕೆ ಸುಮ್ಮನಾದೆ? ರೆಪ್ಪೆಗಂಬದ ಮೇಲೆ ಕೂತು ಬಿಕ್ಕಳಿಸುವ ಕಂಬನಿಯ ಎದೆ ಸವರಿ ಕನಸುಗಳ ಬಿತ್ತಿ ಬೊಗಸೆ ಒಲವ ಮಳೆಗರೆಯುತ್ತಿದ್ದಿ ಹಮ್ಮಿನಲ್ಲಿ, ಹೇಳು ಯಾಕೆ ಸುಮ್ಮನಾದೆ? ತೆವ ಹೆಜ್ಜೆ ಇಡುವಾಗ ಕೈ ಹಿಡಿದು ಮೇಲೆತ್ತಿ ದೂರದ ಆಗಸದಲ್ಲಿ ಮಿನುಗುವಾಗ ಒಡಲ ಕಿಚ್ಚಿಗೆ ನೀರೆರೆದು ನಿಟ್ಟುಸಿರು ಬಿಟ್ಟು ಮೌನದಲ್ಲಿ ಮಂದಹಾಸ ಬೀರುತ್ತಿದ್ದಿ, ಹೇಳು ಯಾಕೆ ಸುಮ್ಮನಾದೆ? ಗುಲಾಮಗಿರಿಯ ಕಡುಬಿಸಿಲಲ್ಲಿ ಜೀತಕ್ಕಿದ್ದ ದನಿಗಳಿಗೆ ಧ್ವನಿಯಾಗಿ ಭರವಸೆಯ ಚಿಗುರು ಮೊಳಿಸಿ ಮುಗಿಲಿ ನೀರಕ್ಕೆ ನಿಲ್ಲಲು ಊರುಗೋಲಾಗಿದ್ದಿ, ಹೇಳು ಯಾಕೆ ಸುಮ್ಮನಾದೆ? ಹಸಿರಿಲ್ಲದ ಎಲೆಗಳಲ್ಲಿ ಉಸಿರು ಕೂಡ ದುಃಖಿಸುತ್ತದೆ. ಈ ನಡುವೆ ಒಳಕಣ್ಣಿನ ನಾಲಿಗೆಗೆ ಮೌನದ ಬೇಡಿ ಹಾಕಿ ಬಂಧಿಸಲಾಗಿದೆ. ನನಗೇಕೋ ಸಂಶಯ, ಮಂಡಿಯೂರಿ ಅಂಗಲಾಚುತ್ತಿದ್ದೇನೆ, ಹೇಳು ಯಾಕೆ ಸುಮ್ಮನಾದೆ? ನಿನ್ನ ಕಂಗಳ ಬಟ್ಟಲಿನಲ್ಲಿ ಕನಸು ಬತ್ತಿದೆ, ನಿನ್ನ ಎದೆಯ ಒಡಲಿಗೆ ಇರುಳು ಮೆತ್ತಿದೆ, ಚೈತನ್ಯದ ಬಾಗಿಲಿಗೆ ಬೀಗ ಜಡಿಯಲಾಗಿದೆ, ಕಗ್ಗತ್ತಲು ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತ ನಿನಗೀಗ ಮುಪ್ಪು ಕವಿಯಿತೆ, ಹೇಳು ಯಾಕೆ ಸುಮ್ಮನಾದೆ? ನನ್ನ ಮುಂದಿನ ಪದ್ಯ ಕವಿತೆ ನನ್ನವರು. ಬಣ್ಣದ ಮಾತುಗಳನ್ನಾಡಿ ಬೆನ್ನಿಗೆ ಚೂರಿ ಹಾಕಿದರು ಮರೆತು ನಗುವುದ ಕಲಿತೆ. ಬಣ್ಣದ ಮಾತುಗಳನ್ನಾಡಿ ಬೆನ್ನಿಗೆ ಚೂರಿ ಹಾಕಿದರು ಮರೆತು ನಗುವುದ ಕಲಿತೆ. ಬೆಳೆವ ಹಾದಿಗೆ ಬೆಂಕಿಯಿಟ್ಟು ಬೆಳಕಿನ ಕತ್ತು ಕುಯ್ದರು ಎಚ್ಚರಿಕೆಯಲ್ಲಿ ಮುನ್ನಡೆದೆ. ಬದುಕಿನ ದಿನದ ದಾರಿಯಲ್ಲಿ ತುಳಿದು ಹೆಜ್ಜಿಸಿದರು ತಿಳಿದು ಮೌನಕ್ಕೆ ಜಾರಿದೆ. ಕಂಡ ಕಂಡಲ್ಲಿ ಅಪಹಾಸಿಸಿ ಕುಹಕ ನಗು ಬೀರಿದರು ಅರಿತು ತುಸು ದೂರ ಸರಿದೆ. ಹೌದು, ನನ್ನದು ಜೈಕಾರ ಹಾಕುವ ಜಾಯಮಾನವಲ್ಲ, ಈ ಅನಿಶ್ಚಿತ ಬದುಕಿನಲ್ಲಿ ಸರ್ವರನ್ನೂ ಪ್ರೀತಿಸುವ ಸ್ವಾಭಿಮಾನದ ಸನ್ನಡಿಗೆ. ನನ್ನ ಮುಂದಿನ ಕವಿತೆ ಕಾರಣ ಇಷ್ಟೆ. ನೆನಪಾದಾಗಲೆಲ್ಲ ಕಣ್ತುಂಬಿಕೊಳ್ಳುತ್ತಿದ್ದ ನಯನಗಳು ಮತ್ತೆ ಮತ್ತೆ ನೋಡಲು ಬಯಸುತ್ತಿವೆ. ಮೋಸ ಹೋಗಿದ್ದು ಸಾಕು, ಇನ್ನಾದರೂ ದೃಷ್ಟಿ ಬದಲಿಸೆಂದು ಮೆಲ್ಲನೆ ಉಸಿರುತ್ತೇನೆ. ಸದಾ ನಿನ್ನೊಟ್ಟಿಗೆ ಪ್ರೀತಿ ಪ್ರೇಮದ ಕವಿತೆ ಕಟ್ಟುತ್ತಿದ್ದ ಹೃದಯ ಗಾಯಗೊಂಡಿದೆ. ಸಪ್ಪೆ ಮೋರೆ ಹಾಕಿ ಜಗದ ಕಣ್ಣಿಗೆ ಬೆಳಕ ಮಳೆಗರೆಯುತ್ತಿದ್ದ ನಕ್ಷತ್ರಗಳ ಹಿಂಡಿ ಬಸಿದು ಚಿನುಗುವ ತೊಟ್ಟನ್ನು ಸವರುತ್ತೇನೆ. ಯಾರದೋ ದನಿ ನಿನ್ನದೆಂದು ತಟ್ಟನೆ ಊದಿಕೊಳ್ಳುವ ಕಿವಿಗಳಿಗೆ ಹಗಲಿರುಳು ಕನಬರಿಸಿ ನೆತ್ತರು ಕಾರುವ ತುಟಿಗಳಿಂದ ನೋವಿನ ಮಂತ್ರ ಪಠಿಸುತ್ತೇನೆ. ನೆನಪೋಲೆಯಲ್ಲಿ ಆಗಾಗ ಸುಳಿದಾಡುವ ನಿನ್ನ ಚಿತ್ರಕ್ಕೆ ನಟ್ಟಿರುಳ ಮೆತ್ತಿಸಿ ಮೆದುಳಿಗೆ ಹೊಸ ನೆನಪುಗಳನ್ನು ಕಟ್ಟಿಕೊಡಲು ನಿತ್ಯ ಯತ್ನಿಸುತ್ತೇನೆ. ಕಾರಣ ಇಷ್ಟೆ. ಚಲಿಸುವ ಗಾಳಿಯಲ್ಲಿ ಹರಿಯುವ ತೊರೆಯಂತೆ ಸಂಚರಿಸುವ ನಿನ್ನ ಉಸಿರ ಜೀವದಲ್ಲಿ ಬೆರೆತು ನಾನು ಜೀವವೇ ಆಗಿಬಿಡುವೆನೆಂಬ ಲಜ್ಜೆಯಲ್ಲಿ. ನನ್ನ ಮುಂದಿನ ಬಿಡಿ ಕವಿತೆಗಳು ವಿರಹದ ಗೀರುಗಳು. ಮೌನವಾಗಿದ್ದೇನೆ ಎಂದರೆ ಮರೆತನೆಂದು ಭಾವಿಸಿದರು. ಸಂಜೆಗತ್ತಲಿನ ಹೂಬಿಸಿಲ ಕಂಗಳಲ್ಲಿ ನೇಪಥ್ಯಕ್ಕೆ ಸರಿದ ಜೋಡಿ ನೆರಳುಗಳ ಧ್ಯಾನದಲ್ಲಿದ್ದೇನೆ. ನೋಡು, ರೆಪ್ಪೆಗಂಬದಲ್ಲಿ ಕೂತ ಹನಿಯೊಂದು ಬಿಕ್ಕುತ್ತಿದೆ ನಿನ್ನದೇ ಉಸಿರಿನ ಆಲಾಪದಲ್ಲಿ. ಯಾರಿಗೆ ದೂರು ಸಲ್ಲಿಸಲಿ? ಪ್ರೀತಿಯ ಹಾದಿಗುಂಟ ಮೋಸ ಹೋದ ನಾನು. ಅನಿಸುತ್ತದೆ ಆಗಾಗ ನನ್ನನ್ನೇ ಬಂಧಿಸಲೇ ಇಲ್ಲವೇ ನಿನ್ನನ್ನು ಕ್ಷಮಿಸಲೇ ಈ ಉದಾಸ ರಾತ್ರಿಯ ಬೆಳೆದಿಂಗಳಲ್ಲಿ. ವೈರುಧ್ಯ ತೋರಿ ದೂರಬೇಡ, ನಿನಗೆ ಇನ್ನಿತು ಹಿತವಲ್ಲ. ಚೂರು ಹಿಂತಿರುಗಿ ಮುಂಗುರಳ ಸರಿಸಿಬಿಡು. ಕಣ್ಣ ಕೋಣೆಯೊಳಗೆ ಮೊಳೆತ ಒಲವಸವಿದು ಅಕಾರಣಿಸಿ ಹೆಜ್ಜಿಸುವೆ. ಯಾಕಿಷ್ಟು ಬೇಸರರಾದೆ? ನಿನ್ನ ಕಪ್ಪು ಕಾಡಿಗೆಯ ಮೊನಚಲಿ ಪಸೆಯೊಡೆದ ಒಲವು ನನ್ನ ಉಸಿರಲ್ಲಿ ಬೆರೆತು ಹೋಗಿದೆ. ಕಾಯುತ್ತೇನೆ ನಿಧಾನಿಸಿ ನಿನ್ನ ಮಾತು ಮೌನವಾಗುವವರೆಗೆ. ನನ್ನ ಮುಂದಿನ ಕವಿತೆ ನಾನೇಕೆ ಬರೆಯಲಿ? ಎದೆಯ ತಲ್ಲಣಗಳನ್ನು, ಮನದ ಭಾರವನ್ನು, ಅಂತರಾಳದ ಕಸಿವಿಸಿಗಳನ್ನು, ಕಂಬನಿಯ ಮೌನದ ದುಃಖವನ್ನು ಸಡಿಲಿಸಿ ಹಗುರುಗೊಳಿಸಲು ನಾನು ಬರೆಯುತ್ತೇನೆ. ಅಸಮತೆಯ ಹಾದಿಯಲ್ಲಿ, ಅನ್ಯಾಯದ ಬೀದಿಯಲ್ಲಿ ಉಸಿರು ಬಿಗಿಹಿಡಿದು ಬಿಕ್ಕುವ ಧಮನಿತರ ಸೋತ ಕಂಠಕ್ಕೆ ಧ್ವನಿಯಾಗಿ ಸ್ವರವಾಗಲು ನಾನು ಬರೆಯುತ್ತೇನೆ. ಮನುಷ್ಯರ ನಡುವಿನ ಮನುಷ್ಯ ಪ್ರೀತಿಯ ಕಸಿದು, ಜಾತಿ ಧರ್ಮಗಳ ಕಿಡಿ ಹೊತ್ತಿಸಿ, ಹಗೆತನದ ಬುಗ್ಗೆ ಚುಮುಕಿಸಿ, ಹೀನ ಮನುಜರ ಮೆದುಳಿಗಷ್ಟು ವಿವೇಕದ ಪ್ರೇಮೆ ಕರುಣಿಸಲು ನಾನು ಬರೆಯುತ್ತೇನೆ. ನಿತ್ಯ ಮುಖಗವಸ ತೊಟ್ಟು, ಮಾತಿಗೆ ಬಣ್ಣದ ಲೇಪನ ಸವರಿ, ಉದ್ದುದ್ದ ಭಾಷಣ ಜಡಿದು, ಸಮಾಜದ ಸ್ವಾಸ್ಥ್ಯ ಕೆಡಿಸುವ ನಮ್ಮದೇ ನಾಯಕರ ಬಂಡವಾಳ ಬಯಲಿಗಳೇಲು ನಾನು ಬರೆಯುತ್ತೇನೆ. ಹೌದು, ಈಗಲೂ ಬರೆಯುತ್ತೇನೆ. ಎದೆ ಬಿಗಿದು ಕಂಪಿಸಿದಾಗ ಮನಸ್ಸಿನೊಟ್ಟಿಗೆ ಮಾತಿಗಳಿದು.
1: ಇದುವರೆಗೆ ಶಿವರಾಜು ಅರಳಿ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನೆರವು ಶೈಲಜಾ ರಾಜ್ಕುಮಾರ್.

ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹುಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ

0: ಆಕಾಶವಾಣಿ ಧಾರವಾಡ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಒಳಗೆ ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಈ ಕುರಿತು ಚರ್ಚೆಯನ್ನ ಕೇಳುತ್ತೀರಿ. ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ ಬಸವರಾಜ್, ಎಸ್ ಲಕ್ಷ್ಮಿ ಹಾಗೂ ಜ್ಯೋತಿ. ಆನಂತರ ಜೀವನದಲ್ಲಿ ಛಲ ಈ ಕುರಿತು ಮಾತನಾಡುತ್ತಾರೆ ಪೂಜಾ ವಾಲಿಕಾರ್. ಕೇಳಿ ಮೊದಲಿಗೆ ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಈ ಕುರಿತು ಚರ್ಚೆಯನ್ನ.
4: ಅನುಕೂಲ ಮತ್ತು ಅನಾನುಕೂಲಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಒಳ್ಳೆಯದು ಎಂಬುದು ಇದ್ದ ಮೇಲೆ ಕೆಟ್ಟದ್ದು ಇದ್ದೇ ಇರುತ್ತದೆ. ಆದರೆ ಸಮಾಜಕ್ಕೆ ಅದರ ಉಪಯೋಗ ಹೆಚ್ಚಿಗೆ ಇದ್ದಾಗ ಮಾತ್ರ ಅದು ಮಾನ್ಯವಾಗುತ್ತದೆ. ಅದೇ ರೀತಿ ಈ ಸಾಮಾಜಿಕ ಮಾಧ್ಯಮವೂ ಕೂಡ. ನಾವು ಈ ಸಾಮಾಜಿಕ ಮಾಧ್ಯಮಗಳ ಸಾಧಕ ಬಾಧಕಗಳನ್ನು ತಿಳಿಯುವ ಮೊದಲು ಅದರ ಇತಿಹಾಸವನ್ನೊಮ್ಮೆ ನೋಡೋಣ. ಸಾಮಾಜಿಕ ಮಾಧ್ಯಮವು ಅಂತರ್ಜಾಲ ಆಧಾರವಾದದ್ದು. ಈ ಅಂತರ್ಜಾಲವನ್ನು ಅಭಿವೃದ್ಧಿಪಡಿಸಿದ್ದು 1960ರಲ್ಲಿ ರಕ್ಷಣಾ ವಿಷಯಕ್ಕೋಸ್ಕರ ಅಮೆರಿಕದ ರಕ್ಷಣಾ ವಿಭಾಗದವರು. ನಂತರ 1990ರಲ್ಲಿ ಅದನ್ನು ವಾಣಿಜ್ಯ ನೆಟ್ವರ್ಕ್ ಮತ್ತು ಉದ್ಯಮಿಗಳಿಗೆ ಬಳಸಲು ಅನುವು ಮಾಡಿಕೊಡಲಾಯಿತು. ಭಾರತದಲ್ಲಿ 1986ರಲ್ಲಿ ಶೈಕ್ಷಣಿಕ ಮತ್ತು ಸಂಶೋಧನಾ ಸಮುದಾಯಕ್ಕೆ ಮಾತ್ರ ಅಂತರ್ಜಾಲವನ್ನು ಒದಗಿಸಿಕೊಡಲಾಯಿತು. ಮುಂದೆ 1995 ನವೆಂಬರ್ 15 ಅಂತರ್ಜಾಲವನ್ನು ಸಾರ್ವತ್ರಿಕಗೊಳಿಸಲಾಯಿತು. 2022 ಜುಲೈ ಹೊತ್ತಿಗೆ ಅಂತರ್ಜಾಲ ಬಳಕೆದಾರರ ಸಂಖ್ಯೆಯು 833 ಮಿಲಿಯನ್ ದಾಟಿದೆ. ಜನಸಂಖ್ಯೆಯ 59.28% ಪ್ರಸ್ತುತ 2023 ಪ್ರಾರಂಭದ ಹೊತ್ತಿಗೆ 62-63% ಬಳಕೆದಾರರನ್ನು ಅಂತರ್ಜಾಲವು ಹೊಂದಿದೆ. ಭಾರತದ ಒಬ್ಬ ಪ್ರಜೆ ಸರಾಸರಿ ಪ್ರತಿ ತಿಂಗಳಿಗೆ 12 GB ಅಂತರ್ಜಾಲವನ್ನು ಬಳಸುತ್ತಾನೆ ಮತ್ತು ಪ್ರತಿ ತಿಂಗಳಿಗೆ 25 ಮಿಲಿಯನ್ ಸ್ಮಾರ್ಟ್ಫೋನ್ ಬಳಕೆದಾರರು ಸೇರುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಮುದ್ರಣ ಮಾಧ್ಯಮಗಳು ಸಮಾಜದ ಸಮಸ್ಯೆಗಳನ್ನು, ಸರ್ಕಾರದ ಯೋಜನೆಗಳನ್ನು, ದೇಶ ಅಂತಾರಾಷ್ಟ್ರೀಯದಲ್ಲಿ ನಡೆಯುವ ಯಾವುದೇ ಪ್ರಮುಖ ಕಾರ್ಯಕ್ರಮಗಳ ಸುದ್ದಿಗೋಷ್ಠಿಗಳ ವಿವರವನ್ನು, ಮಾಹಿತಿಯನ್ನು ಮತ್ತಿತರ ಸುದ್ದಿ ಸಮಾಚಾರಗಳನ್ನು ಜನರಿಗೆ ತಲುಪಿಸುತ್ತಿದ್ದವು. ಆದ ಕಾರಣ ಪತ್ರಿಕೋದ್ಯಮವನ್ನು ಸಂವಿಧಾನದ 4ನೇ ಅಂಗ ಎಂದು ಕರೆಯಲಾಗುತ್ತಿತ್ತು. ಆದರೆ ಇಂಟರ್ನೆಟ್ ಮತ್ತು ತಂತ್ರಜ್ಞಾನದ ಪ್ರಭಾವದಿಂದಾಗಿ ಕೇವಲ ಓದುವುದರ ಬದಲಿಗೆ ಕೇಳುವುದು ಮತ್ತು ನೋಡುವುದರ ಭಾಗ್ಯವೂ ದೊರಕಿತು.

0: ಆಕಾಶವಾಣಿ, ನಂತರ ದೂರದರ್ಶನಗಳು ಪ್ರಾರಂಭವಾದವು. ಪ್ರಸ್ತುತ ನೇರ ಪ್ರಸಾರದ ತನಕ ಬಂದು ತಲುಪಿದೆ. ಆದರೆ ಇವೆಲ್ಲವನ್ನು ಹಿಂದಿಕ್ಕಿ ಸಾಮಾಜಿಕ ಮಾಧ್ಯಮವು ಕ್ಷಣಾರ್ಧದಲ್ಲಿ ಸುದ್ದಿಗಳ ವಿವರ ಮತ್ತು ಮಾಹಿತಿ ಮತ್ತು ನೂತನ ವಿಷಯಗಳನ್ನು ಜನರಿಗೆ ತಲುಪಿಸುತ್ತಿದೆ. ಅಂತರ್ಜಾಲ ಹೊಂದಿರುವ ಎಲ್ಲರೂ ಪತ್ರಿಕೆ, ನಿಯತಕಾಲಿಕೆ, ರೇಡಿಯೋ ಮತ್ತು ದೂರದರ್ಶನಗಳನ್ನು ಬಿಟ್ಟು ಈಗ ಸಾಮಾಜಿಕ ಮಾಧ್ಯಮಕ್ಕೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಸಾಮಾಜಿಕ ಮಾಧ್ಯಮವನ್ನು ಸಂವಿಧಾನದ 5ನೇ ಅಂಗ ಎಂದು ಕರೆಯಲಾಗುತ್ತದೆ. ಹಿಂದಿನ ಎಲ್ಲ ಮಾಧ್ಯಮಗಳ ವೇದಿಕೆಗಳು ಮಾಡುತ್ತಿದ್ದ ಕೆಲಸವನ್ನು ಸಾಮಾಜಿಕ ಮಾಧ್ಯಮ ಒಂದೇ ವೇದಿಕೆಯಲ್ಲಿ ಸಿಗುವಂತೆ ಮಾಡಿಬಿಟ್ಟಿದೆ. 900 ಮಿಲಿಯನ್ ಜನರು ಕನಿಷ್ಠ 5ರಿಂದ 10 ಜನರಿಗೆ ಫಾರ್ವರ್ಡ್ ಅಥವಾ ಶೇರ್ ಮಾಡಿದರೂ ಅದು ದೇಶದ ಜಗತ್ತಿನ ಮೂಲೆ ಮೂಲೆಯನ್ನು ತಲುಪುತ್ತದೆ. ಧಾರವಾಡದಲ್ಲಾಗುವ ಘಟನೆಯೊಂದನ್ನು ಸಮುದ್ರದಾಚೆ ಇಂಗ್ಲೆಂಡಿನಲ್ಲೊಬ್ಬ ಕನ್ನಡಿಗ ನೋಡಲು ಸಾಮಾಜಿಕ ಮಾಧ್ಯಮ ಅವಕಾಶ ಕಲ್ಪಿಸಿದೆ. ಇಂತಹ ಒಂದು ಸಾಮಾಜಿಕ ಮಾಧ್ಯಮಗಳ ಸಾಧಕ ಮತ್ತು ಬಾಧಕಗಳನ್ನು ನಡೆಸಿಕೊಡಲಿದ್ದಾರೆ ಲಕ್ಷ್ಮೀ ಪಾರಿಶನಾಥ್, ಒನಕುದುರೆ ಮತ್ತು ಜ್ಯೋತಿ ಎಂ.
1: ಸಾಮಾಜಿಕ ಜಾಲತಾಣಗಳ ಸಾಧಕ ಮತ್ತು ಬಾಧಕಗಳು ಎಂದು ನೋಡುವುದಾದರೆ, ಸಾಮಾಜಿಕ ಜಾಲತಾಣಗಳನ್ನು ನಾವು ಹಲವಾರು ಕ್ಷೇತ್ರಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಯುವಜನತೆಯ ಕ್ಷೇತ್ರ, ಕೌಟುಂಬಿಕ ಮತ್ತು ವ್ಯಕ್ತಿಗತ ಮಾನಸಿಕ ಕ್ಷೇತ್ರ, ಮನರಂಜನೆಯ ಕ್ಷೇತ್ರ, ಪತ್ರಿಕೋದ್ಯಮ ಕ್ಷೇತ್ರ,
2: ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ ಮತ್ತು ಔದ್ಯೋಗಿಕ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಆರ್ಥಿಕ ಕ್ಷೇತ್ರವನ್ನು ನೋಡಬಹುದು. ಇನ್ನು ಒಂದೊಂದಾಗಿ ನೋಡೋದಾದರೆ
1: ಸಾಮಾಜಿಕ ಜಾಲತಾಣಗಳ ಸಾಧಕ ಬಾಧಕಗಳಲ್ಲಿ ಯುವಜನತೆ ಸಾಧಕಗಳನ್ನು ನಾವು ನೋಡುವುದಾದರೆ, ಈ ಯುಗದಲ್ಲಿ 10 ವಯಸ್ಸಿನ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಸಾಮಾಜಿಕ ಜಾಲತಾಣಗಳ ಬಳಕೆ ಅತಿ ಹೆಚ್ಚಾಗಿದೆ ಎಂದು ಹೇಳಬಹುದು. ಈ ಸಾಮಾಜಿಕ ಜಾಲತಾಣಗಳ ಬಳಕೆ ಯುವಜನತೆಯಲ್ಲೇ ಅತಿ ಹೆಚ್ಚು ನಾವು ಕಾಣುತ್ತೇವೆ. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮನರಂಜನಾತ್ಮಕ ವಿಡಿಯೋಗಳನ್ನು ವೀಕ್ಷಿಸುವುದಾಗಿರ್ಬೋದು, ಹೀಗೆ ಹಲವಾರು ರೀತಿಯಾದಂತಹ ಸಾಮಾಜಿಕ ಜಾಲತಾಣಗಳ ಸಾಧಕವನ್ನ ಅವರು ಬಳಸಿಕೊಳ್ಳುತ್ತಿದ್ದಾರೆ. ತಾಂತ್ರಿಕ ಮಟ್ಟದ ಶಿಕ್ಷಣವನ್ನ ಬಳಸಿಕೊಳ್ಳುತ್ತಿದ್ದು ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪಡೆದುಕೊಳ್ಳುವುದು ಯುವಜನತೆಯಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ತೇವೆ. ಇನ್ನು ಯುವಜನತೆಯ ಕ್ಷೇತ್ರದ ಬಾಧಕಗಳನ್ನ ನೋಡುವುದಾದರೆ,
2: ಒಳ್ಳೆದಿದ್ದ ಮೇಲೆ ಕೆಟ್ಟದಿರಲೇಬೇಕಲ್ಲ, ಹಾಗೆ ಯುವಜನತೆಯ ಬಾಧಕಗಳನ್ನು ನೋಡುವುದಾದರೆ, ಯುವಜನತೆಯು ಅತಿ ಹೆಚ್ಚು ಸಾಮಾಜಿಕ ಜಾಲತಾಣಗಳು ಬಳಸುವುದರಿಂದ ಮಾನಸಿಕ ಅನಾರೋಗ್ಯವನ್ನು ಅನುಭವಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಮ್ಮ ನಾಗರಿಕತೆಯ ಮತ್ತು ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳು ಯುವಜನತೆ ಒಂದು ಗಿಲ್ಟ್ ಆಗಿ ಅಥವಾ ಅದನ್ನು ಒಂದು ಚಟವಾಗಿ ಅವಲಂಬನೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು.
1: ಇನ್ನು ಮುಂದುವರೆದು ಕೌಟುಂಬಿಕ ಮತ್ತು ವ್ಯಕ್ತಿಗತ ಅಥವಾ ಮಾನಸಿಕ ಕ್ಷೇತ್ರವಾಗಿ ನೋಡುವುದಾದರೆ, ಕೌಟುಂಬಿಕ ಕ್ಷೇತ್ರ ಅಂದಾಗ ಸಾಮಾಜಿಕ ಜಾಲತಾಣವು ಇಲ್ಲಿ ಒಗ್ಗೂಡುವಿಕೆಯನ್ನ ಕಲಿಸಿಕೊಡುತ್ತದೆ. ಕುಟುಂಬ ಸದಸ್ಯರೊಂದಿಗೆ ವಿಡಿಯೋ ಕರೆಗಳನ್ನ ಏರ್ಪಡಿಸಿಕೊಂಡು ಸಂವಹನ ನಡೆಸುವುದಾಗಿರ್ಬೋದು, ಅಥವಾ ಹಬ್ಬ ಹರಿದಿನಗಳಲ್ಲಿ ಪರೋಕ್ಷವಾಗಿ ಸಾಮಾಜಿಕ ಜಾಲತಾಣಗಳನ್ನ ಬಳಸಿಕೊಂಡು ಶುಭ ಹಾರೈಕೆಗಳನ್ನ ತಿಳಿಸಿಕೊಳ್ಳುವುದು, ಈ ರೀತಿ ಇದೊಂದು ಅನುಕೂಲಕರ ಅಂತ ನಾವು ಪರಿಗಣನೆ ಮಾಡಬಹುದು. ಅಲ್ಲದೆ ವಿವಾಹಗಳಿಗೆ ಸಂಬಂಧಪಟ್ಟಂತೆ ವಧು ವರರನ್ನ ಈಗ ನಾವು ಸಾಮಾಜಿಕ ಜಾಲತಾಣಗಳಲ್ಲೇ ಹುಡುಕಿಕೊಳ್ಳಬಹುದು. ಅಲ್ಲದೆ ವ್ಯಕ್ತಿಗತವಾಗಿ ನೋಡುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಉದ್ಯೋಗಕ್ಕಾಗಿ ಸಾಮಾಜಿಕ ಜಾಲತಾಣವನ್ನ ಒಂದು ವೇದಿಕೆಯಾಗಿ ಬಳಸಿಕೊಂಡಿದ್ದಾರೆ. ಮಾನಸಿಕವಾಗಿ ಒಬ್ಬ ಮಹಿಳೆ ಮನೆಯಲ್ಲಿಯೇ ಕುಳಿತುಕೊಂಡು ತನ್ನಲ್ಲಿರ್ತಕ್ಕಂಥ ವಿವಿಧ ಕೌಶಲ್ಯಗಳ ಆಧಾರಿತ ಕೆಲಸಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮುಕ್ತವಾಗಿ ಹಂಚಿಕೊಳ್ತಾ ಇದ್ದಾಳೆ. ಇದರಿಂದ ಅವಳು ಬಲಾಢ್ಯಳು ಎಂದು ನಾವು ಪರಿಗಣನೆ ಮಾಡಬಹುದು. ಈ ರೀತಿಯಾಗಿ ಕುಟುಂಬ, ವ್ಯಕ್ತಿಗತ, ಮಾನಸಿಕವಾಗಿ ಸಾಮಾಜಿಕ ಜಾಲತಾಣವು ಒಂದು ಸಾಧಕವಾಗಿದೆ ಅಂತ ನಾವು ಹೇಳಬಹುದು.
2: ಇನ್ ಬಾಧಕ ನೋಡುವುದಾದರೆ, ಸಾಮಾಜಿಕ ಜಾಲತಾಣಗಳ ಅತಿಯಾದ ಬಳಕೆಯಿಂದ ಇಲ್ಲಿ ಸಂಬಂಧಗಳಲ್ಲಿ ಅತಿ ಹೆಚ್ಚು ಸಂಪರ್ಕ ಕಡಿಮೆ ಆಗುತ್ತಿದೆ. ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಒಂಟಿತನ ಇರಬಹುದು ಅಥವಾ ಬಹಾನೆಗಳನ್ನು ಹಂಚಿಕೊಳ್ಳುವಿಕೆ ಸ್ಪಂದಿಸುವಿಕೆ ಕೂಡ ಇಲ್ಲಿ ಕಡಿಮೆ ಆಗುತ್ತಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಪೋಷಕರು ಮಕ್ಕಳು ತಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ಬೆಳೆಯುತ್ತಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಹಿಂದಿನ ಕಾಲದಲ್ಲಿ ಜನರು ತಮ್ಮನ್ನ ಮಾತುಗಳ ಮೂಲಕ ಜನರನ್ನು ಸ್ಪಂದಿಸುವಿಕೆ ಆಗಿರ್ಬೋದು, ಭಾವನೆಗಳನ್ನು ಹಂಚಿಕೊಳ್ಳುವುದಾಗಿರ್ಬೋದು ಇಲ್ಲಿ ಒಂದು ನಡೀತಿತ್ತು. ಆದ್ರೆ ಈಗಿನ ಸಾಮಾಜಿಕ ಜಾಲತಾಣಗಳಲ್ಲಿ ಮನಸ್ಸುಗಳು ಕೂಡ ಕಲಬೆರಕೆ ಆಗುತ್ತಿದೆ ಅಂತ ಹೇಳ್ಬೋದು. ಈ ಸಾಮಾಜಿಕ ಜಾಲತಾಣದ ಉಪಯೋಗದಿಂದ ಯುವಕ ಯುವತಿಯರು ಮಾಡುವ ಕೆಲ ಚಟುವಟಿಕೆಗಳು ಪೋಷಕರಿಗೆ ಅರ್ಥವಾಗುತ್ತಿಲ್ಲ. ಇಂತಹ ವರ್ತನೆಗಳನ್ನು ಮಧ್ಯಮ ವರ್ಗದಲ್ಲಿ, ಕುಟುಂಬದಲ್ಲಿ ಅತಿ ಹೆಚ್ಚು ಕಾಣಬಹುದು ಅಂತ ಹೇಳ್ಬೋದು.
1: ಮುಂದುವರೆದು ಮನರಂಜನೆಯ ಕ್ಷೇತ್ರ. ಮನರಂಜನೆಯ ಕ್ಷೇತ್ರದಲ್ಲಿ ಸಾಮಾಜಿಕ ಜಾಲತಾಣ ಯಾವ ರೀತಿ ಸಾಧಕವಾಗಿದೆ ಅಂತ ನಾವು ನೋಡುವುದಾದರೆ, ಸಾಮಾಜಿಕ ಜಾಲತಾಣವೇ ಒಂದು ಮನರಂಜನೆಯ ಕ್ಷೇತ್ರ ಎಂದು ಹೇಳಿದರೆ ತಪ್ಪಾಗಲಾರದು. ಸಾಮಾಜಿಕ ಜಾಲತಾಣವು ಅನೇಕ ಕಲಾವಿದರ ಬೆಳವಣಿಗೆಗೆ ಇದೊಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಅಲ್ಲದೆ ಇಲ್ಲಿ ಸಂಗೀತ ಆಗಿರಬಹುದು, ಚಿತ್ರಗಳಾಗಿರಬಹುದು, ಶೈಕ್ಷಣಿಕ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರಬಹುದು, ಹಲವಾರು ರೀತಿಯಾಗಿರ್ತಕ್ಕಂತಹ ಮಾಹಿತಿಯನ್ನ ಕೊಡುವುದರೊಂದಿಗೆ ನಮಗೆ ಮನರಂಜನೆಯನ್ನ ನೀಡ್ತಾ ಇದೆ. ಕೆಲ ಗೌಪ್ಯ ಪ್ರತಿಭೆಗಳಿಗೆ ಇಲ್ಲಿ ತಮ್ಮ ನೆಲೆ ಕಂಡುಕೊಂಡು ಪ್ರೇಕ್ಷಕರ ಮನ ಗೆದ್ದಿವೆ. ಸಾಮಾಜಿಕ ಜಾಲತಾಣವು

0: ಮನರಂಜನೆ ಒಂದು ಕುಟುಂಬವೇ ಸರಿ. ಕೊರೋನಾ ವೇಳೆ ಲಾಕ್ಡೌನ್ ಅಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳು ಮನರಂಜನೆ ಮತ್ತು ಸುದ್ದಿಯ ಕೇಂದ್ರವಾಗಿದ್ದವು.
1: ಇನ್ ಬಾಧಕ ನೋಡೋದಾದರೆ ಮನರಂಜನೆ ಕ್ಷೇತ್ರದಲ್ಲಿ ಕ್ರಮೇಣವಾಗಿ ಸಾಮಾಜಿಕ ಜಾಲತಾಣ ಉಪಯೋಗದಿಂದ ನಮ್ಮ ಸಂಸ್ಕೃತಿ ನಾಗರಿಕತೆಯ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತಿವೆ ಅಂತ ಹೇಳ್ಬೋದು. ಮನರಂಜನೆಗಾಗಿ ಜಾಹೀರಾತುಗಳನ್ನು ಮಾಡುತ್ತಿದ್ದರೆ ಅದರಲ್ಲಿ ಜನರು ದುರುಪಯೋಗ ಕೂಡ ಮಾಡಿಕೊಳ್ಳುತ್ತಿದೆ ಅಂತ ಹೇಳ್ಬೋದು. ಸುಳ್ಳು ಜಾಹೀರಾತುಗಳ ಮೂಲಕ ಜನರನ್ನು ಆಕರ್ಷಿಸಿ ಹಣವನ್ನು ದರೋಡೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನು ದಿನನಿತ್ಯ ಸಾಮಾಜಿಕ ಜಾಲತಾಣಗಳು ಹೆಚ್ಚು ಬಳಸುವುದರಿಂದ ಮಿದುಳು ಹೆಚ್ಚು ಒತ್ತಡ ಹೇರಿಕೊಳ್ಳುತ್ತದೆ ಅಂತ ಹೇಳ್ಬೋದು.
0: ಮುಂದುವರೆದು ಪತ್ರಿಕೋದ್ಯಮ ಕ್ಷೇತ್ರ. ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಜಾಲತಾಣವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಪತ್ರಿಕೋದ್ಯಮ ಓದಿದವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ವೃತ್ತಿಯಾಗಿ ಹಲವಾರು ಆಯ್ಕೆಗಳಿವೆ. ಇದು ಒಂದು ಪತ್ರಿಕೋದ್ಯಮದ ಸಾಧಕ. ಪತ್ರಕರ್ತರು, ವರದಿಗಾರರು, ಸಂಪಾದಕರು ಮತ್ತು ಅಂಕಣಕಾರರು ಇಂದು ತಮ್ಮ ಬರವಣಿಗೆಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು. ಇಲ್ಲಿ ಅವರದೇ ಆದಂತಹ ಕಿರು ಚಿತ್ರಗಳನ್ನ, ಕಿರು ನುಡಿಗಳನ್ನ, ಕಿರು ಬರಹಗಳನ್ನ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದಾರೆ. ಇದೊಂದು ಸಾಧಕವಂತನೇ ನಾವು ಪರಿಗಣನೆ ಮಾಡಬಹುದು. ಅಲ್ಲದೆ ನಾವು ದಿನನಿತ್ಯ ಓದುವಂತಹ ದಿನ ಪತ್ರಿಕೆಗಳು, ಮಾಸಪತ್ರಿಕೆಗಳು, ತ್ರೈಮಾಸ ಪತ್ರಿಕೆಗಳು, ನಿಯತಕಾಲಿಕೆಗಳು ಇವೆಲ್ಲವೂ ಮುಕ್ತವಾಗಿ ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ, ಪ್ರತ್ಯೇಕವಾದಂತಹ ಆ್ಯಪ್ಗಳಲ್ಲಿ ನಾವು ವೀಕ್ಷಣೆಯನ್ನ ಮಾಡ್ತಾ ಇದ್ದೇವೆ ಎಂದು ಇದು ಸಾಮಾಜಿಕ ಜಾಲತಾಣದ ಒಂದು ಸಾಧಕ ಅಂತ ನಾವು ಪರಿಗಣನೆ ಮಾಡಬಹುದು.
1: ಇನ್ ಬಾಧಕವಾಗಿ ನೋಡುವುದಾದರೆ ಈ ಸಾಮಾಜಿಕ ಜಾಲತಾಣ ಬಂದ ಬಳಿಕ ವೇಗವಾಗಿ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣಗಳೇ ಹರಡುತ್ತಿವೆ ಅಂತ ಹೇಳ್ಬೋದು. ಇದರಿಂದ ಪತ್ರಿಕೋದ್ಯಮ ಕ್ಷೇತ್ರ ಹಿನ್ನಡೆ ಆಗುತ್ತಿದೆ. ಪತ್ರಿಕೆಗಳಲ್ಲಿ ಮುದ್ರಣ ಆಗುವುದಕ್ಕೆ ಮೊದಲು ಯಾವುದಾದರೊಂದು ಮಾಹಿತಿ ಅಥವಾ ಸಾಮಾಜಿಕ ಜಾಲತಾಣಗಳೇ ಪ್ರಸಾರವಾಗಿ ಬಿಡುತ್ತದೆ. ಇದರಿಂದ ಪತ್ರಿಕೆಗಳು ಓದುವವರು ಕೂಡ ಕಡಿಮೆ ಆಗುತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಹೆಚ್ಚು ಆಸಕ್ತಿನೂ ಕೂಡ ಇಲ್ಲ ಜನರು ಹೊಂದುತ್ತಿಲ್ಲ ಅಂತ ಹೇಳ್ಬೋದು.
0: ಮುಂದುವರೆದು ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರ. ಸಾಮಾಜಿಕ ಜಾಲತಾಣಗಳು ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಸಾಕಷ್ಟು ಉಪಯೋಗಕಾರಿ. ಇಲ್ಲಿ ನಾವು ತಂತ್ರಜ್ಞಾನ ಸಹಿತ ಮಾಹಿತಿಯನ್ನ ನಾವು ಪಡೆಯುತ್ತೇವೆ. ಸಾಮಾಜಿಕ ಜಾಲತಾಣದಲ್ಲಿ ಶೈಕ್ಷಣಿಕ ವಿವರಗಳನ್ನ ವೀಕ್ಷಿಸುವುದು ಅಂತ ಅಂದಾಗ ಇಲ್ಲಿ ಪರೋಕ್ಷವಾಗಿ ಸಿಗದೆ ಪ್ರತ್ಯಕ್ಷವಾಗಿ ನಾವು ಒಂದು ಮಾಹಿತಿಯನ್ನ ನಾವು ಕಣ್ಣಾರೆ ನೋಡುವುದರ ಮೂಲಕ ತಂತ್ರಜ್ಞಾನ ಮಟ್ಟವನ್ನು ಹೆಚ್ಚಿಸಿಕೊಂಡು ಮಾಹಿತಿಯನ್ನ ಪಡೆಯುತ್ತೇವೆ ಎಂಬುದು ಇಲ್ಲಿ ನಮಗೆ ಸಾಧಕವಾಗಿ ಪರಿಗಣನೆ ಆಗ್ತದೆ. ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇದು ಒಂದು ವೇದಿಕೆ ಹೌದು ಎಂದು ಹೇಳಬಹುದು. ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಬೇರೆ ಒಂದು ವಿಶ್ವವಿದ್ಯಾಲಯದ ಮಾಹಿತಿಯನ್ನ ಇಲ್ಲಿಯೇ ಕುಳಿತುಕೊಂಡು ನೋಡುವುದು ಒಂದು ಸಾಧಕ ಅಂತ ನಾವು ಹೇಳಬಹುದು. ಅಲ್ಲದೆ ವೈದ್ಯಕೀಯ ಕ್ಷೇತ್ರವಾಗಿ ನೋಡುವುದಾದಾಗ, ವೈದ್ಯಕೀಯ ಕ್ಷೇತ್ರ ಅಂದಾಗ ನಮಗೆ ಆರೋಗ್ಯ ಅಂತ ಹೇಳಿ ನೆನಪಾಗ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲ ಔಷಧಿಗಳ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದಿಂದ ನಾವು ಪಡೆದುಕೊಳ್ಳಬಹುದು ಮತ್ತು ಮಾರ್ಗದರ್ಶನವನ್ನ ಪಡೆಯಬಹುದು. ಇಲ್ಲಿ ಹಲವಾರು ರೀತಿಯಾದಂತಹ ವೈದ್ಯರನ್ನ ನಾವು ನೇರವಾಗಿ ಸಂಪರ್ಕ ಹೊಂದುತ್ತೇವೆ. ಅಲ್ಲದೆ ಯೋಗ ಆಗಿರ್ಬೋದು, ಆಯುರ್ವೇದ, ಹೀಗೆ ಹಲವಾರು ರೀತಿಯಾದಂತಹ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ, ಸಲಹೆಗಳನ್ನ, ಮಾರ್ಗದರ್ಶನವನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಪಡೆದುಕೊಳ್ತೇವೆ.
1: ಇನ್ನು ಶಿಕ್ಷಣ ಕ್ಷೇತ್ರದ ಮತ್ತು ವೈದ್ಯಕೀಯ ಕ್ಷೇತ್ರದ ಬಾಧಕಗಳನ್ನು ನೋಡೋದಾದ್ರೆ ಇಲ್ಲಿ ಅತಿ ಹೆಚ್ಚು ಸಾಮಾಜಿಕ ಜಾಲತಾಣಗಳು ಬಳಕೆಯಿಂದಾಗಿ ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಹಾಳಾಗುತ್ತಿದೆ ಅಂತ ಹೇಳ್ಬೋದು. ಓದೋಕ್ಕಿಂತ ಮುಂಚೆ ಹೆಚ್ಚು ಸಮಯವನ್ನು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸುವುದರಿಂದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅಂತರ್ಜಾಲಕ್ಕೆ ಸಂಬಂಧಿಸಿದ ಕೆಲವು ಗೇಮ್ಗಳ ಆಟಗಳನ್ನು ಅವರು ಅವಲಂಬನೆ ಮಾಡಿಕೊಂಡು ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮನರಂಜನೆಯ ಉದ್ದೇಶದಿಂದ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳ ಹೆಚ್ಚು ಆಕರ್ಷಿತಗೊಳ್ಳುತ್ತಿದ್ದಾರೆ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಂದ್ರೆ, ಇನ್ನು ಆರೋಗ್ಯ ಮತ್ತು ವೈದ್ಯಕೀಯ ವಿಷಯಗಳ ಮಾಹಿತಿಯ ಕುರಿತು ತಪ್ಪು ಸಂದೇಶಗಳನ್ನು ಬರುತ್ತಿವೆ. ಅವುಗಳು ನಾವು ಹಿಂಬಾಲಿಸುವುದನ್ನು ಕೂಡ ಇಲ್ಲಿ ಕಡಿಮೆ ಮಾಡಬೇಕಂತ ಹೇಳ್ಬೋದು. ಆಯುರ್ವೇದ ಸಂಬಂಧಪಟ್ಟಂತೆ ತಪ್ಪು ಮಾಹಿತಿಗಳನ್ನು ಹರಿಬಿಡುತ್ತಿದ್ದು ಇದೊಂದು ಒಂದು ಬಾಧಕ ಅಂತೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಕೆಲವು ಔಷಧಿಗಳನ್ನು ಆನ್ಲೈನ್ ಮುಖಾಂತರ ತರಿಸಿಕೊಳ್ಳುವುದರಿಂದ ಕೆಲವೊಮ್ಮೆ ಅವುಗಳ ಅವಧಿ ಮುಗಿಯುವುದು ಹೋಗಿರುತ್ತದೆ. ಅಂತಹ ಔಷಧಿ ಅಥವಾ ಮದ್ದುಗಳನ್ನು ಕೊಟ್ಟು ವಂಚಿಸುತ್ತಿದ್ದಾರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಂತ ಹೇಳ್ಬೋದು.
0: ಮುಂದುವರೆದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರ. ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯ ಅಂದಾಗ ನಮಗೆ ನಾಯಕರುಗಳು ನೆನಪಾಗುತ್ತಾರೆ. ರಾಜಕೀಯ ನಾಯಕರೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವೈಯಕ್ತಿಕ ಖಾತೆಯನ್ನ ಹೊಂದಿದ್ದಾರೆ. ತಮ್ಮ ವೈಯಕ್ತಿಕ ಖಾತೆಗಳಲ್ಲಿ ತಾವು ಮಾಡಿರತಕ್ಕಂತಹ ರಾಜಕೀಯ ಕುರಿತಾದ ತೆಗೆದುಕೊಂಡ ಕೆಲ ನಿರ್ಧಾರಗಳು ಮತ್ತು ಮಾಡಿದ ಕೆಲಸಗಳನ್ನ ಮತ್ತು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಕೆಲಸಗಳನ್ನ, ಅಭಿವೃದ್ಧಿ ಪರ ಯೋಚನೆಗಳನ್ನ, ಅಭಿಪ್ರಾಯಗಳನ್ನ ಜನರ ಜೊತೆ ಮತ್ತು ಸಮಾಜದ ಜೊತೆಗೆ ನೇರವಾಗಿ ಮತ್ತು ಮುಕ್ತವಾಗಿ ಹಂಚಿಕೊಳ್ತಾ ಇದ್ದಾರೆ. ಇಲ್ಲಿ ಅವರು ಪ್ರಜೆಗಳೊಂದಿಗೆ ನೇರವಾಗಿ ಸಂಪರ್ಕ ಹೊಂದುತ್ತಾರೆಂದು ನಾವು ಹೇಳಬಹುದು. ರಾಷ್ಟ್ರದ ಕುರಿತು ಚಿಂತನೆಗಳನ್ನ ನಡೆಸುತ್ತಾರೆ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಅಂತಾರಾಷ್ಟ್ರೀಯ ಸಂವಹನಗಳನ್ನ ಇಲ್ಲಿ ರಾಜಕೀಯ ನಾಯಕರು ನಡೆಸುತ್ತಾರೆ. ಅದು ರಾಷ್ಟ್ರದ ಹಿತಕ್ಕೆ ಸಂಬಂಧಿಸಿದಂತೆಯೂ ಆಗಬಹುದು ಅಥವಾ ಅವರ ಅಭಿಪ್ರಾಯ ಮತ್ತು ಅಭಿವೃದ್ಧಿ ಪರ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗಿರಬಹುದು ಅಂತ ನಾವು ಪರಿಗಣನೆ ಮಾಡಬಹುದು. ಸಾಮಾಜಿಕವಾಗಿ ನೋಡುವುದಾದರೆ ಸಾಮಾಜಿಕ ಜಾಲತಾಣವು ಕೆಲ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿದಿದೆ. ನಮ್ಮ ನಾಡಿನ ಸಂಸ್ಕೃತಿ ಮತ್ತು ನಾಡ ಹಬ್ಬಗಳ ಕುರಿತು ಕಿರುಚಿತ್ರ ಮತ್ತು ನುಡಿಗಳನ್ನ ಜನರಿಗೆ ತಲುಪಿಸುತ್ತದೆ.

0: ಇದೆ. ಇಂದು ಹಲವಾರು ಗತಕಾಲದ ರಾಜಮನೆತನಗಳನ್ನ ನಾವು ಇಂದಿಗೂ ಕೂಡ ವೀಕ್ಷಣೆ ಮಾಡಬಹುದು. ಅಂತಹ ರಾಜಮನೆತನಗಳ ಪರಿಚಯವನ್ನು ಸಹ ಸಾಮಾಜಿಕ ಕ್ಷೇತ್ರ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡಿಕೊಡ್ತಾ ಇದೆ. ಅಲ್ಲದೆ ಸರ್ವಧರ್ವ ಸಮನ್ವಯ ಎಂಬಂತೆ ನಮ್ಮ ರಾಷ್ಟ್ರದ ಮತ್ತು ನಾಡಿನ ಸಮಾಜದ ಎಲ್ಲಾ ಹಬ್ಬ ಸಂಸ್ಕೃತಿ ಜೀವನ ಶೈಲಿ ಉಡುಗೆ ತೊಡುಗೆ ಭಾಷಾ ಶೈಲಿ ಹೀಗೆ ಎಲ್ಲವನ್ನ ಮುಕ್ತವಾಗಿ ಮತ್ತು ಗೌರವಾನ್ವಿತ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳು ಸಾಮಾಜಿಕ ಕ್ಷೇತ್ರಕ್ಕೆ ಸಾಧಕವಾಗಿವೆ. ಇನ್ನೊಂದು ಸಾಧಕವನ್ನ ನೋಡುವುದಾದರೆ ಹಲವಾರು ಬಡ ಕುಟುಂಬಗಳಿಗೆ ಅಂಗವಿಕಲರಿಗೆ ಮತ್ತು ಮಾನಸಿಕ ಅಸ್ವಸ್ಥರಿಗೆ ದಾನವನ್ನ ಸಂಗ್ರಹಿಸಿ ನೀಡುವುದರ ಮೂಲಕ ಅದು ಒಂದು ಫಲದಾಯಕ ಮತ್ತು ಮಾರ್ಗದರ್ಶಕ ಕಳಕಳಿಯಾಗಿದೆ ಅಂತ ನಾವು ಹೇಳ್ಬೋದು.
1: ಇನ್ನು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದ ಬಾಧಕಗಳನ್ನು ನೋಡೋದಾದ್ರೆ ಇಲ್ಲಿ ಒಂದು ಪಕ್ಷದ ಹೆಸರನ್ನು ಇಟ್ಟುಕೊಂಡು ಅಥವಾ ದೈವ ವಾಕ್ಯವನ್ನು ಇಟ್ಟುಕೊಂಡು ಜಾಲತಾಣಗಳಲ್ಲಿ ಟ್ರೋಲ್ ಮಾಡೋದಾಗಲಿ ರಾಜಕೀಯ ಇದೊಂದು ಬಾಧಕ ಆಗೈತೆ ಅಂತ ಹೇಳ್ಬೋದು. ಒಬ್ಬರು ರಾಜಕೀಯ ನಾಯಕರ ಹೆಸರಲ್ಲಿ ಬೇರೊಬ್ಬರು ಸುಳ್ಳು ಖಾತೆಯನ್ನು ಸೃಷ್ಟಿಸಿಕೊಂಡು ಬೇರೊಂದು ಪಕ್ಷದ ಕುರಿತು ಸುಳ್ಳು ಮಾಹಿತಿಯನ್ನು ಹೇಳಿಕೆಯನ್ನು ಹರಿಬಿಡೋದಾಗಲಿ ಕಾಣಬಹುದು. ಇಲ್ಲಿ ನಾವು ಸಾಮಾಜಿಕವಾಗಿ ಕೆಲವು ಸುಳ್ಳು ಸುದ್ದಿಗಳನ್ನು ಜಾಹೀರಾತುಗಳಲ್ಲಿ ಜನರನ್ನು ನಂಬಿಸಿ ಮೋಸ ಮಾಡಲಾಗುತ್ತಿದೆ ಅಂತ. ಅಂತರ್ಜಾಲದ ಸೇವೆಗಳು ಒದಗಿಸುವ ಎಂದು ನಂಬಿಸಿ ಹಣವನ್ನು ಪಡೆದುಕೊಂಡು ನಂತರ ಸಂಪರ್ಕಕ್ಕೆ ಸಿಗದೆ ಹೋಗುತ್ತಾರೆ. ಇದು ಒಂದು ಕೂಡ ಸಾಮಾಜಿಕ ಬಾಧಕವಾಗಿದೆ ಅಂತ ಹೇಳ್ಬೋದು.
0: ಮುಂದುವರೆದು ಆರ್ಥಿಕ ಮತ್ತು ಔದ್ಯೋಗಿಕ ಕ್ಷೇತ್ರ, ಇದು ನಾವು ಕೊನೆಯ ಕ್ಷೇತ್ರ ಅಂತ ಹೇಳಿ ಪರಿಗಣನೆ ಮಾಡ್ತೇವೆ. ಆರ್ಥಿಕ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಜಾಲತಾಣಗಳ ಸಾಧಕಗಳನ್ನ ನೋಡುವುದಾದರೆ, ಅಂದರೆ ಒಂದು ಜಾಹೀರಾತನ್ನ ನಿರ್ಮಾಣ ಮಾಡಿದಾಗ ಅದರಿಂದ ಬರತಕ್ಕಂತಹ ಲಾಭವನ್ನ ನಾವು ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ ನೀಡ್ತೇವೆ. ಇದೊಂದು ಆರ್ಥಿಕ ಕ್ಷೇತ್ರಕ್ಕೆ ಲಾಭದಾಯಕ ಅಂತ ನಾವು ಹೇಳ್ಬೋದು. ಅಲ್ಲದೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಕೆಲವು ಅಂತಾರಾಷ್ಟ್ರೀಯ ವ್ಯವಹಾರ ಮತ್ತು ವಹಿವಾಟುಗಳು ನಡೀತವೆ, ಅದರಿಂದ ಕೂಡ ಆರ್ಥಿಕ ಕ್ಷೇತ್ರಕ್ಕೆ ಲಾಭವಿದೆ. ಪ್ರತಿಯೊಂದು ಸಾಮಾಜಿಕ ಜಾಲತಾಣಗಳು ಸರ್ಕಾರಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿಯೂ ತಮ್ಮದೇ ಆದ ರೀತಿಯಲ್ಲಿ ತೆರಿಗೆಯನ್ನ ವಿಧಿಸ್ತಾ ಇವೆ. ಇದು ಒಂದು ಆರ್ಥಿಕ ಕ್ಷೇತ್ರಕ್ಕೆ ಮುನ್ನಡೆಯನ್ನ ಉಂಟು ಮಾಡ್ತಾ ಇದೆ ನಾವು ಎಂದು ಪರಿಗಣನೆ ಮಾಡಬಹುದು. ಅಲ್ಲದೆ ನಾವು ಒಂದು ಔದ್ಯೋಗಿಕ ಕ್ಷೇತ್ರ ಅಂತ ನೋಡಿದಾಗ, ಉದಾಹರಣೆಗೆ ನಾವು ಒಂದು ಉದ್ಯೋಗವನ್ನ ಅಥವಾ ವ್ಯವಹಾರವನ್ನ ಶುರು ಮಾಡ್ತಾ ಇದ್ದೇವೆ ಅಂತ ಅಂದಾಗ ನಾವು ಹೊರಗಡೆ ಗ್ರಾಹಕರನ್ನು ಹುಡುಕುವ ಬದಲು ಸಾಮಾಜಿಕ ಕ್ಷೇತ್ರದಲ್ಲಿ ಕರಪತ್ರಗಳನ್ನ ಹಾಕುವುದರ ಮೂಲಕ ಅಥವಾ ಕಂಪ್ಲೇಂಟ್ಗಳನ್ನ ಹರಿಬಿಡುವುದರ ಮೂಲಕ ನಾವು ಗ್ರಾಹಕರಿಗೆ ನೇರ ಸಂಪರ್ಕಕ್ಕೆ ಹೋಗಿ ನಮ್ಮ ಒಂದು ವೈಯಕ್ತಿಕ ಉದ್ಯೋಗವನ್ನ ಅಲ್ಲಿ ನಿರ್ಮಾಣ ಮಾಡಿಕೊಳ್ಬಹುದು. ಹಲವಾರು ರೀತಿಯ ಉದ್ಯೋಗಿಗಳಿಗೆ ಸೃಷ್ಟಿಯನ್ನ ಮಾಡಬಹುದು ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ಯೂಟ್ಯೂಬ್ ಚಾನೆಲ್ಗಳು ಇಂತಹ ಹಲವಾರು ರೀತಿಯ ಚಾನೆಲ್ಗಳನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಎಲ್ಲ ಯುವಜನತೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಳ್ತಾ ಇವೆ. ಇದರಿಂದ ಉದ್ಯೋಗ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು.
1: ಇನ್ನು ಆರ್ಥಿಕವಾಗಿ ಬಾಧಕವನ್ನು ನೋಡೋದಾದರೆ, ಇಲ್ಲಿ ಆರ್ಥಿಕವಾಗಿ ಅಂದಾಗ ಸಾಮಾಜಿಕ ಜಾಲತಾಣಗಳು ಅತಿ ಹೆಚ್ಚು ಬಳಕೆಯಿಂದ ಇಂದು ಟಿವಿ ಇರಬಹುದು, ರೇಡಿಯೋ ಅಂತಹ ಬಳಕೆ ಕಡಿಮೆ ಆಗುತ್ತಿದೆ. ಇಂದು ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಇದು ಹೊಡೆತ ಉಂಟು ಮಾಡುತ್ತಿದೆ ಅಂತ ಹೇಳ್ಬೋದು. ಇನ್ನು ಔದ್ಯೋಗಿಕವಾಗಿ ವೈಯಕ್ತಿಕ ಅಂದ್ರೆ ವ್ಯಕ್ತಿಗತ ಖಾತೆಯನ್ನು ಹೊಂದಿರುವ ಖಾತೆಗಳನ್ನು ಹ್ಯಾಕ್ ಮಾಡುವುದಾಗಲಿ ಬ್ಲಾಕ್ ಮೇಲ್ ಮಾಡುವಂತಹ ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ ಅಂತ ಹೇಳ್ಬೋದು. ಹಾಗೆ ಉದ್ಯೋಗ ಕೊಡುತ್ತೇನೆ ಎಂದು ಸುಳ್ಳು ಸುದ್ದಿಯನ್ನು ಕೂಡ ಇಲ್ಲಿ ಹರಿಬಿಡುತ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಾವು ಇವಾಗ ಸಾಧಕ ಮತ್ತು ಬಾಧಕವನ್ನು ನೋಡಿದ್ದೇವೆ ಅಂತ ಹೇಳ್ಬೋದು.
2: ಇಲ್ಲಿಯವರೆಗೂ ಸಾಮಾಜಿಕ ಮಾಧ್ಯಮಗಳ ಸಾಧಕ ಮತ್ತು ಬಾಧಕಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ.
1: ಎಲ್ಲರಿಗೂ ಧನ್ಯವಾದಗಳು.
3: ನಮಸ್ಕಾರ.
4: ಇದುವರೆಗೆ ಸಾಮಾಜಿಕ ಜಾಲತಾಣದ ಸಾಧಕ ಬಾಧಕಗಳು ಈ ಕುರಿತು ಚರ್ಚೆಯಲ್ಲಿ ಭಾಗವಹಿಸಿದವರು ಬಸವರಾಜ್, ಎಸ್ ಲಕ್ಷ್ಮಿ ಹಾಗೂ ಜ್ಯೋತಿ. ಯುವವಾಣಿಯಲ್ಲಿ ಇನ್ನು ಮುಂದೆ ಕೇಳೋಣ ಜೀವನದಲ್ಲಿ ಛಲ, ಪೂಜಾ ವಾಲಿಕಾರ್ ಅವರಿಂದ ಭಾಷಣ.
5: ಛಲ ಎಂದರೆ ಹಠ ಎಂದರ್ಥ. ಛಲ ಯಾವುದೇ ಆಗಿರಲಿ, ಆದರೆ ಆ ಛಲ ಒಂದು ಒಳ್ಳೆಯ ಸಾಧನೆಗೆ ದಾರಿಯಾಗಿರಬೇಕು. ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಬೇಕೆಂದರೆ ನಮ್ಮಲ್ಲಿ ಒಳ್ಳೆಯ ಹಠ ಅಥವಾ ಛಲ ಇರಬೇಕು. ಛಲ ಯಾವತ್ತಲೂ ಹುಟ್ಟಿನಿಂದ ಬರುವುದಿಲ್ಲ. ಇದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದಾಗ, ಅವಮಾನವಾದಾಗ, ಈ ಕಷ್ಟಗಳನ್ನು ಎದುರಿಸಲು ಹೋದಾಗ ಛಲ ಎಂಬುದು ಹುಟ್ಟಿಕೊಳ್ಳುತ್ತೆ. ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖಗಳು ಬರುತ್ತವೆ. ಅವು ಒಂದು ರೀತಿ ಹಗಲು ರಾತ್ರಿ ಇದ್ದ ಹಾಗೆ. ಸುಖ ಬಂದಾಗ ಸಂತೋಷದಿಂದ ಇರುವುದು, ಅದೇ ಕಷ್ಟ ಬಂದಾಗ ಎದುರಿಸಲು ಹೋದಾಗ ಸಾಧ್ಯವಾಗದೆ ದುಃಖದಲ್ಲಿ ಇರುವುದು, ಇದು ಮನುಷ್ಯನ ಸ್ವಭಾವ. ಕಷ್ಟ ಸುಖಗಳನ್ನು ಸಮತೋಲನದಲ್ಲಿ ನೋಡುವವನೇ ನಿಜವಾದ ಜಾಣ. ಛಲ ಎಂಬುವುದು ಒಂದು ಸಾಧನೆಯ ದಾರಿ. ನಮ್ಮ ನಿಜ ಜೀವನದಲ್ಲಿ ಪ್ರತಿದಿನ ದೂರದರ್ಶನಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಅನೇಕ ಜನರ ಸಾಧನೆಗಳ ಬಗ್ಗೆ ನೋಡುತ್ತೇವೆ. ಆದರೆ ಯಾಕೆ ಎಲ್ಲರೂ ಒಂದೊಂದು ಒಳ್ಳೆಯ ಸಾಧನೆ ಮಾಡುವುದಿಲ್ಲ? ಇದಕ್ಕೆ ಕಾರಣ ಸೋಮಾರಿತನ. ಸೋಮಾರಿತನ ಮನುಷ್ಯನನ್ನು ಕೊಲ್ಲುತ್ತದೆ. ಆತನಿಗೆ ಎಷ್ಟೇ ಸರಳ ದಾರಿ ಇದ್ದರೂ ಕೂಡ ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಆತನ ಸೋಮಾರಿತನದಿಂದ ಸಾಧನೆ ಮಾಡಲು ಪ್ರಯತ್ನಿಸುತ್ತಿಲ್ಲ.

ಮನುಷ್ಯನಿಗೆ ಕಷ್ಟ ಸುಖಗಳ ಬಗ್ಗೆ ಬೆಲೆ ಅರ್ಥವಾಗಿಲ್ಲ. ಈ ಕಾರಣದಿಂದ ಮನುಷ್ಯ ಸೋಮಾರಿತನ ಎಂಬ ರೋಗಕ್ಕೆ ಒಳಗಾಗುತ್ತಿದ್ದಾನೆ. ಎಷ್ಟೋ ಗಣ್ಯ ವ್ಯಕ್ತಿಗಳು ಹಾಗೂ ಸ್ವತಂತ್ರ ವೀರರು ಛಲದಿಂದ ಎಷ್ಟೋ ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕಿತ್ತೂರಾಣಿ ಚೆನ್ನಮ್ಮ ಮುಂತಾದವರು. ನಮ್ಮ ದೇಶದಲ್ಲಿ ಬ್ರಿಟಿಷರಿಂದ ನೋವುಗಳನ್ನು ಅನುಭವಿಸಿ ಜೈಲಿಗೆ ಹೋದವರು. ಆಗ ಅವರಲ್ಲಿ ದೇಶಕ್ಕಾಗಿ ಹೋರಾಡಬೇಕು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಎಂಬ ಛಲ ಹುಟ್ಟಿದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಮುಡುಪಾಗಿಟ್ಟರು. ಸ್ವಾತಂತ್ರ್ಯ ಪೂರ್ವದಿಂದ ಇಂದಿನ ಕಲಿಯುಗದವರೆಗೂ ದೇಶಕ್ಕಾಗಿ ಅನೇಕ ಯೋಧ ವೀರರು ವಿರೋಧಿಗಳ ಜೊತೆ ಹೋರಾಡಿ ತಮ್ಮ ಪ್ರಾಣ ತ್ಯಾಗ ಮಾಡುತ್ತಿದ್ದಾರೆ. ನಮ್ಮ ದೇಶದ ಜನ ಸುರಕ್ಷಿತವಾಗಿರುವುದು, ವಿರೋಧಿಗಳಿಂದ ಯಾವುದೇ ಅಪಾಯವಾಗುವುದನ್ನು ತಡೆಯುವುದೇ ಅವರ ಸಾಧನೆ. ನಮ್ಮ ಭಾರತ ದೇಶವು ಹಳ್ಳಿಗಳ ನಾಡು. ಇಲ್ಲಿನ ಜನ ಕೂಡ ಬಡವರು, ಜೊತೆಗೆ ಶ್ರೀಮಂತರು ಕೂಡ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿದೆ. ನಮ್ಮ ಸುತ್ತಮುತ್ತಲಿನ ಜನ ಕೂಡ ಛಲದಿಂದ ಬದುಕುತ್ತಾ ಇರುವುದನ್ನು ನೋಡುತ್ತೇವೆ. ಅದಕ್ಕೆ ಉದಾಹರಣೆ ಮೆಹಬೂಬ್ ದಾಂಡೇವಾಲೆ ಅವರು. ಒಂದು ಬಡ ಕುಟುಂಬದಲ್ಲಿ ಮತ್ತು ತುಂಬಿದ ಕುಟುಂಬದಲ್ಲಿ ಹುಟ್ಟಿದವರು ಇವರು. ಇವರ ತಾಯಿಗೆ 5 ಗಂಡು ಮಕ್ಕಳು ಹಾಗೂ ಒಬ್ಬ ಹೆಣ್ಣು ಮಗಳು ಇದ್ದಾರೆ. ಮೆಹಬೂಬ್ ಅವರು 4ನೇಯವರು. ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು. ಅವರ ಕುಟುಂಬಕ್ಕೆ ಯಾವ ಸಂಬಂಧಿಕರು ಸಹಾಯ ಮಾಡಲಿಲ್ಲ. ಮೆಹಬೂಬ್ ಅವರು ದೊಡ್ಡಣ್ಣ ಅವರು ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಮೆಹಬೂಬ್ ಅವರು ಕೂಡ ಚಿಕ್ಕ ವಯಸ್ಸಿನಲ್ಲಿ ಹಬ್ಬದಲ್ಲಿ ಮಾರುವಂತಹ ನೆಲ್ಲಿಕಾಯಿ, ಬನ್ನಿ, ಮಾವಿನ ತೊಳಲು ಮುಂತಾದವುಗಳನ್ನು ಮಾರಿ ಜೊತೆಗೆ ಶಾಲೆಗೆ ಹೋಗುತ್ತಿದ್ದರು. ಮುಂದೆ PUCಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿ BCOMನಲ್ಲಿ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿದರು. BCOMನಲ್ಲಿ ಕೂಡ ಬೆಳಗ್ಗೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಬಡಗಾರ ಕೆಲಸ ಮಾಡುತ್ತಿದ್ದರು. ರಾತ್ರಿಯೆಲ್ಲ ಓದಿ ಮತ್ತೆ ಬೆಳಗ್ಗೆ ಕಾಲೇಜಿಗೆ ಹೋಗುತ್ತಿದ್ದರು. ಇವರಲ್ಲಿ ಒಂದು ಒಳ್ಳೆಯ ಕಲೆ ಇತ್ತು. ಅದೇ ಚಿತ್ರಗಳನ್ನು ಬಿಡಿಸಿ ಸುಂದರವಾಗಿ ಬಣ್ಣಗಳನ್ನು ಕೊಟ್ಟು ಚಿತ್ರಕ್ಕೆ ಸೌಂದರ್ಯವನ್ನು ಕೊಡುತ್ತಿದ್ದರು. ಇದೇ ಕಲೆ ಅವರಿಗೆ ಒಂದು ಸಾಧನೆಗೆ ದಾರಿಯಾಯಿತು. ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಯೂತ್ ಫೆಸ್ಟಿವಲ್ ಅಂತ ಕಾರ್ಯಕ್ರಮವನ್ನು ಕರ್ನಾಟಕ ಯೂನಿವರ್ಸಿಟಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಹುಬ್ಬಳ್ಳಿ ಧಾರವಾಡದ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಇದರಲ್ಲಿ ಮೆಹಬೂಬ್ ಅವರು ಕೂಡ ಆನ್ ದ ಸ್ಪಾಟ್ ಪೇಂಟಿಂಗ್ನಲ್ಲಿ ಭಾಗವಹಿಸಿದ್ದರು. ಆದರೆ ಇದು ಒಂದು ಆಶ್ಚರ್ಯದ ಮಾತು. ಮೆಹಬೂಬ್ ಅವರು ಯಾವುದೇ ಗುರುಗಳ ಇಲ್ಲದೆ ಸ್ವತಃ ತಾವೇ ಚಿತ್ರಗಳನ್ನು ಬಿಡಿಸುವುದನ್ನು ಕಲಿತವರು. ಯಾರಿಗೆ ಕೂಡ ಬಹುಮಾನ ಮೆಹಬೂಬ್ ಅವರಿಗೆ ಬರುತ್ತೆ ಅಂತ ನಂಬಿಕೆ ಇರಲಿಲ್ಲ. ಆದರೆ ಆಶ್ಚರ್ಯ ಏನೆಂದರೆ ಮೆಹಬೂಬ್ ಅವರು ಆ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನವನ್ನು ಪಡೆದರು. ಇದು ಒಂದು ಕಾಲೇಜಿಗೆ ಹೆಮ್ಮೆಯ ವಿಷಯ. ಅದೇ ರೀತಿ ಧಾರವಾಡದ ಆಕಾಶವಾಣಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಕಾಲೇಜುಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕೂಡ ಮೆಹಬೂಬ್ ಅವರು ತೃತೀಯ ಸ್ಥಾನ ಪಡೆದವರು. ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಇವರ ಕನ್ನಡ ಮಾಧ್ಯಮದಲ್ಲಿ ತಗೊಂಡ ಫಲಿತಾಂಶಕ್ಕಿಂತ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೆಚ್ಚಿನ ಫಲಿತಾಂಶವನ್ನು ಅಭ್ಯಾಸಗಳಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇವರ ಕಲೆಗೆ, ಜ್ಞಾನಕ್ಕೆ, ಪರಿಶ್ರಮಕ್ಕೆ ಅವರ ಕಾಲೇಜಿನಲ್ಲಿ ಸೃಜನಾತ್ಮಕ ವಿದ್ಯಾರ್ಥಿ ಎಂಬ ಪ್ರಶಸ್ತಿ ಇವರಿಗೆ ದೊರಕಿದೆ. ಇವರು ಕಾಲೇಜಿನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಕೂಡ ಹೌದು. ಇವರ ಛಲವೇ ಇದಕ್ಕೆ ಕಾರಣ. ಇನ್ನೊಂದು ಉದಾಹರಣೆ ಹೇಳಬೇಕೆಂದರೆ ಗಾಯತ್ರಿ ಗಣಿಗೇರ್ ಅವರು. ಇವರು ಕೂಡ ಒಂದು ಬಡ ಕುಟುಂಬ ಹಾಗೂ ತುಂಬಿದ ಕುಟುಂಬದಲ್ಲಿ ಹುಟ್ಟಿದವರು. ಗಾಯತ್ರಿ ಗಣಿಗೇರ್ ಅವರ ತಾಯಿಗೆ 7 ಹೆಣ್ಣು ಮಕ್ಕಳು. ಇವರು ಸ್ಲಮ್ ಏರಿಯಾದಲ್ಲಿ ಬೆಳೆದವರು. ಇವರ ಮನೆ ಕೂಡ ಒಂದು ಗುಡಿಸಲು ಹಾಗೆ ಇತ್ತು. ಹಿರಿಯರ ಗಾದೆ ಮಾತಿನ ಹಾಗೆ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಇವರ ಗುಡಿಸಲು ಚಿಕ್ಕದಿದ್ದರೂ ಮನಸ್ಸು ಅಷ್ಟೇ ಶುದ್ಧ, ಅಷ್ಟೇ ಒಳ್ಳೆಯವರು. ಗಾಯತ್ರಿ ಅವರು ಅಪ್ಪ ಅಮ್ಮ ಅವರು ಕೂಲಿ ಕೆಲಸ ಮಾಡಿ ಯಾರ ಸಹಾಯವಿಲ್ಲದೆ ಎಲ್ಲ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡುವುದು ಅವರ ಉದ್ದೇಶವಾಗಿತ್ತು. ಅದರಂತೆಯೇ ಅವರ ತಂದೆ ತಾಯಿಯಂದಿರು ಕೂಲಿ ಕೆಲಸ ಮಾಡಿ ಬೆವರು ಸುರಿಸಿ 4 ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಮದುವೆ ಮಾಡಿಕೊಟ್ರು. ಇನ್ನು ಉಳಿದ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುತ್ತಿದ್ದರು. ಅದರಲ್ಲಿ ಗಾಯತ್ರಿಯೊಬ್ಬರು ಹೌದು. ಗಾಯತ್ರಿಯವರು ಇಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ SSLC ಪರೀಕ್ಷೆಯಲ್ಲಿ 99% ತಗೊಂಡು ಕರ್ನಾಟಕಕ್ಕೆ 2ನೇ ಸ್ಥಾನ ಪಡೆದವರು. ಸರ್ಕಾರದಿಂದ ಇವರಿಗೆ ಪುರಸ್ಕಾರ ನೀಡಿದರು. ಜೊತೆಗೆ ಶಿಷ್ಯವೇತನ ಕೂಡ ಇವರಿಗೆ ದೊರಕಿತು. ಹೀಗೆ ಹಲವರು ಸಾಧನೆ ಮಾಡಿದವರು ಮುಂತಾದವರು. ವಿದ್ಯಾಭ್ಯಾಸದಲ್ಲಿ ಮಾತ್ರವಲ್ಲದೆ ಅನೇಕ ಕಲೆಗಳಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಅಜಿಂ ಪ್ರೇಮ್ಜಿ ಅವರು ಕೂಡ ಒಂದು ಒಳ್ಳೆಯ ಸಾಧನೆಯ ದಾರಿಯಲ್ಲೇ ನಡೆದವರು. ಇವರ ಪರಿಚಯ ಇಡೀ ಪ್ರಪಂಚಕ್ಕೆ ಗೊತ್ತು. ಇವರ ಹುಟ್ಟಿದ್ದು 24 ಜುಲೈ 1945 ಮುಂಬೈನಲ್ಲಿ. ಇವರ ತಂದೆ ಮೊಹಮ್ಮದ್ ಹಾಶಿಂ ಪ್ರೇಮ್ಜಿ ಇವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಮಹಾರಾಷ್ಟ್ರದಲ್ಲಿ ಅಡುಗೆ ಎಣ್ಣೆಯನ್ನು ತಯಾರಿಸುತ್ತಿದ್ದರು.
1966 ರ

0: ಅಲ್ಲಿ ಅಜೀಂ ಅವರು 21ನೇ ವಯಸ್ಸಿನಲ್ಲಿ ಅವರ ತಂದೆ ತೀರಿಕೊಂಡರು. ಅಜೀಂ ಪ್ರೇಮ್ಜಿ ಅವರು ಅಂತಹ ಬಡತನದಲ್ಲಿ ಇದ್ದರೂ ಕೂಡ ಸೋಲನ್ನು ಒಪ್ಪಿಕೊಳ್ಳದೆ ಮುಂದೆ ಸಾಧನೆ ಮಾಡಲು ಛಲವನ್ನು ಹೊಂದಿದರು. ಇವರು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಗ್ರಿಯನ್ನು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಆಫ್ USAಯಲ್ಲಿ ಮಾಡಿದರು. ಇವರಿಗೆ ಅಡಿಗೆ ಎಣ್ಣೆಯ ವ್ಯಾಪಾರದ ಕಲೆ ಇರುವುದರಿಂದ ಹೊಸ ಕಂಪನಿಯನ್ನು ಸ್ಥಾಪಿಸಿದರು. ಅಜೀಂ ಪ್ರೇಮ್ಜಿ ಅವರಿಗೆ 2005ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ವಾಣಿಜ್ಯ ಹಾಗೂ ವ್ಯವಹಾರದ ಪರವಾಗಿ, 2011ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಸರ್ಕಾರ ಇವರಿಗೆ ಗೌರವಿಸಿದೆ. ಹೀಗೆ ಅನೇಕರು ಸಾಧನೆ ಮಾಡಿರುವುದನ್ನು ನೋಡುತ್ತೇವೆ. ಪ್ರತಿಯೊಂದು ಕಲೆಗೂ ಗೌರವವಿದೆ, ಅದರದೇ ಆದ ಸ್ಥಾನ ಮಾನ ಈ ಸಮಾಜದಲ್ಲಿದೆ. ಆದರೆ ಆ ಕಲೆಯು ಒಂದು ಸಮಾಜದ ಅಭಿವೃದ್ಧಿಗೆ ಸಹಾಯ ಮಾಡಬೇಕು. ನಮ್ಮ ದೇಶವು ಹಳ್ಳಿ ರಾಷ್ಟ್ರವಾಗಿದ್ದು ಕೃಷಿಯ ನಮ್ಮ ದೇಶದ ಕಸಬು, ಹಾಗೆಯೇ ರೈತನೇ ನಮ್ಮ ದೇಶದ ಬೆನ್ನೆಲುಬು ಕೂಡ. ರೈತ ಕಷ್ಟಪಟ್ಟು ಬೆಳೆ ಬೆಳೆಯದಿದ್ದರೆ ಇವತ್ತು ನಾವು ನೀವು ಆರೋಗ್ಯವಾಗಿ ಇರ್ತಾ ಇರಲಿಲ್ಲ. ಅದೇ ರೀತಿ ಒಂದು ಕೃಷಿಯ ಸಾಧನೆಗೆ ಉದಾಹರಣೆ ಇಲ್ಲಿದೆ, ಸೀತಮ್ಮ ಅಂತ. ಸೀತಮ್ಮ ಅವರು ತಮ್ಮ 70ನೇ ವಯಸ್ಸಿನಲ್ಲಿ ಇವರ ಮಕ್ಕಳು ಮನೆಯಿಂದ ಹೊರಗೆ ಹಾಕಿದರು. ಯಾಕೆಂದರೆ ವಯಸ್ಸಾದವರು ಅಂತ ಎಲ್ಲ ಆಸ್ತಿಯನ್ನು ದೋಚಿಕೊಂಡರು ಅವರ ಮಕ್ಕಳು. ಆದರೆ ಸೀತಮ್ಮ ಅವರಿಗೆ ಉಳಿದಿದ್ದು ಒಂದೇ ಜಾಗ, ಬಂಡೆಗಳಿಂದ ಕೂಡಿದ ಗುಡ್ಡ. ಸೀತಮ್ಮ ಅವರು ಆ ಗುಡ್ಡದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಹಾಕಿಕೊಂಡು ಜೀವನ ನಡೆಸಿದರು. ಸಮಾಜ ಯಾವುದೇ ಸಹಾಯ ಮಾಡಲಿಲ್ಲ ಇವರಿಗೆ. ಆದರೆ ಸೀತಮ್ಮ ಅವರ ಛಲ ಮಾತ್ರ ಬಿಡಲಿಲ್ಲ. ತಾವು ವಯಸ್ಸಾದವರು ಕೂಡ ಯಾವ ಯುವಕರಿಗಿಂತ ಏನೂ ಕಡಿಮೆ ಇಲ್ಲ ಅಂತ ದೃಢಪಡಿಸಲು ಕೃಷಿ ನಡೆಸಿದರು. ಅದೇ ಗುಡ್ಡದಲ್ಲಿ ಬಿಗರೆ ಜಾಗದಿಂದ ಮಣ್ಣನ್ನು ತಂದು ಆ ಬಂಡೆಗಳ ಮೇಲೆ ಹಾಕಿ ಒಂದು ಗಿಡವನ್ನು ಬೆಳೆಸಿದರು. ಆ ಗಿಡವು ಒಳ್ಳೆಯ ಫಲ ಕೊಟ್ಟಿತು. ಹೀಗೆ ಆ ಬಂಡೆಗಳ ಮೇಲೆ ಮಣ್ಣನ್ನು ತಂದು ಹಾಕಿ ಕೃಷಿ ನಡೆಸಿದರು. ಸೀತಮ್ಮ ಅವರಿಗೆ ಈ ಸಾಧನೆಗೆ ಸರ್ಕಾರ ಇವರನ್ನು ಗೌರವಿಸಿ ಕೃಷಿಯ ಪ್ರಶಸ್ತಿಯನ್ನು ಕೊಟ್ಟರು. ಇದು ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆಗೆ ಉದಾಹರಣೆ. ಇವರಷ್ಟೇ ಏಕೆ ಸಾಧನೆ ಮಾಡುತ್ತಾರೆ, ಸಾಮಾನ್ಯ ಜನರು ಏಕೆ ಸಾಧನೆ ಮಾಡುವುದಿಲ್ಲ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಆದರೆ ಕೆಲವರು ಕಾರಣಗಳನ್ನು ಹೇಳಿ ಸುಮಾರಿತನದಿಂದ ಹಿಂದೆ ಜರಿಯುತ್ತಾರೆ. ಇನ್ನು ಕೆಲವರು ಸಾಧನೆ ಮಾಡಲು ಛಲದಿಂದ ಬದುಕಲು ಮುಂದೆ ಹೋದಾಗ ಸಮಾಜ ಅವರನ್ನು ಹಿಂದಕ್ಕೆ ಎಳೆಯುತ್ತದೆ. ಎಷ್ಟೋ ಹೆಣ್ಣು ಮಕ್ಕಳು ಸಾಧನೆ ಮಾಡಿರುವುದನ್ನು ಇತಿಹಾಸದಲ್ಲಿ ಓದುತ್ತೇವೆ. ಝಾನ್ಸಿರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಾಣಿ ಚೆನ್ನಮ್ಮ ಮುಂತಾದವರು. ಎಷ್ಟೋ ಹೆಣ್ಣು ಮಕ್ಕಳು ತಾವು ಗಂಡು ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಅಂತ ದೃಢಪಡಿಸಿದ್ದಾರೆ. ಉದಾಹರಣೆಗೆ ಕಲ್ಪನಾ ಚಾವ್ಲಾ ಮುಂತಾದವರು ದೇಶದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದಾರೆ. ನಮ್ಮ ದೇಶ ಹಳ್ಳಿಗಳ ದೇಶ ಆಗಿರುವುದರಿಂದ ಮೂಢನಂಬಿಕೆ ಹಾಗೂ ಅನೇಕ ಸಮಸ್ಯೆಗಳು ನಮ್ಮ ಆರ್ಥಿಕ ಬೆಳವಣಿಗೆ ಸಮಸ್ಯೆಯಾಗಿವೆ. ಅನೇಕ ಬಡ ಜನಮಕ್ಕಳು ಸಾಧನೆ ಮಾಡುತ್ತಿರುವುದನ್ನು ಪ್ರತಿ ದೂರದರ್ಶನಗಳಲ್ಲಿ ಪತ್ರಿಕೆಗಳಲ್ಲಿ ನೋಡುತ್ತೇವೆ. ಡಾಕ್ಟರ್, ಪೊಲೀಸ್ ಒಳ್ಳೆ ಹುದ್ದೆಗಳಲ್ಲಿ ನಾವು ಅನೇಕ ಬಡವರ ಸಾಧನೆಯನ್ನು ನೋಡಬಹುದು. ಇದರ ಜೊತೆಗೆ ಅನೇಕ ಅಂಗವಿಕಲರು ಅನೇಕ ಕಲೆಗಳಲ್ಲಿ ಸಾಧನೆ ಮಾಡಿದ್ದಾರೆ. ಹಾಗೆಯೇ ನೃತ್ಯಗಳಲ್ಲಿ ಆಟಗಳಲ್ಲಿ ಸಾಧನೆ ಮಾಡಿದವರು ಹಲವರು ಇದ್ದಾರೆ. ಅವರು ಛಲದಿಂದ ಗೆದ್ದವರು. ಆದರೆ ನಾವು ಆರೋಗ್ಯವಂತರಾಗಿದ್ದರೂ ಕೂಡ ಯಾವ ಛಲ ಇಲ್ಲದೆ ಬದುಕುತ್ತಾ ಇರುವುದು ಸರಿನಾ? ಇನ್ನೊಂದು ಉದಾಹರಣೆ ಹೇಳಬೇಕೆಂದರೆ ಅಬ್ದುಲ್ ಕಲಾಂ ಅವರು ಕೂಡ ಒಂದು ಬಡ ಕುಟುಂಬದಲ್ಲೇ ಹುಟ್ಟಿದವರು. ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಪ್ರತಿದಿನ ಪತ್ರಿಕೆಗಳನ್ನು ಮಾರಿ ಶಾಲೆಗೆ ಹೋಗುತ್ತಿದ್ದರು. ಬೀದಿ ದೀಪಗಳಲ್ಲಿ ಓದಿ ಒಂದು ಒಳ್ಳೆಯ ವಿಜ್ಞಾನಿ ಹಾಗೂ ನಮ್ಮ ದೇಶದ ರಾಷ್ಟ್ರಪತಿಯಾದರು. ಇಂತಹ ಸಾಧನೆಯನ್ನು ಮಾಡಿದ್ದನ್ನು ನೋಡಿ ನಮಗೂ ಕೂಡ ಸಾಧನೆ ಮಾಡಬೇಕು ಎಂಬ ಛಲ ಹುಟ್ಟುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಒಳ್ಳೆಯ ಕಲೆ ಇದೆ. ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲಾರದೆ ಮನುಷ್ಯ ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ. ನಾವೆಲ್ಲ ಒಂದುಗೂಡಿ ನಮ್ಮ ಕಲೆಯನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ದೇಶದ ಉನ್ನತಿಗಾಗಿ ದುಡಿಯೋಣ. ನಮ್ಮಲ್ಲಿ ಇರುವ ಸೋಮಾರಿತನವನ್ನು ಹೊರದೋಡಿಸಿ ಛಲವನ್ನು ಬೆಳೆಸಿಕೊಂಡು ಒಂದು ಒಳ್ಳೆಯ ಸಾಧನೆ ದಾರಿಯಲ್ಲಿ ನಡೆಯೋಣ.
1: ಇದುವರೆಗೆ ಜೀವನದಲ್ಲಿ ಛಲ ಪೂಜಾ ವಾಲಿಕಾರ್ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ಯುವವಾಣಿ

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.

ಆಕಾಶವಾಣಿ ಧಾರವಾಡ, ಸಮಯ 8:30:04. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಆರಂಭದಲ್ಲಿ ಕೇಳೋಣ ಲತಾ ಮಂಗೇಶ್ಕರ್ ಹಾಗೂ ಮನ್ನಾಡೆ ಅವರು ಹಾಡಿರುವ ಮಧುಮತಿ ಚಿತ್ರದ ಗೀತೆಯನ್ನು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲ್ಲದೆ ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: Spotlight.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು ಕಾರ್ಯಕ್ರಮ ಸ್ವರ ಸೌರಭ. ಆರಂಭದಲ್ಲಿ ಕೇಳೋಣ ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುವ ಆನಂದಕಂದರ ರಚನೆಯನ್ನು.

0: ಇದುವರೆಗೆ ಸ್ವರ ಸೌರಭ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ನಲ್ಮೆಯ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ವಿನೂತನ ವಿಶೇಷ ಕಾರ್ಯಕ್ರಮ.
2: ಹೌದು ಕೇಳುಗರ, ಇವರು ನಮ್ಮ ನಿಮ್ಮ ನಮ್ಮೆಲ್ಲರ ಮೆಚ್ಚಿನ ಅಚ್ಚ ಧಾರವಾಡ ಕನ್ನಡದ ಗಂಡು ಭಾಷೆ.
1: ಬಾನುಲಿ ಭಿತ್ತಿಯಿಂದ ಹಿರಿಯ ಕಲಾವಿದರ, ಆಕಾಶವಾಣಿ ನಿವೃತ್ತ ಅಧಿಕಾರಿಗಳ, ಅಭಿಮಾನಿ ಕೇಳುಗರ, ಭಾಗವಹಿಸಿದ ಪ್ರಸಿದ್ಧ ವೈದ್ಯರ, ಹೀಗೆ ಇನ್ನೂ ನೂರಾರು

0: ಯಾರು ಅಭಿಮಾನಿಗಳ ಬುತ್ತಿಯಿಂದ ನೆನಪುಗಳ ರಸದೌತಣ.
1: ನೆನಪುಗಳ ಮಾತು ಮಧುರ.
2: ಆಕಾಶವಾಣಿಯಲ್ಲಿ ನಾನು ಕೇಳದಷ್ಟು ಭಾಷಣಗಳಾಗ್ಲಿ ಅಥವಾ ದೊಡ್ಡ ದೊಡ್ಡ ಮನುಷ್ಯರ ಒಂದು ಸಂದರ್ಶನಗಳಾಗ್ಲಿ, ಇವು ಒಂಥರ ಜೀವನವನ್ನೇ ಬದಲಾಯಿಸುವಂಥದ್ದು.
0: ಬಾನುಲಿ ಭಿತ್ತಿಯಿಂದ ಬುತ್ತಿಯ ಸವಿತುತ್ತು ಇದು ನಿಮಗಾಗಿ.
3: ಎಲ್ಲರ ಜೊತೆಯೇ ನಿಲ್ಲುವ ಕಲೆಯ ಜೀವನ ಜನುಮವೇ.
0: ಶ್ರೋತೃಗಳೇ, ಬನ್ನಿ ಕೇಳೋಣ, ಸವಿಯೋಣ. ಪ್ರತಿ ಶನಿವಾರ ಬೆಳಗ್ಗೆ 8:30 ಹಾಗೂ ಮಂಗಳವಾರ ರಾತ್ರಿ 9:30 ಮರುಪ್ರಸಾರವಾಗುವುದು. ತಪ್ಪದೇ ಕೇಳಿ ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
4: ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ.

0: ಬಾನುಲಿಯ ಭಿತ್ತಿಯಿಂದ
1: ಆತ್ಮೀಯ ಕೆಳುಗರೆ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಈ ದಿನ ಆಕಾಶವಾಣಿಯ ಧಾರವಾಡ ಕೇಂದ್ರದ ನಿವೃತ್ತ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದೊಳಗ ಸಾಕಷ್ಟು ಸಲ ನಾವು ಬರೀ ಮಾತುಗಳ ನೆನಪಿನ ಬುತ್ತಿಯನ್ನ ಬಿಚ್ಚಿಕೊಂಡು ಬರ್ತಾ ಇದ್ದೀವಿ. ಆದ್ರೆ ಕೇಳುಗರೆ, ಈ ಮಾತಿನ ಬುತ್ತಿಯೊಂದಿಗೆ ನಾವು ಸಂಗೀತದ ಒಂದು ಸವಿಯನ್ನ ಉಣಬಡಿಸಿದ್ರೆ ಅದು ಕೇಳಲಿಕ್ಕೆ ಇನ್ನಷ್ಟು ಅಪ್ಯಾಯಮಾನವಾಗಿರ್ತದೆ.

0: ನಮ್ಮ ಇವತ್ತಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಸಂಗೀತ ಸುಧೆಯ ಮೂಲಕ, ತಮ್ಮ ಸಂಗೀತ ಸೇವೆಯ ಮೂಲಕ ಆಕಾಶವಾಣಿಯಲ್ಲಿ ಬಹಳ ಚಿರಪರಿಚಿತರಾದಂತಹ ಹಿರಿಯ ಸಂಗೀತ ಕಲಾವಿದರು ಶ್ರೀಪಾದ್ ಹೆಗಡೆ ಅವರು ತಮ್ಮ ಒಂದು ಆಕಾಶವಾಣಿ ಸಂಗೀತ ಇದರ ಬಗ್ಗೆ ನೆನಪಿನ ಸುರುಳಿಯನ್ನ ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ. ನಮಸ್ಕಾರ ಶ್ರೀಪಾದ್ ಹೆಗಡೆ ಅವರು.
1: ನಮಸ್ಕಾರ.
0: ಶ್ರೀಪಾದ್ ಹೆಗಡೆ ಅವರ ಭಾವಗೀತೆಗಳನ್ನ ಕೇಳದ ಕಿವಿಗಳಿಲ್ಲ ಅಂದ್ರೆ ಅದು ಉತ್ಪ್ರೇಕ್ಷೆಯ ಮಾತಾಗಲಾರದು. ಅಷ್ಟು ಸುಶ್ರಾವ್ಯವಾಗಿ ಭಾವಗೀತೆಯ ಭಾವವನ್ನ ಎಳೆ ಎಳೆಯಾಗಿ ಬಿಚ್ಚುತ್ತಾ ಭಾವ ತುಂಬಿ ಹಾಡಿದಂತ ನಿಮ್ಮ ಭಾವಗೀತೆಗಳು ಕೇಳುವುದೇ ಅಂದ್ರೆ ಕರುಣಾನಂದವನ್ನ

0: ಜೊತೆಗೆ ಶ್ರೀಪಾದ್ ಅವರ ತಾವು ಒಬ್ಬ ಶಾಸ್ತ್ರೀಯ ಸಂಗೀತ ಕಲಾವಿದರು. ಆಕಾಶವಾಣಿಯಲ್ಲಿ ತಾವು ಸ್ಟಾಫ್ ಆರ್ಟಿಸ್ಟ್ ಆಗಿ ತಮ್ಮ ಸೇವೆಯನ್ನ ಆರಂಭ ಮಾಡಿದ್ರಿ. ತಮ್ಮ ಮೂಲತಃ ಊರು, ತಮ್ಮ ಓದು, ಅಭ್ಯಾಸ, ನಿಮ್ಮ ಸಂಗೀತ ಗುರು, ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಿ?
1: ನಾನು ಕಾರವಾರ ಜಿಲ್ಲೆಯ ಯಲ್ಲಾಪುರ ತಾಲೂಕು ಮಂಚಿಕೆರೆ ಹತ್ರ ಒಂದು ಕಂಪ್ಲಿ ಅಂತ ಒಂದು ಊರಿದೆ. ನಂದು 57ರಲ್ಲಿ ನನ್ನ ಹುಟ್ಟಿದ್ದು. ನಾನು ಬೆಳೆದದ್ದು ಅಲ್ಲಿ, ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಅಲ್ಲೇ. ಅಲ್ಲಿ ಹತ್ರದಲ್ಲಿ ಒಂದು ತುಂಬಿ ಬಿಡು ಅಂತ ಒಂದು ಊರಿದೆ, ಅಲ್ಲಿ ಶಾಲೆ. ದಿನ ಒಂದು 2 ಕಿಲೋಮೀಟರ್ ಹೋಗುದು, 2 ಕಿಲೋಮೀಟರ್. ಮಳೆಗಾಲ ಬೇಸಿಗೆಗಾಲ ಎಲ್ಲ ಅವಾಗೆಲ್ಲ ನಾವು 2-2 ಸಾರಿ ಹೋಗುದು ಬರೋದು ಇರ್ತಿತ್ತು ಸ್ಕೂಲಿಗೆ. ಹೀಗಾಗಿ ಬೆಳೆದೆ. ಆಮೇಲೆ ಸ್ಕೂಲಲ್ಲಿ ನಾನು ಹಾಡುವುದು, ನನಗೆ ಮೊದಲಿಂದಾನೂ ಅದ್ರ ಬಗ್ಗೆ ಆಸಕ್ತಿ ಬಹಳ ಇತ್ತು. ಒಂದು ಹಾರ್ಮೋನಿಯಂ ಸಿಕ್ತು ಅಂದ್ರೆ ನಾನು ಸುಮ್ಮನೆ ಅದನ್ನ ಪ್ಲೇ ಮಾಡ್ತಾ ಇರೋದು. ಯಾರ ಕಡೆ ಯಾರು ಕಲ್ತಿರೋದಲ್ಲ, ಯಾವುದೋ ಒಂದು ಹಾಡನ್ನು ನಾನೇ ಪ್ಲೇ ಮಾಡ್ಕೊಂಡು

0: ಹಾಡ್ತಿದ್ದೆ, ಹಿಂಗೆಲ್ಲ ಮಾಡ್ತಿದ್ದೆ.
1: ಆಮೇಲೆ ಸ್ಕೂಲ್ ಅಲ್ಲಿ ಯಾವುದೇ ರೀತಿ ಕಾಂಪಿಟೇಷನ್ ಬಂದ್ರೆ ನನ್ನನ್ನು ಮುಂದೆ ಮಾಡಿಬಿಡೋರು, ನನಗೆ ಹಾಡು ಕಲಿಸಿ ನನ್ನ ಕಳಿಸೋರು. ಹೀಗಾಗಿ ನನಗೆ ಅದ್ರ ಬಗ್ಗೆ ಬಹಳ ಸಂಗೀತದ ಬಗ್ಗೆ ಆಸಕ್ತಿ ಶುರುವಾಯಿತು. ಅಲ್ಲಿಂದ ಮುಂದೆ 7th ನಾನು ಹೋದಾವಾಗ ನಮ್ಮ ಗುರುಗಳಾದ ಪಂಡಿತ್ ಗಣಪತಿ ಭಟ್ ಹಾಸನಿಗೆ ಅವರು ಆಗಷ್ಟೇ ಪಂಡಿತ್ ಬಸವರಾಜ ರಾಜಗುರು ಅವರಲ್ಲಿ ಅಭ್ಯಾಸ ಮಾಡಿ ನಮ್ಮೂರಿಗೆ ಹೋದ್ರು. ಅಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಅಂತ ಹೇಳಿ ಅದರ ವತಿಯಿಂದ ಸಂಗೀತ ಕ್ಲಾಸ್ ಅನ್ನು ಪ್ರಾರಂಭ ಮಾಡಿದ್ರು. ಅವಾಗ ನನಗೆ ಪೂರ್ತಿ ಇದು ಸಿಕ್ಕಂಗಾಯ್ತು, ನನಗೆ ಏನೋ ಒಂದು ಈ ಕ್ಷೇತ್ರದಲ್ಲಿ ಏನಾದರೂ ಜೀವನದೊಳಗೆ ಮಾಡಬೇಕು, ಈ ಬಾಕಿ ಎಲ್ಲ ಎಜುಕೇಶನ್ ಇದೆ ಎಲ್ಲರೂ ಮಾಡ್ತಾರೆ, ಸಂಗೀತವನ್ನ ಮಾಡಬೇಕು. ಹೀಗಾಗಿ ನಾನು ಆ ಕ್ಲಾಸಿಗೆ ಸೇರಿಕೊಂಡೆ. ಅದು ಕಂಟಿನ್ಯೂ ಆಯಿತು. ಅವ್ರದ್ದು 1 ವರ್ಷ ಆದ ತಕ್ಷಣ ಕ್ಲಾಸ್ ನಡೀಲಿಲ್ಲ. ಮುಂದೆ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಹೋಗಿ ಅವ್ರ ಕಡೆ ಪಾಠ ಮಾಡಿಸ್ಕೊತಿದ್ದೆ. ಅದು ಹೇಗೆ, ನಮ್ಮಲ್ಲಿಂದ 4 ಕಿಲೋಮೀಟರ್, ಅದು ಹೋಗೋದು ನಾನು ಸಾಯಂಕಾಲ. ನನ್ನ ಕಡೆ ಟಾರ್ಚ್ ಗಿರ್ಚು ಇಂಥವು ಏನೂ ಇರಲಿಲ್ಲ. ಆದರೂ ಆ ಸಂದರ್ಭದೊಳಗೆ ಅದು ಓಡಾಡಿದ ಜಾಗದ ಒಂದು ಗುರುತಿನ ಮೇಲೆ ಮಧ್ಯೆ ತೋಟ ಹಾಯಿಸಿ ಹೋಗಬೇಕು, ಹಿಂಗೆಲ್ಲ ಮಾಡಿ ಅದನ್ನೆಲ್ಲ ಇದು ಮಾಡಿಕೊಂಡು ಅಲ್ಲಿಗೆ ಹೋಗಿ ರಾತ್ರಿ ಅವರಲ್ಲಿದ್ದು ಪಾಠ ಮಾಡಿಸ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ಟಿಫಿನಿಗೆ ಮನೆಗೆ ಬಂದ್ಬಿಡೋನು. ಹಾಗೆ ಇರ್ತಿರ್ತ ನಾನು ಒಂದು ರೇಡಿಯೋನು ತಗೊಂಡೆ. ರೇಡಿಯೋ ತಗೊಂಡೆ, ನಾವೇನ್ ಮಾಡೋರು ಅಲ್ಲಿ ಕ್ಲಾಸ್ ಆದವಾಗ ಆಯ್ತು. ಅದು ಇಲ್ಲದೆ ಇರುವಾಗ ರಾತ್ರಿ 11 ತನಕ ಎಲ್ಲ ಸ್ಟೇಷನ್ ಕೇಳೋದು, ಮರಾಠಿ ನಾಟಿಗೀತ್ ಕೇಳೋದು, ಆಮೇಲೆ ಶಾಸ್ತ್ರೀಯ ಸಂಗೀತ ಕೇಳೋದು, ಪುಣೆ ಮುಂಬೈ ಪರಭಣಿ ಸಾಂಗ್ಲಿ ಹಿಂಗೆಲ್ಲಾ ಸ್ಟೇಷನ್ ಹಚ್ಚು ಕೇಳೋದು. ಬಹಳ ಚೆನ್ನಾಗೇನು ಕೇಳ್ತಿರ್ಲಿಲ್ಲ, ಆದ್ರೆ ನಮ್ಗೆ ಅಷ್ಟು ಸಾಕಾಗಿತ್ತು, ನಮ್ಮ ಆಸಕ್ತಿಗೆ ಅದು ಅಷ್ಟು ಸಾಕಾಗಿತ್ತು. ಆಕ್ಚುಲಿ ನನಗೆ ಇವತ್ತು ನಾನು ಸುಗಮ ಸಂಗೀತ ಇದರಲ್ಲಿ ಹಾಡ್ತೇನೆ, ಬಹಳ ಚೆನ್ನಾಗಿ ಹಾಡ್ತೇನೆ ಅಂತ ಏನಾದರೂ ಇದ್ರೆ ಅದರಲ್ಲಿ ಬರುವ ಕಟಕ ಮುರುಕಿ ಅಥವಾ ಯಾವುದೇ ಕೆಲಸಗಳು ಮರಾಠಿ ಹಾಡಿನ ಪ್ರಭಾವದಿಂದ ಬಂದಂತವು. ನಾವು ಆವಾಗ ಜಿತೇಂದ್ರ ಅಭಿಷೇಕಿ ಅವರು ಇವರದ್ದೆಲ್ಲ ಬಹಳ, ರಾಮದಾಸ್ ಕಾಮತ್ತು ಹೀಗೆ ಇವರದೆಲ್ಲ ಕೇಳೋರು ಬಹಳಷ್ಟು ಸಂಗೀತಗಳನ್ನು, ಅದ್ರ ಪ್ರಭಾವ. ಎರಡನೇದ್ದು ಒಂದು ಭಾವಗೀತೆಗಳಲ್ಲಿ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಅದನ್ನು ಹಾಡಬೇಕು ಅಂತ ನನಗೆ ಗೊತ್ತಾದದ್ದು ನಮ್ಮಲ್ಲಿ ಯಕ್ಷಗಾನ ಪ್ರಭಾವ. ಅದರಲ್ಲೂ ನನ್ನ ಮಾಮ ಕೃಷ್ಣ ಭಾಗವತ್ ಅಂತೇಳಿ ಅವರು ಅದರ ಬಗ್ಗೆ ಬಹಳ ಆಸಕ್ತಿ ಇದ್ದವರು, ದೊಡ್ಡ ಭಾಗವತರಿದ್ರು. ಹಾಡಿನಲ್ಲಿ ಬರುವಂತಹ ಶಬ್ದದ ಭಾವವನ್ನು ಹೇಗೆ ಅಭಿಯುಕ್ತಗೊಳಿಸಬೇಕು, ಅದನ್ನು ಯಾವ ರೀತಿ ಏರು ಇಳಿತಗಳನ್ನು ಮಾಡಿದಾವಾಗ ಅದಕ್ಕೆ ಆ ಭಾವನೆ ಸಿಗುತ್ತದೆ ಅನ್ನುವಂಥದ್ದನ್ನೆಲ್ಲ ಅವರು ಬಹಳ ಅದರ ಬಗ್ಗೆ ವಿಚಾರ ಮಾಡಿ ಹಾಡುವಂತವರಾಗಿದ್ರು. ನನಗೆ ಅವರದ್ದು ಪ್ರಭಾವ ಅದರೊಳಗೆ ನನಗೆ ಹೆಚ್ಚಿಗೆ ಸುಗಮ ಸಂಗೀತಗಳು ಸಿಗ್ತದೆ.
2: ಈಗ ಒಂಚೂರು ನೀವು ಹೇಳಿದ್ರಿ ಭಾವ ತುಂಬಿ ಏರಿಳಿತಗಳು ಎಲ್ಲೆಲ್ಲಿ ಬೇಕು ಅಲ್ಲಿ ಹಾಡಬೇಕು ಅಂತ, ಒಂದು ಎರಡು ಲೈನ್ ಯಾವ್ದಾದ್ರು ಒಂದು ಹಾಡು ಹೇಳಬಹುದಾ?
0: ಹಾ, ಅಮೃತೇಶ್ ಥಂಡರ್ ಅವರು ಬರೆದಿದ್ದು ಭಾವ ಸಂಗಮದಲ್ಲಿ ಬಹಳ ಪ್ರಸಿದ್ಧವಾದ ಹಾಡೇ. ಅವಾಗ ಎಲ್ಲರೂ ಇಲ್ಲೆಲ್ಲ ಯೂತ್ ಫೆಸ್ಟಿವಲ್ ಸಹಿತವಾಗಿ ಅದೇ ಹಾಡುಗಳನ್ನು ಬಹಳ ಹಾಡ್ತಿದ್ರು.

0: ನವಿಲು ನರ್ತಿಸಿದಂತೆ ಅನ್ನುವಾಗ ನರ್ತನ ಹೆಂಗಿರ್ಬೇಕು, ಸುಮ್ಮನೆ ಏನೋ ಒಂದು ಶಬ್ದವನ್ನು ಹೇಳ್ಬಿಟ್ಬಿಟ್ರಾಗ್ಲಿಲ್ಲ, ನರ್ತಿಸಿ ಈ ತರ ಶಬ್ದಗಳೆಲ್ಲ ನಾನದೇ ವಿಶೇಷವಾಗಿ ಅದರ ಬಗ್ಗೆ ಆಸಕ್ತಿ ವಹಿಸಿ ಇದನ್ನು ಹೀಗೆ ಹೇಳಿದ್ರೆ ಇದು ಹೀಗೆ ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನ ಕಂಡುಕೊಂಡು ಅದನ್ನು ಪ್ರಯೋಗ ಮಾಡ್ತಿದ್ದೆ.
1: ಅಂದ್ರೆ ಇದು ಹಾಡು ಕೇಳುವವನು ಕೂಡ ತನ್ನ ಕಣ್ಣನ ಮುಂದೆ ಈ ಕಲ್ಪನೆಯವನ್ನ ಇಟ್ಕೊಳ್ಬಹುದು,
0: ಯಾವುದೋ ಒಂದು ಲೋಕದಲ್ಲಿದ್ದೇನೆ, ಇದೇನು ಇದು ಈ ತರ ಅರ್ಥವನ್ನು ಕೊಡುತ್ತೆ. ನಂದೇನು ಒಂದು ಸುಗಮ ಸಂಗೀತವನ್ನು ಹಾಡ್ತಾ ಇರುವಾಗ ಶಬ್ದವನ್ನ ತೆಗೆದಾಗಳು ಆ ಬರೀ ಟ್ಯೂನ್ ಏನಿದೆ ಅದು ಆ ಶಬ್ದ ಏನು ಕೊಡ್ತಿದ್ದೋ ಅದೇ ಅರ್ಥವನ್ನು ಕೊಡಬೇಕು. ಅದು ಹಾಡುವವನ ಕಂಠ ಅವನ ಭಾವ ಇದರ ಮೇಲೆ ಅವಲಂಬಿಸಿರ್ತದೆ ಅಂತ ನನ್ನ ಭಾವನೆ.
1: ನಿಮ್ಮದೇ ಒಂದು ಸ್ವಪ್ರಯತ್ನದಿಂದ ನೀವು ಸಂಗೀತ ಕ್ಷೇತ್ರವನ್ನ ಆರಿಸಿಕೊಂಡ್ರಿ, ಇದರಲ್ಲೇ ಒಂದು ಜೀವನವನ್ನ ಮಾಡ್ಕೊಳ್ಬೇಕು, ಇದನ್ನೇ ಕಲಿಬೇಕು ಅಂತ ನಿರ್ಧಾರ ನೀವೇ ಮಾಡಿದ್ರಿ. ಇದಕ್ಕೆ ನಿಮ್ಮ ಮನೆಯ ಒಂದು ಕೌಟುಂಬಿಕ ಹಿನ್ನೆಲೆ, ತಂದೆ ಆಗ್ಲಿ ತಾಯಿ ಆಗ್ಲಿ ಸಂಗೀತಗಾರರು ಇದ್ದದ್ದು ಆತರ ಏನಿಲ್ಲ?
0: ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಒಂದು ಸಮಯದಲ್ಲಿ ಮನೆಯಲ್ಲಿ ಒಬ್ಬರಾದ್ರೂ ಯಕ್ಷಗಾನ ಕಲಾವಿದರು ಇರ್ತಿದ್ರು. ಹೀಗಾಗಿ ನಮ್ಮ ಅಜ್ಜ ಇದ್ರಂತೆ, ನಾವೇನ್ ನೋಡಿಲ್ಲ, ಅವ್ರು ಬಹಳ ಒಳ್ಳೆ ನೃತ್ಯಗಾರರು ಇದ್ರು.

0: ಮಾತುಗಾರರು ಇದ್ರು ಅಂತ ಹೇಳಿ. ನಮ್ಮ ತಾಯಿ ಚೆನ್ನಾಗಿ ಹಾಡ್ತಿದ್ರು, ಟ್ರೆಡಿಷನಲ್ ಹಾಡುಗಳನ್ನ, ಪರಂಪರಾಯ ಹಾಡುಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಿದ್ಲು. ನಮ್ಮ ಅಕ್ಕಂದಿರಿಬ್ರು ಹಾಡ್ತಿದ್ರು. ಅಲ್ಲಿಂದ ನನಗೂ ಅದು, ನಾನು ನಮ್ಮ ಗುರುಗಳಾದ ಗಣಪತಿ ಭಟ್ ಹಾಸನಿಗೆ ಅವರದೊಂದು ಹಾಡನ್ನ ಕೇಳಿ ನಾನು ಅದರಲ್ಲಿ ಮರಳಾಗಿಬಿಟ್ಟೆ. ನಾನು ಜೀವನದೊಳಗೆ ಇನ್ನೇನು ಬೇಡ, ಇಷ್ಟು ಸಾಕು, ಅವರ ಮಧುರ ಧ್ವನಿ ಇದೆ ಇದೆಲ್ಲ ಕೇಳ್ಕೊಂಡು ನನಗೆ ಬಹಳ ಪರಿಣಾಮ ಆಯ್ತು. ಅಲ್ಲಿಂದ ನಮ್ಮ ಮನೆಯೊಳಗೆ ಇದಕ್ಕೆ ಬೇಕಾದಂತ ಅನುಕೂಲ ಅನ್ನುವಂಥದ್ದೇನು ಇದ್ದಿದ್ದಿಲ್ಲ. ಅವಾಗ ಆಕ್ಚುಲಿ ನನಗೆ ಆ ಹಾರ್ಮೋನಿಯಂ ಬೇಕಾಗಿತ್ತು. ನಾನು ಅವಾಗ ಸಂಗೀತವನ್ನು ಸ್ಟಾರ್ಟ್ ಮಾಡಿದವಾಗ ಅವಾಗ ನಮ್ಮ ತಾಯಿಯ ಗೆಳತಿಯೊಬ್ಬರು ಕನ್ನಡ ಶಾಲೆ ಟೀಚರ್ ಇದ್ರು, ಪ್ರಿಯಾಗಿ ಬಾಯವರು ಅಂತ ನಾವು ಕರೆಯೋದು, ಅವರನ್ನು ಪ್ರೀತಿಯಿಂದ ಪ್ರಿಯಾಗಿ ಬಾಯರು, ಪ್ರಿಯಾಗಿ ಬಾಯರು ಅಂತೇಳಿ. ಅವ್ರ ಹತ್ರ ಒಂದು 125, ಅವಾಗೆಲ್ಲ ಕಡಿಮೆ, 125 ರೂಪಾಯಿ ಸಾಲ ತಗೊಂಡು ನನಗೆ ಕೊಟ್ಟು ನಾನು ಹಾರ್ಮೋನಿಯಂ ಅನ್ನ ತಗೊಂಡಿದ್ದೆ. ಈಗ ನಾ ಇವತ್ತಿಗೂ ಅದನ್ನ ನೆನೆಸ್ತೇನೆ, ಇವತ್ತಿಗೂ ಆ ಋಣದಲ್ಲಿ ಇದ್ದೇನೆ. ಆದ್ರೆ ನನಗೆ ಅದ್ರ ಜೊತೆ ಹಾರ್ಮೋನಿಯಂ ಒಂದು ಅಭ್ಯಾಸ. ಹಾಗಾಗಿ ನಾನು ಯಾರು ಹಾಡಿದ್ರು ಒಂದ್ಸರಿ ತತ್ಕ್ಷಣ ನನಗೆ ಅದು ಸ್ವರದ ಜ್ಞಾನನೂ ಒಂದ್ಸ ಇರೋದ್ರಿಂದ ಅದನ್ನ ಗ್ರಹಿಸಿಕೊಂಡು ಬಾರಿಸಿ ಬಿಡಬಲ್ಲೆ. ಈ ರೀತಿಯಾದಂತ ಒಂದು ವಾತಾವರಣ ನಮ್ಮನೆಯಲ್ಲಿರೋದು.
1: ಈಗ ಶ್ರೀಪಾದ ಹೆಗಡೆ ಅವರೇ, ಆಕಾಶವಾಣಿ ಧಾರವಾಡಕ್ಕೆ ಯಾವಾಗ ಬಂದ್ರಿ, ಇಲ್ಲಿ ಏನಂತ ಕೆಲಸವನ್ನ ಆರಂಭಿಸಿದ್ರಿ?
0: ನಾನು ಕೆಲವೊಂದಿಷ್ಟು ವರ್ಷ ಗುರುಗಳು ಗಣಪತಿ ಭಟ್ ಹಾಸನಿಗೆ ಅವರಲ್ಲಿ ಕಲಿತೆ. ಆಮೇಲೆ ಅವ್ರಿಗೆ ಪ್ರೋಗ್ರಾಮ್ಗಳು ಬಹಳ ಜಾಸ್ತಿ ಸಿಗ್ಲಿಕ್ಕೆ ಹತ್ಕೊಳ್ಳಿ, ಅವ್ರು ನನಗೆ ಸಿಗೋದು ಕಡಿಮೆ ಆಯ್ತು. ಅವಾಗ ನಾನು ಗುರುಗಳನ್ನ ಅರಿಸಿಕೊಂಡಿಲ್ ಬಂದೆ, ಪಂಡಿತ್ ಬಸವರಾಜ್ ರಾಜ್ಗುರು ಅವರಲ್ಲಿ ಬಂದೆ. ಒಂದು ಮುಖ್ಯವಾದ ಸಂಗತಿ ಅಂದ್ರೆ ಅಷ್ಟೊಳಗೇನೆ ನಾನು ಇಲ್ಲಿ ಸುಗಮ ಸಂಗೀತ ಆಡಿಷನ್ ಪಾಸ್ ಆಗಿದ್ದೆ. ಹೀಗಾಗಿ ನಾನು ರೇಡಿಯೋದಲ್ಲಿ ಹಾಡ್ತಿದ್ದೆ, ಅದನ್ನ ಅವ್ರು ಕೇಳ್ತಿದ್ರು. ನಮ್ಮ ಗುರುಗಳದ್ದು ಅದೊಂದು ಅಭ್ಯಾಸ ಇತ್ತು, ಎಲ್ಲರದ್ದು ಕೇಳೋರು ಅವರು, ಕ್ಲಾಸಿಕಲ್ ಇರಲಿ ಲೈಟ್ ಮ್ಯೂಸಿಕ್ ಇರಲಿ ಎಲ್ಲದನ್ನು ಬಸವರಾಜ್ ರಾಜ್ಗುರು ಅವರು. ನಾವು ಹೋಗಿ ಅವರಲ್ಲಿ ಹೇಳಿದಾಗ ಸಹಜವಾಗಿ ಓ ನಾ ಕೇಳಿದ್ದೀನಿ, ಅಡ್ಡಿಲ್ಲ ಬಾ, ಓ ನೀನು ಇವ್ರ ಶಿಷ್ಯ ಅಲ್ಲ ಬಾ, ಮುಡ್ಡ ನಾಳೆ ಒಂದಿವ್ಸ ಗುರುವಾರ ಬಂದ್ಬಿಡು, ಒಂದು ತೆಂಗಿನಕಾಯಿ ಚುರುಮುರಿ ತಗೊಂಬಂದ್ಬಿಡು, ಸ್ಟಾರ್ಟ್ ಮಾಡ್ಬಿಡೋಣ ಗುರುಪೂಜೆ ಮಾಡಿ ಅಂತೇಳಿ. ಅಲ್ಲಿಂದ ನನ್ನ ಸಂಗೀತ ಇಲ್ಲಿ ದೊಡ್ಡ ಗುರುಗಳಲ್ಲಿ ಸ್ಟಾರ್ಟ್ ಆಯ್ತು. ಇದು ಒಂದು ವರ್ಷ ನಾನು ಇಲ್ಲಿ ಅದರ ಸಲುವಾಗಿನ ಮನೆ ಮಾಡಿದ್ದೆ. ಒಂದಿವ್ಸ ಹೋಗ್ಲಿಲ್ಲ ಅಂತಂದ್ರು ಅವರು ಮಗನಾರು ಕೊಟ್ಟು ಕಳಿಸೋರು ನಮ್ಮ ಮನೆಗೆ, ಅವ್ನು ಕರೆದ್ಬಾ. ಸಣ್ಣ ಹುಡುಗರು ಹಾಡುವಾಗಲೂ ಕೇಳಬೇಕು, ಕೇಳೋದಿರ್ತದ. ಇದು ಅರ್ಧ ಶ್ರವಣವಿದ್ಯೆ, ಶ್ರವಣದಿಂದನೂ ಬರುವಂತಹದ್ದು. 50% ಮಾಡಿದ್ರೆ 50% ಕೇಳಬೇಕು, ಒಳ್ಳೊಳ್ಳೆ ಗಾಯಕರದ್ದು ಕೇಳಬೇಕು. ಅದು ನನಗೆ ಬಹಳ ಸಹಾಯ ಆಯ್ತು. ಒಂದು ವರ್ಷ ಆದ್ಮೇಲೆ ನಾನು ಮತ್ತೆ ಪುನಃ ಊರಿಗೆ ಹೋದೆ. ಅದಾದ್ಮೇಲೆ ಅವರು ನನಗೆ ಟೆಲಿಗ್ರಾಮ್ ಕೊಡ್ತಿದ್ರು, ಎಲ್ಲರೂ ಕಾರ್ಯಕ್ರಮಕ್ಕೆ ಹೋಗುದಿತ್ತು, ಮುಂಬೈ, ಪುಣೆ, ಹೀಗೆ ನಾಸಿಕ್, ಅಲ್ಲಿ ಇಲ್ಲಿ ಇಲ್ಲ ಅಂತಂದ್ರೆ ಮಗನ್ ಕೊಟ್ಟು ಕಳಿಸ್ತಿದ್ರು ಅಲ್ಲಿಗೆ. ಎರಡನೇದ್ದು ಅಂದ್ರೆ ನನಗೆ ಒಂದು ಆತ್ಮೀಯವಾದಂತಹ ಸಂಗತಿ ಮತ್ತು ಆತ್ಮೀಯವಾದಂತಹ ಒಂದು ವಾತಾವರಣ ಸಿಕ್ಕಿದ್ದು ನನಗೆ ಪಂಡಿತ್ ವಸಂತ್ ಕನಕಾಪುರ ಅವರ ಪರಿಚಯ. ನಾನು ಅವರ ಪ್ರೊಡಕ್ಷನ್ ಅನ್ನ ಆಗ್ಲೇ ಪ್ರೊಡಕ್ಷನ್ ಹಾಡ್ತಿದ್ದೆ. ಹೀಗಾಗಿ ಅವ್ರ ಜೊತೆಗೆ ನಾನು ಅವ್ರ ಮನೆಯ ಫ್ಯಾಮಿಲಿ ಮೆಂಬರ್ ಆಗಿ ನಾನು ಅವ್ರ ಮನೆಯಲ್ಲೂ ಎಷ್ಟೋ ಸಲ ನಾನು ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಬಂದ್ ಪ್ರೊಡಕ್ಷನ್, ಯಾವ ತಿಂಗಳ ಒಂದು ಪ್ರೊಡಕ್ಷನ್ ಇರ್ತಿತ್ತು, ಯಾವ್ದಾದ್ರು ಒಂದು ಸಂದರ್ಭದೊಳಗೆ ಪ್ರೊಡಕ್ಷನ್ ಇರ್ತಿತ್ತು, ನಾವು ಹಾಡ್ತಿದ್ವಿ. ಹೆಚ್ಚುವಾಸಿ ನಾನು ಇನ್ನೊಬ್ಬ ನಮ್ಮ ಫ್ರೆಂಡ್ ಶಿವಾನಂದ್ ಪಾಟೀಲ್ ಇದ್ದಾನ ಗೆಳೆಯ, ಅವ ಕೇಶವ್ ಗುರುಂ ಇದ್ರು, ಕನಕಾಪುರ ಇದ್ರು, ಹೀಗೆ ಅವ್ರ ಮನೆಯಲ್ಲಿ ನನಗೆ ಸಿಕ್ಕಂತ ವಾತಾವರಣ. ಕೊನೆ ಕೊನೆಗೆ ಅವ್ರು ಏನಾಯ್ತು, ಅವರಿಗೆ ಮನೆಯಲ್ಲಿ ಕಂಪೋಸಿಷನ್ ಮಾಡೋದು ಕೆಲವೊಂದಷ್ಟು ಸಮಸ್ಯೆ ಆದ್ಮೇಲೆ ನಮ್ಮನೆ ಬಂದು ಮಾಡ್ತಿದ್ರು. ಅವಾಗಂತೂ ಪೂರ್ತಿ ಅವ್ರ ಮನೆಯ ಮನುಷ್ಯ ಆಗಿಬಿಟ್ಟೆ ನಾನು. ಅದೊಂದು ನನಗೆ ಬಹಳ ಸಹಾಯ ಆಯ್ತು. ಆಮೇಲೆ ಆಕಾಶವಾಣಿ 87 ನಾನು ಆಕಾಶವಾಣಿ ಸೇರ್ಕೊಂಡೆ,
1: ನಿಲಯ
0: ಕಲಾವಿದ ಆದೆ. ಅದರ ಮೇಲಂತೂ ಗುರುಗಳು ಹಾಡ್ಲಿಕ್ಕೆ ಬರ್ತಿದ್ರು, ಹುಣಸೂರ್ ಅವ್ರು ಹಾಡ್ಲಿಕ್ಕೆ ಬರ್ತಿದ್ರು, ಗಂಗೂಬಾಯಿರ ಹಾಡ್ಲಿಕ್ಕೆ ಬರ್ತಿದ್ರು. ನಮಗೆ ಒಂದೇನು ಈ ತರಹ ದೊಡ್ಡ ದೊಡ್ಡ ನಮ್ಮ ಮಾದರಿ ಕಲಾವಿದರದ ಸಂಗೀತವನ್ನು ಕೇಳುವಂತಹ ಒಂದು ಅವಕಾಶ, ಕಲಿಯುವಂತ ಅವಕಾಶ, ಕೇಳಿ ಕಲಿಯೋದು, ಇದನ್ನ ನನಗೆ ಬಹಳ ಸಹಾಯ ಆಯ್ತು. ನಾ ಏನು ಬೆಳೆಸ್ಕೋಬಹುದು, ನಾ ಏನ್ ಮಾಡಬಹುದು, ಇದನ್ನ ನಾನು ತಿಳ್ಕೊಳ್ಳಿಕ್ಕೆ ನನಗಿದು ಬಹಳ ಸಹಾಯ.

0: ಈ ಸಂಗೀತ ಕ್ಷೇತ್ರವನ್ನ ಆರಿಸಿಕೊಂಡು ಗಣಪತಿ ಭಟ್ ಅವ್ರ ಹತ್ರ ಕಲ್ತಿದ್ದಾಗಲಿ, ಪಂಡಿತ್ ಬಸವರಾಜ್ ರಾಜಗುರು ಅವ್ರ ಹತ್ರ ಕಲ್ತಿದ್ದಾಗಲಿ, ಎಂದಾದ್ರೂ ಕನಸು ಕಂಡಿದ್ರ ಒಂದು ದಿನ ನಾನು ಆಕಾಶವಾಣಿಗೆ ಹೋಗ್ತೀನಿ, ನಿಲಯ ಕಲಾವಿದ ಆಗ್ತೀನಿ ಅಂತ?
1: ನಿಜವಾಗಿಯೂ ಇಲ್ಲ. ಕಲಿಯುವ ಉದ್ದೇಶ, ಯಾವುದೇ ಉದ್ದೇಶ ಇಟ್ಟು ಕಲ್ತುಕೊಂಡವನಲ್ಲ. ನನಗೆ ಏನಿತ್ತು, ಹಾಡಬೇಕು, ಜನ ಮೆಚ್ಚಬೇಕು ಅಷ್ಟೇ. ನಾನು ಇಷ್ಟರೊಳಗೆ ಓ ಇದು ಬಹಳ ದೊಡ್ಡ ಸಂಗತಿ, ಇದು ನಾನು ಹಾಡಬೇಕು, ಜನ ಮೆಚ್ಚುವಂಗ ನಾನು ಹಾಡಬೇಕು, ಹಾಡನ್ನು ಅಷ್ಟು ಅಭ್ಯಾಸ ಮಾಡಬೇಕು. ಹಾಗಾಗಿ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ತಿದ್ವಿ, ನಾನು ನನ್ನ ಗೆಳೆಯ ಕೂಡ ಅವ್ರ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ, ಇದೆಲ್ಲ ಮಾಡ್ತಿದ್ವಿ. ಆದ್ರೆ ಬರ್ತಾ ಬಹುಶಃ ಹೇಳ್ತೀವಲ್ಲ, ಯಾರು ಕಲಿಸದೇ ಇರೋ ಪಾಠವನ್ನ ಬದುಕು ಕಲಿಸುತ್ತದೆ ಅಂತ ಒಂದು ಹಾಗೆ.

0: ಬದುಕಿಗಾಗಿ ಏನಾದರೂ ಒಂದು ಮಾಡಬೇಕು ಅಂತ ಬಂದಾಗ ಅವಾಗ ಇದನ್ನ ಆಯ್ಕೆ ಮಾಡಿಕೊಟ್ಟಿದ್ದು. ಇಲ್ಲೊಂದು ಅವಕಾಶ ಇದೆ, ಇಲ್ಲೊಂದು ಈ ತರದ್ದೊಂದು ಸಾಧ್ಯತೆ ಇದೆ ಅಂತ ನನಗೆ ಗೊತ್ತಾದವಾಗ ನಾನು ಇದಕ್ಕೆ ಪ್ರಯತ್ನ ಮಾಡಿದೆ. ಬಹಳ ಸುಲಭವಾಗಿ ನನ್ನ ಆಯ್ಕೆನೂ ಆಯ್ತು.
1: ಯಾಕೆಂದ್ರೆ ಅಲ್ಲಿ ಪ್ರತಿಭೆ ಇದ್ದಾಗ ಆಯ್ಕೆ,
0: ಅದನ್ನ ಗುರುತಿಸುವವರಿದ್ರು, ಓ ಇದನ್ನ ಇಂಥವರೊಬ್ರು ಬೇಕು, ಇದು ನಮಗೆ ಬಹಳ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಗುರುತಿಸುವವರು ಇರೋದ್ರಿಂದ ಆ ಸಮಯದಲ್ಲಿ ನನ್ನ ಇಲ್ಲ ಆಕಾಶವಾಣಿಗೆ ಅಪಾಯಿಂಟ್ಮೆಂಟ್ ಆಯ್ತು.
1: ಎಷ್ಟು ವರ್ಷಗಳ ಕಾಲ
0: ನಾನು 29 ವರ್ಷ ಆಕಾಶವಾಣಿ ಒಳಗೆ ಸೇವೆ ಮಾಡಿದ್ದೇನೆ.
1: ಈ 29 ವರ್ಷಗಳ ಸೇವೆಯಲ್ಲಿ ನಿಮಗೆ ಒಂದು ಬಹಳ ಶ್ರೀಮಂತವಾದ ಅನುಭವ ಸಿಕ್ಕಿದೆ ಅಂತ ತಾವು ಹೇಳಿದ್ರಿ. ಯಾಕೆಂದ್ರೆ ಸಾಕಷ್ಟು ಹೆಸರು ಮಾಡಿದಂತ ಕಲಾವಿದರ ಒಂದು ಭೇಟಿ, ಅವರ ಗಾಯನ ಕೇಳುವಂತ ಒಂದು
0: ಅವಕಾಶ
1: ಇವೆಲ್ಲ ತಮಗೆ ಸಿಕ್ಕದ. ಯಾವತ್ತಾದ್ರೂ ಹಿಂಗೆ ನೆನಪಿನ ಬುತ್ತಿಯನ್ನ ಬಿಚ್ಚಿದಾಗ ನಂದು ಸಿಲೆಕ್ಷನ್ ರಾಂಗ್ ಆಗಿತ್ತು, ನಾನು ಬೇರೆ ಎಲ್ಲೋ ಹೋಗಿ ಜೀವನ ಮಾಡಬಹುದಿತ್ತು ಅಂತ ಎಂದಾದ್ರೂ ಅನ್ಸಿದೆ?
0: ಮೊದಲನೇದಾಗಿ ಇಲ್ಲಿ ಸಿಕ್ಕಿದಾವಾಗ ನನಗೆ ಈ ತರಹ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಕಲಾವಿದರ ಸಂಗೀತವನ್ನು ಕೇಳುವಂತದ್ದು ಕಲಿಯುವಂತದ್ದು ಸಿಕ್ಕಂತದ್ದು ದೊಡ್ಡ ಅವಕಾಶ ಅದು. ಆಮೇಲೆ ನಾನು ಇಲ್ಲಿ ಸೇರಿದವಾಗ ಈಗಿನ ಕಂಪ್ಯೂಟರ್ ರೆಕಾರ್ಡಿಂಗ್ ಆಗ್ತಾ ಇದೆ, ಅವಾಗ ಅದಿರಲಿಲ್ಲ.
1: ಹೌದು,
0: ಅವಾಗ ಸ್ಪೂಲ್ ಇತ್ತು, ಅರ್ಧ ಗಂಟೆ ಅದರಲ್ಲಿ

0: ಡಿಸಿಷನ್ ರಾಂಗ್ ಆಗಿತ್ತು, ನಾನು ಬೇರೆ ಎಲ್ಲೋ ಹೋಗಿ ಜೀವನ ಮಾಡಬಹುದಿತ್ತು ಅಂತ ಎಂದಾದ್ರೂ ಅನ್ಸಿದೆ.
1: ಮೊದಲನೇದಾಗಿ ಇಲ್ಲಿ ಸಿಕ್ಕಿದಾವಾಗ ನನಗೆ ಈ ತರಹ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಕಲಾವಿದರ ಸಂಗೀತವನ್ನು ಕೇಳುವಂತದ್ದು ಕಲಿಯುವಂತದ್ದು ಸಿಕ್ಕಂತದ್ದು ದೊಡ್ಡ ಅವಕಾಶ ಅದು.
2: ಆಮೇಲೆ ನಾನು ಇಲ್ಲಿ ಸೇರಿದಾವಾಗ ಈಗಿನ ಕಂಪ್ಯೂಟರ್ ರೆಕಾರ್ಡಿಂಗ್ ಆಗ್ತಾ ಇದೆ, ಅವಾಗ ಅದಿರಲಿಲ್ಲ.
0: ಹೌದು,
2: ಅವಾಗ ಸ್ಪೂಲ್ ಇತ್ತು, ಅರ್ಧ ಗಂಟೆ ಆದ ಅದರಲ್ಲಿ ರೆಕಾರ್ಡಿಂಗ್ ಮಾಡಬೇಕಾಗ್ತಿತ್ತು, ಅದರಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ವಿ. ಮೊದಲು ನಾನು ತಂಬೂರಿ ಚಳಿ ನಾವು ತಾನ್ಪುರ ಪ್ಲೇಯರ್ ಅಂತ ನಮ್ಮ ಇಲ್ಲಿ ತಗೊಂಡಿರೋದು, ನಾವು ಆ ಕೆಲಸ ಮಾಡ್ತಿದ್ವಿ. ಆಮೇಲೆ ಬರ್ತಾ ನನ್ನ ಆಸಕ್ತಿಗಾಗಿ ನಾನು ಇವನ್ನೆಲ್ಲ ಕಲ್ತ್ಕೊಂಡೆ. ನನಗೆ ಇದಕ್ಕೆ ಸಹಾಯ ಮಾಡಿದವರು ಆವಾಗ ಕನಕಾಪುರ ಅವರು, ಹೌದು, ಅಲ್ಲಿಂದ ಶಿಂಗೆ ಅಂತಿದ್ರು. ನಾನು ಬೆಳಗ್ಗೆ ಬಂದ್ರೆ ಸಾಯಂಕಾಲ ಹೋಗ್ತಿದ್ದೆ. ನನಗೆ ಅವಾಗ ಇಲ್ಲಿ ಗುಲ್ಬರ್ಗ ಸ್ವತಂತ್ರ ಆಗಿರಲಿಲ್ಲ. ಇಲ್ಲಿ ನಾವು ಮಧ್ಯಾಹ್ನದ ನಂತರದ ಏನ್ ಬ್ರಾಡ್ಕಾಸ್ಟ್ ಇದೆ ಅದನ್ನ ನಾವು ಇಲ್ಲಿಂದ ರೆಕಾರ್ಡಿಂಗ್ ಮಾಡಿ ಕಳಿಸ್ತಿದ್ವಿ, ಡಬ್ ಮಾಡಿ ಕಳಿಸ್ತಿದ್ವಿ, ಗುಲ್ಬರ್ಗ ಕಳಿಸ್ತಿದ್ವಿ. ಇದನ್ನೆಲ್ಲ ಕಲಿಯುವಂತ ಅವಕಾಶ ಸಿಕ್ತು. ನನಗೆ ಬಹಳ ಖುಷಿ. ನನಗೆ ಆ ತರದ್ದು ಏನಾದ್ರೂ ಹೊಸದ್ ಕಲಿಬೇಕು, ಈ ಸಂಗೀತದೊಳಗು ಯಾವ್ದೊಂದು ಹೊಸ ರಾಗವನ್ನು ಕಲಿಬೇಕು, ಹೊಸ ಬಂದೀಶನ್ ಕಲಿಬೇಕು ಅಂದ್ರೆ ಬಹಳ ಕುತೂಹಲ, ಬಹಳ ಆಸಕ್ತಿ ನನಗೆ. ನಾ ಅದನ್ನ ಮಾಡ್ತಿರ್ತೇನೆ, ಅದನ್ನ ನಮ್ಮ ಶಿಷ್ಯರಿಗೂ ಹೇಳ್ತೀನಿ. ಹೀಗಾಗಿ ನನಗದು ಬಹಳ, ನಾನು ಇನ್ನೊಂದೇನೋ ವಿಚಾರ ಮಾಡುವಂತದ್ದು ಅಂತ ನನಗೆ ಅನಿಸ್ಲಿಲ್ಲ, ಇನ್ನೊಂದೇನೋ ವಿಚಾರ ಬರಲೇ ಇಲ್ಲ. ಇದು ನನ್ನ ಪುಣ್ಯ ಸೌಭಾಗ್ಯ ಇದು. ಯಾಕಂದ್ರೆ ನಮ್ಮದು ದೊಡ್ಡದು ಅಂದ್ರೆ ನಮ್ಮ ಸಂಗೀತ. ಈಗೆಲ್ಲ ಎಜುಕೇಶನ್ ಮತ್ತೊಂದು ಮುಗಿದೊಂದು ಇದನ್ನೆಲ್ಲ ನೋಡ್ತೀವಿ, ನೋಡ್ತಾರೆ, ಇದೆಲ್ಲ ಬೇರೆ ರೀತಿ ಆಯ್ತು. ಈಗ ನಮಗೆ ಅವಾಗ ಆ ರೀತಿ ಆದಂತ ಇರಲಿಲ್ಲ ಅಲ್ಲ. ಒಬ್ಬ ತಾನ್ಪುರ ಪ್ಲೇಯರಿಗೆ ಬೇಕಾಗಿರೋ ಎಜುಕೇಶನ್ ಏನು ಅಂದ್ರೆ ಅವ್ನ ಸಂಗೀತಾನೆ. ಅವ್ನು ಅದರಲ್ಲೇ ಏನಿದ್ದಾನೋ ಅವ್ನ ಗ್ರೇಡ್, ಗ್ರೇಡಿನ ಆಧಾರದಲ್ಲಿ ಇಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಿತ್ತು. ಹಾಗೆ ನನಗೆ ಬೇರೆ ರೀತಿಯಾದಂತ ವಿಚಾರ ಯಾವಾಗ

0: ಈಗ ಶ್ರೀಪಾದ್ರ ತಾವ್ ಮಾತಾಡ್ತಾ ಹೇಳಿದ್ರಿ, ಅವಾಗ ಟೇಪು ಸ್ಪೂಲ್ಗಳ ಕಾಲ ಇತ್ತು, ಇವತ್ತು ಕಂಪ್ಯೂಟರ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳಂತ. ತಾವು ಎರಡೂ ಹಂತದಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದೀರಿ. ಆಗಿನ ಕ್ವಾಲಿಟಿಗೂ ಇವತ್ತಿನ ಕ್ವಾಲಿಟಿಗೂ ಆಗ್ಲಿ, ಅಥವಾ ಒಂದು ಧ್ವನಿ ಮುದ್ರಣದ ಕೆಲಸ ನಿರ್ವಹಿಸುವಲ್ಲಿ ಆಗ್ಲಿ, ಏನ್ ವ್ಯತ್ಯಾಸ ಕಂಡುಕೊಂಡಿ?
1: ಇಲ್ಲ, ಅವಾಗ ರೆಕಾರ್ಡಿಂಗ್ ವೇಳೆ ಕರೆಂಟ್ ಹೋಯ್ತು ಅಥವಾ ಇನ್ನೊಂದೇನೋ ಆಯ್ತು, ಹೆಚ್ಚುವಾಸಿ ಲೈವ್ ಇರ್ತಿದ್ವು. ಬಂದು ಕೆಲವೊಂದಿಷ್ಟು ವರ್ಷ ಲೈವ್ ಕಾರ್ಯಕ್ರಮಗಳೇ ಜಾಸ್ತಿ ಇರ್ತಿತ್ತು.
0: ಬೆಳಿಗ್ಗೆ 8
1: ಲೈವ್ ಇರ್ತಿತ್ತು, ಮಧ್ಯಾಹ್ನದ ರೆಕಾರ್ಡಿಂಗ್ ಆಗ್ತಿತ್ತು, ಕೆಲವು ಸಮಯ ರಾತ್ರಿ 10 ಗಂಟೆ ಸಹಿತ ಲೈವ್ ಮಾಡಿದ್ದಿದೆ. ಇಲ್ಲಿ ಲೈವ್ ಆದ್ರೆ ಹೇಗೋ ನಡೀತಿತ್ತು. ರೆಕಾರ್ಡಿಂಗ್ ಅಂತ ಬಂದಾಗ ಇವು ಕೆಲವೊಂದಷ್ಟು ಸಮಸ್ಯೆಗಳಿದ್ವು ಅವಾಗ, ಯಾಕಂದ್ರೆ ಒಮ್ಮೆ ಅದೊಮ್ಮೆ ಅರ್ಧಕ್ಕೆ ನಿಂತು ಅಥವಾ 15 ನಿಮಿಷಕ್ಕೆ ನಿಂತು ಅಂತಂದ್ರೆ ಮತ್ ಪುನಃ ಹೊಸದಾಗಿಂದ ಮಾಡಬೇಕು. ಹೀಗಿದ್ದೆಲ್ಲ ಸಮಸ್ಯೆಗಳಿರ್ತಿತ್ತು. ಆಮೇಲೆ ಆ ಟೇಪ್ಗಳಿಗೆ ಆ ಸ್ಪೂಲಿಗೆ ಅದರ ಆಯುಷ್ಯನು ಕಡಿಮೆ ಇತ್ತಲ್ಲ, ಅದು ಕೆಲವೊಂದಿಷ್ಟು ವರ್ಷ ಮಾತ್ರ. ಆಮೇಲೆ ಅದು
0: ಕೋಟಿಂಗ್
1: ಹೋಗೋದು ಇಂಥವೆಲ್ಲ ಶುರುವಾಗಿ ಅದರ ಆಯುಷ್ಯ
0: ಪುನಃ
1: ಅದನ್ನು ಮತ್ತೆ ಡಬ್ ಮಾಡಿ ಇಡಬೇಕಾಗ್ತಿತ್ತು, ಬೇರೆ ಯಾವ್ದಾದ್ರು ಒಂದು ಹೊಸ ಟೈಪಿಗೆ ಅದನ್ನು ಡಬ್ ಮಾಡಿ ಇಡಬೇಕಾಗ್ತಿತ್ತು. ಹೀಗ್ ಬಿಟ್ರೆ ಹಾಡುವವರಲ್ಲಿ ನನಗೆ ವ್ಯತ್ಯಾಸಗಳು ಅವಾಗ ಯಾವುದು ಕಾಣ್ತಿರ್ಲಿಲ್ಲ. ಲೈವ್ ಇರಲಿ ಕಲಾವಿದರು, ನನಗೆ ಬಹಳ ಅನುಕೂಲ ಆದದ್ದು ಅಂದ್ರೆ ಅದು ಹಾಡುವ ಕಲಾವಿದರಲ್ಲಿ. ಈಗ ನಾನು ಎಲ್ಲರದ್ದು ಹೆಸರು ಹೇಳಿದೆ, ನಮ್ಮ ಮಾದರಿ ಕಲಾವಿದರು ಗುರು ಸಮಾನರು ಇವರೆಲ್ಲ ಒಂದು ಮೈಫಿಲ್ ಅಲ್ಲಿ ಹೆಂಗ್ ಹಾಡ್ತಿದ್ರು ಹಾಗೆ ಇಲ್ಲಿ ರೆಕಾರ್ಡಿಂಗ್ ಹಾಗೆ ಹಾಡ್ ಇವತ್ತಿಗೂ ಅದಕ್ಕೇನೆ ನಮಗೆ ಆ ರೆಕಾರ್ಡಿಂಗ್ ಅನ್ನ ಕೇಳಿದ್ರೆ ಖುಷಿ ಆಗೋದು. ನಾವು ಲೈವ್ ನಲ್ಲಿ ಏನು ಕೇಳ್ತಿದ್ವು ಅದನ್ನ, ಈಗ ನಾನೆಷ್ಟೋ ಬಂದಿನ ವಿಚಾರವನ್ನ ನೋಡಿರ್ತೇನೆ ಕೇಳಿರ್ತೇನೆ ಆಕಾಶವಾಣಿ ಯಾವ್ದು ಸ್ವಲ್ಪ ನಡೀತದ ಸ್ವಲ್ಪ ಹೆಚ್ಚು ಕಡಿಮೆ ಏನು ಹಂಗೇನಿಲ್ಲ, ಬಟ್ ಅವ್ರು ಮಾತ್ರ ಎಂದೂ ಆ ತರ ಮಾಡ್ತಿರ್ಲಿಲ್ಲ. ಹೀಗಾಗಿ ನಮಗ ಅದರಿಂದ ಬಹಳ ಸಹಾಯ ಆಯ್ತಲ್ಲ ಕಲೀಲಿ. ಬಟ್ ಇವತ್ತು ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಅಲ್ಲಿ ಅದನ್ನು ಕಲ್ತುಕೊಂಡ್ವಿ. ಅದರಲ್ಲಿ ಆಕಸ್ಮಿಕ ಎಲ್ಲಿಯೋ ಒಂದ್ ಕಡೆ ನಿಂತು ಇದೇನಾರು ಆಯ್ತಂದ್ ಮತ್ತೆ ಜೋಡಿಸ್ಲಿಕ್ಕೆ ಬರ್ತಿತ್ತು ಬರ್ತದೆ. ಅದು ನಮಗೆ ತಾಳಜ್ಞಾನ ಸ್ವರಜ್ಞಾನ ಲಯಜ್ಞಾನ ಇರೋದ್ರಿಂದ ನಮಗೆ ಬಹಳ
0: ಸುಲಭದ
1: ಕೆಲಸ ಅದು. ಹಾಗಾಗಿ ಈಗ ಆ ದೃಷ್ಟಿಯಲ್ಲಿ ಬಹಳ ಅನುಕೂಲ ಆದ್ವಿ. ಮೊದಲೆಲ್ಲ ಹೇಗಿರ್ತಿತ್ತು, ಲೈಟ್ ಮ್ಯೂಸಿಕ್ ಒಂದು ಪ್ರೊಡಕ್ಷನ್ ಮಾಡಿದ್ವಿ ಅಂದ್ರೆ ವಿತ್ ಬ್ಯಾಕ್ ಗ್ರೌಂಡ್, ಅದರಲ್ಲಿ ಒಂದು ಕೋರಸ್ ಇತ್ತು ಅಂದ್ರೆ ಒಂದು ಮನುಷ್ಯ ಏನಾದ್ರೂ ಒಂದು ತಪ್ಪು ಮಾಡಿದ ಅಂತಂದ್ರೆ ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗಬೇಕು. ಬಟ್ ಇವತ್ತು ಹಾಗಿಲ್ಲ, ಕಂಪ್ಯೂಟರ್ ರೆಕಾರ್ಡಿಂಗ್ ಇರೋದ್ರಿಂದ ಬರೀ ಬ್ಯಾಕ್ ಗ್ರೌಂಡ್ ಅಷ್ಟೇ ನಾವು ಮೊದಲು ಮುಗಿಸ್ಬಿಡಬಹುದು, ಅದನ್ನು ಕೇಳ್ತಾ ಆಮೇಲೆ ನಾವು ಕೋರಸ್ ಇರಲಿ ಅಥವಾ ಇಂಡಿವಿಜುವಲ್ ಇರಲಿ ಹಾಡಬಹುದು.
0: ಇದೊಂದು ಅಡ್ವಾಂಟೇಜ್,
1: ಇದೆಲ್ಲ ಅಡ್ವಾಂಟೇಜ್ ಇದೆ, ಬಹಳ ಅನುಕೂಲಗಳಿದ್ದಾವೆ.
0: ಮತ್ತೆ

0: ಪ್ರಿಸರ್ವ್ ಮಾಡುದು ಸುಲಭ ಈಗ.
1: ಸುಲಭ ಈಗ, ಸುಲಭ ಈಗ
0: ಅಲ್ಲ, ಮೊದಲು ಟೇಪ್ ಇಟ್ಟಾಗ ಅದ್ರ ಕೋಟಿಂಗ್ ಹೋಯ್ತು ಅಂದ್ರೆ ಹೋಗ್ಬಿಡ್ತು ಅಂತಿದ್ವಿ.
1: ಆದ್ರಿಂದ ಬಹಳ ಅನುಕೂಲ ಆಗಿದೆ, ಬಹಳ ಸುಲಭನೂ ಆಗಿದೆ.
0: ಈಗ ಶ್ರೀಪಾದ ಅವರ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಹಲವಾರು ಸರಣಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದ್ವು. ಈ ಸರಣಿ ಕಾರ್ಯಕ್ರಮಕ್ಕೆ ತನ್ನದೇ ಆದ ಒಂದು ಶೀರ್ಷಿಕೆ ಗೀತೆ ಇರ್ತಿತ್ತು. ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ಸೇರಿಕೊಂಡು ಒಂದು 4 ಲೈನ್ ಹಾಡನ್ನು ತಂದುಕೊಟ್ಟು ನಾಳೆನೆ ಬೆಳಿಗ್ಗೆ ಇದು ಪ್ರೋಗ್ರಾಮ್ ಹೋಗ್ಬೇಕು, ಈ 4 ಲೈನ್ ಹಾಡ್ಕೊಟ್ಟು ಬಿಡ್ರಿ ಅಂತಿದ್ವಿ. ಅಂತ ಸಮಯದಲ್ಲೂ ಕೂಡ ನೀವು ಒಂದು ಉತ್ಕಟ ಅಭಿಮಾನ, ಯಾವತ್ತೂ ಇಲ್ಲ ಅನ್ನೋ ಉತ್ತರನ ನಾನು ತಮ್ಮಿಂದ ಕೇಳಲಿಲ್ಲ ಅಂತ ಸಾಕಷ್ಟು ಸರಣಿ ಕಾರ್ಯಕ್ರಮಕ್ಕೆ ಕೂಡ ತಾವು ಹಾಡಿದಿರಿ.
1: ಅಂತ ಸರಣಿ ಕಾರ್ಯಕ್ರಮಗಳು ನೆನಪುಳಿಯುವಂತಹ ಸಾಕಷ್ಟು ಸರಣಿ ಕಾರ್ಯಕ್ರಮಗಳಿದ್ದಾವೆ. ನಾನು ಬಹಳಷ್ಟು, ಈಗ ಮೊದಲೆಲ್ಲ ಕೃಷ್ಣ ಕಥಾ, ಗೀತ ರಾಮಾಯಣ, ಆಮೇಲೆ ಶಿವಕಥಾ, ಹೀಗೆ ಬಹಳಷ್ಟು, ಅದಾದ್ಮೇಲೆ ಭಾವಸಂಗಮಗಳಲ್ಲೂ ಹಾಗೆ,
0: ಹೌದು,
1: ಇಂಥವುಗಳಲ್ಲೆಲ್ಲ ಹಾಡ್ತಿದ್ವಿ. ಆಮೇಲೆ ಬೇರೆ ಬೇರೆ ಸೆಕ್ಷನ್ ಅವರು, ಬೇರೆ ಬೇರೆ ವಿಭಾಗದವರು ಬಂದು ಯಾವ್ದೋ ಒಂದಕ್ಕೆ
0: ದಿವಾಕರ್ ಹೆಗಡೆ, ಸಾಕಷ್ಟು ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮದೇ ಹಾಡುಗಳು.
1: ಆಮೇಲೆ ಸಂಸ್ಕೃತ ಅಂತ ಬಂದವಾಗ ನಾನೇ ಹಾಡ್ತಿದ್ದೆ, ಬಹುಶಃ ಬಹಳಷ್ಟು ಇವುಗಳನ್ನು ನಾನೇ ಹಾಡ್ತಿದ್ದೆ ಅದಕ್ಕೆ ಸಂಬಂಧಪಟ್ಟುಕೊಂಡು.
0: ಅದರ ಜೊತೆಗೆ ಎಷ್ಟೋ ಸಲ ನಮ್ಮ ರಾಷ್ಟ್ರೀಯ ನಾಟಕಗಳು, ಸಂಗೀತ ಪ್ರಧಾನ ನಾಟಕಗಳು ಬಂದಾಗ ಕೂಡ ತಾವು ಸಾಕಷ್ಟು ಅದಕ್ಕೆ
1: ಹಾಡಿದ್ರು. ಅದೆಲ್ಲ ಒಂದೊಂದು ರೀತಿಯ ಅನುಭವಗಳು, ಒಂದು ಅದು ಕಲಿಯುವಂತ ಪಾಠಗಳು, ಅದು ಯಾವಾಗ ಅದರಲ್ಲಿ ಒಂದು ರೀತಿಯ ಹುಡುಕಾಟ ಇಟ್ಕೊಂಡಿರ್ತೇವೆ ಅವಾಗ ನಮಗ ಸಿಗ್ತಾ ಹೋಗ್ತದೆ. ಅದರಲ್ಲಿ ಹುಡುಕಾಟ ಬೇಕು, ಅದ್ರ ಬಗ್ಗೆ ಚಿಂತನೆ ಬೇಕು. ನನಗೊಂದು ಬೇಕಾಗಿದೆ, ನನಗೇನೋ ಒಂದು ಹೊಸತೊಂದು ಬೇಕಾಗಿದೆ, ಹೊಸ ಕಲಿಬೇಕಾಗಿದೆ ಅನ್ನೋ ಆಸಕ್ತಿ ಬೇಕು. ಅದು ನನಗಿತ್ತು, ಇವತ್ತಿಗೂ ಇದೆ. ಹಾಗಾಗಿ ನನಗೆ ಅದರಿಂದ ಬಹಳಷ್ಟು ಸಿಕ್ಕು, ಬಹಳಷ್ಟು ಮಾಡ್ಲಿಕ್ಕೂ ಆಯ್ತು.
0: ಶ್ರೀಪಾದ ಅವರ, ಸಾಕಷ್ಟು ಭಾವಗೀತೆಗಳನ್ನ ತಾವು ಹಾಡಿರಿ. ಅವು ಒಂದಕ್ಕಿಂತ ಒಂದು ಭಿನ್ನವಾಗಿನೇ ಅವ, ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುವಂತ ಗೀತೆಗಳವ. ಆದಾಗ್ಯೂ ಕೂಡ ಈಗ ನಿವೃತ್ತಿ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಗುಣಗುಣಿಸುವಂತ ಹಾಡು ಯಾವ್ದು?
1: ಸಾದರ್ ಅವರು ಇದ್ದವಾಗ ಒಂದು ಹಾಡು ಬರೆದಿದ್ರು, ಬರದ ಸಲುವಾಗಿ ಬರೆದಿದ್ದು
0: ಬರ
1: ಅಲ್ಲಿ, ಆ ಬರ ಅನ್ನೋ ಶಬ್ದವನ್ನು ಎರಡು ರೀತಿಯಾಗಿ ಉಪಯೋಗಿಸಿಕೊಂಡು ಬಳಸಿಕೊಂಡು ಅದನ್ನ ಹಾಡುವ, ಎಷ್ಟು

0: ಬರ ಬರದ ಕಾಲ ಅವಾಗ ಆಕ್ಚುಲಿ ಇತ್ತು ಹೀಗೆ ಬರದ ಕಾಲ ಬರದ ಕಾಲ ಇಲ್ಲಿ ಬರದ ಕಾಲ ಬರದ ಕಾಲ ಬರ ನಾವು ರಾ ಅಂತ ಮಾಡಲ್ಲ
1: ಬರ
0: ಆದ್ರ ಉಚ್ಚಾರದಲ್ಲಿ ಬರ ಬರ ಅಲ್ಲಿ ರಾ ಕೇಳದಂಗ ಆಗ್ತದ ಆದ್ರೆ ಆಗಿರಲ್ಲ ಹಾಗೆ
1: ಅದೇ ಈ ಭಾವವನ್ನ ಅರ್ಥೈಸಿಕೊಂಡು ಹಾಡಿದಾಗ ಆ ಭಾವಗೀತೆಗೊಂದು ಅರ್ಥ ಬರ್ತದ
0: ನನಗೆ ಬಹುತೇಕ ನಾನು ಹೆಚ್ಚು ಆಸಿ ಮೊದಲು ವಸಂತ ಕನಕಾಪುರ ಅವ್ರ ಕಂಪೋಷನ್ ಬಹಳಷ್ಟು ಹಾಡ್ತಿದ್ವಿ ಅದು ಬಹಳ ಸೇರ್ತಿತ್ತು ಅವರು ಒಂಥರ ಠುಮರಿ ಅಂಗವಾಗಿ ಆ ಹಾಡುಗಳನ್ನ ಕೊಡಿಸಿದ್ರು ತದನಂತರದಲ್ಲಿ ಬಂದ ನಮ್ಮ ಎ ಆರ್ ಅಚ್ಯುತರಾವ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನನಗೆ ಬರೇ ಒಂದು ಪ್ರೇಮ್ ಒಂದ್ ಇಷ್ಟಿದೆಯಪ್ಪ ಈ ಹಾಡು ಇದಿದೆ ಇದಕ್ಕೆ ಏನ್ ತುಂಬತಿಯ ನಿನ್ ಕೆಲಸ ಅಂತ ಕೂತ್ಬಿಡೋರು ಅದನ್ನ ಬಲ್ಲ ಅನ್ನೋದನ್ನ ನೋಡಿಕೊಂಡು ಅದರಲ್ಲಿ ಏನ್ ಮಾಡಿದ್ರೆ ಅದಕ್ಕೆ ನ್ಯಾಯ ಸಿಗ್ತದೆ ಅಂತ ನಾ ವಿಚಾರ ಮಾಡಿ ಅದರಲ್ಲಿ ಏನ್ ತುಂಬಲಿಕ್ಕೆ ಸಾಧ್ಯ ಇದೆ ಜೀವ ತುಂಬಲಿಕ್ಕೆ ಸಾಧ್ಯ ಇದೆ ಹಾಗೆ ನಾನು ಪ್ರಯತ್ನ ಮಾಡಿ ಹಾಡ್ತೀನಿ
1: ಯಶಪದ ಅವರು ತಾವು ಸಂಗೀತ ಕಲಾವಿದರು ಗುರು ಶಿಷ್ಯ ಪರಂಪರೆ ಸಂಗೀತ ಕ್ಷೇತ್ರಕ್ಕೆ ಅದರದೇ ಆದ ಒಂದು ಮಹತ್ವ ಇದೆ ಅಂದ್ರೆ ನಾವು ಹಿಂದಿನ ಕಾಲವನ್ನ ನೋಡಿದಾಗ ಗುರುಗಳ ಸೇವೆ ಮಾಡಿದಾಗ್ಲೇನೆ ಶಿಷ್ಯನಿಗೆ ಒಂದು ಜ್ಞಾನ ಪ್ರಾಪ್ತಿ ಆಗ್ತಿತ್ತು ಅಂತ ಇವತ್ತು ಕೂಡ ತಾವು ಸಾಕಷ್ಟು ಶಿಷ್ಯಂದ್ರನ್ನ ತಯಾರ್ ಮಾಡಿದಿರಿ ಇವತ್ತು ನಿಮ್ಮ ಶಿಷ್ಯಂದ್ರು ನಾಡಿನಾದ್ಯಂತ ಬೇರೆ ರಾಜ್ಯ ರಾಷ್ಟ್ರಗಳಿಗೆ ಹೋಗಿ ಸಂಗೀತ ಸುಧೆಯನ್ನ ಹರಿಸ್ತಾ ಇದ್ದಾರೆ ಈ ಶಿಷ್ಯಂದ್ರು ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಾಗ ಗುರು ಆಗಿ ತಮ್ಮ ಅನುಭವ
0: ಬಹಳ ಸಂತೋಷ ಅನಿಸ್ತದ ನಾನು ಏನು ವಿಚಾರ ಮಾಡಿ ಅವರಿಗೆ ನಾನು

0: ಹೇಳಿರ್ತೇನೋ ಅದು ಸರಿಯಾಗಿ ಬಂದಾಗ, ನಾನು ಹೇಳದಂತೆ ಬಂದಾಗ ಬಹಳ ಸಂತೋಷ ಆಗ್ತದೆ. ನಾನು ಅದನ್ನು ಹೇಳಿರ್ತೇನೆ, ಬರೀ ಇಷ್ಟೇ ಅಂತಲ್ಲ, ಇದಕ್ಕೊಂದು ಲಿಮಿಟೇಷನ್ ಇಲ್ಲ. ರಾಗಕ್ಕೊಂದು ಲಿಮಿಟೇಷನ್ ಇದೆ, ಅಥವಾ ಯಾವ್ದಾದ್ರು ಒಂದು ಹಾಡಿಗೂ ಅಥವಾ ಯಾವ್ದಕ್ಕಾರು, ಬಟ್ ಸ್ವರಕ್ಕೆ ಲಿಮಿಟೇಷನ್ ಇಲ್ಲ. ಒಂದು ಸಾವನ್ನ ನೀವು ಎಷ್ಟೊತ್ತನಕನೂ ಹಚ್ಚಬಹುದು, ನಿಮ್ಮ ಉಸಿರಿನ ತಾಕತ್ತಿನ ಮೇಲೆ ಇದೆ. ಹಾಗಾಗಿ ನೀವು ಅದರ ಸಾಧ್ಯತೆಗಳನ್ನ, ಒಂದು ರಾಗದ ಸಾಧ್ಯತೆಗಳ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಅಂತೇಳಿ. ಹಾಗೆ ಸಾಕಷ್ಟು ಜನ ಮಾಡ್ಕೊಂಡವರು ಇದ್ದಾರೆ, ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾವು ಅದನ್ನ ತಿರುಗಿ ಕೇಳ್ತೀವಲ್ಲ, ಅವಾಗ ನಮಗದು ನಾವು ಹೇಳಿದ್ದು ವಾಪಸ್ ಬಂದಾಗ ಬಹಳ ಸಂತೋಷ ಆಗ್ತದೆ.
1: ಅಂದ್ರೆ ನಿಮ್ಮ ಗುರುಗಳು ನಿಮಗೆ ಒಂದು ಉತ್ತಮ ಹಾಡನ್ನ ಹೇಳಿದಾಗ ಬೇಷ್ ಅಂದಿದ್ದ ದಿನಗಳು ಬಹುಶಃ ಮರುಕಳಿಸ್ತಾವ ಅನಿಸ್ತದೆ.
0: ಅದು ಮರುಕಳಿಸ್ತಾವ. ಅವ್ರು ಅವಾಗ ಹೇಳ್ದಾವಾಗ ಅವರು ಬಾಕಿ ಅವ್ರ ತಲೆಮಾರಿನ ಜನರ ಹತ್ರ, ಏ ನನಗೊಬ್ಬ ಹುಡುಗ ಸಿಕ್ಕಿದಾನೆ, ಇನ್ನು 4 ವರ್ಷ ನೋಡ ಅವನನ್ನು ಹಿಂಗ್ ತಯಾರು ಮಾಡ್ತೀನಿ. ಆ ಒಂದು ನಮ್ಮ ಮೇಲೆ ಇರುವಂತಹ ಒಂದು
1: ಅಭಿಮಾನ ಒಂದು ಭರವಸೆ
0: ಏನದಲ್ಲ, ಆ ಭರವಸೆ ಅನ್ನೋದು ಏನದು ಬಹಳ ಮುಖ್ಯವಾದದ್ದೇ. ಅದ ಅದನ್ನ ನಾವು ಈಡೇರಿಸಿದೇವಿ ಎಷ್ಟು ಸಾಧ್ಯ ಇದೆ ಅಷ್ಟು. ಯಾವಾಗಲೂ ಗುರುವಿನ ಮಟ್ಟಕ್ಕೆ ಯಾವುದೇ ಶಿಷ್ಯ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಗುರು ನಮಗೆ ಹೇಳದಷ್ಟೇ ಅಲ್ಲ, ಅವ್ ಇನ್ನು ಜಾಸ್ತಿನೇ ಇರ್ತಾರೆ. ಹಾಗಾಗಿ ಅವ್ರ ಮಟ್ಟಕ್ಕೆ ಅಂತಲ್ಲ, ಆದ್ರೆ ಅವರ ವಿಚಾರಕ್ಕೆ ನಾವು ಹೋಗಿದೇವಲ್ಲ, ಆ ಗುರಿಯನ್ನ ತೋರಿಸಿದಾರಲ್ಲ. ಗುರಿ ತೋರಿಸ್ತಾನೆ, ಗುರಿ ಹಿಡ್ಕೊಂಡು ಹೋಗ್ಬೇಕು. ಅದನ್ನ ತೋರಿಸ್ತಾನೆ, ಅದನ್ನ ಅದರಲ್ಲಿ ಎಲ್ಲೋ ಒಂದು ಸಫಲ ಆಗಿದ್ದೀವಿ ಅಂತ ನನಗೆ ಅನಿಸ್ತದೆ. ಒಂದು ನಮ್ದು ಪರಂಪರೆ ಹೀಗಿದೆ, ಗಣಪತಿ ಭಟ್ರು ಇರಲಿ ಅಥವಾ ಪಂಡಿತ್ ಬಸವರಾಜ ರಾಜಗುರು ಅವರು ಇರಲಿ, ಹೆಚ್ಚಿಗೆ ಶಿಷ್ಯರನ್ನ ತಯಾರು ಮಾಡಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿಗೆ ಶಿಷ್ಯರು ತಯಾರಾಗಿದ್ದಾರೆ. ಹಾಗಾಗಿ ನಮ್ದು ಏನು ಉದ್ದೇಶ ಅಂದ್ರೆ, ಸಾಧ್ಯ ಆದಷ್ಟು ನಾವೇನ್ ತಗೊಂಡಿದ್ದೇವೋ ಅದನ್ನ ಮತ್ತೆ ವಾಪಸ್ ಕೊಟ್ಟು ಹೋಗೋಣ.
1: ನಿಜ,
0: ನಾವು ತಗೊಂಡಿದ್ದನ್ನ ಬಿಟ್ಟು ಹೋಗೋದಲ್ಲ, ಕೊಟ್ಟು ಹೋಗೋಣ
1: ಅಂತ. ಉತ್ತಮವಾದಂತ ವಿಚಾರ ಇದು.
0: ಹಾಗಾಗಿ ಆ ಪ್ರಯತ್ನವನ್ನ ನಾವು ಸಾಧ್ಯವಾದಷ್ಟು ಹೆಚ್ಚೆಚ್ಚಿಗೆ ಮಾಡ್ತೀವಿ.
1: ಈಗ ಶ್ರೀಪಾದ ಅವರ, ಒಬ್ಬ ಮನೆಯ ವ್ಯಕ್ತಿ ಒಂದು ಸಾಧನೆ ಮಾಡಬೇಕು, ಸಂಗೀತನೇ ಆಗಿರ್ಲಿ, ಸಾಹಿತ್ಯ ಆಗ್ಲಿ, ಯಾವುದೇ ಕ್ಷೇತ್ರ ಆಗ್ಲಿ, ಅವಾಗ ಅವನಿಗೆ ಬೆನ್ನೆಲುಬಾಗಿ ನಿಂತ ಕುಟುಂಬದ ಸದಸ್ಯರು, ಹೆಂಡತಿ, ಮಕ್ಕಳು, ಇವರ ಒಂದು ಸಹಾಯ ಸಹಕಾರ ತಮ್ಗೆ ಹೆಂಗದ?
0: ನನಗೆ ಮಕ್ಕಳ ಬಗ್ಗೆ ಒಂದು ದೃಷ್ಟಿಯಲ್ಲಿ ಅಭಿಮಾನ ಇದೆ. ಕಾರಣ ಅಂದ್ರೆ ನಾನು ಅವಾಗ ಒಂದು ಚಿಕ್ಕ ಮನೆ ಮಾಡಿ ಸಂಗೀತ ಕ್ಲಾಸ್ಗಳನ್ನು ಮಾಡ್ತಿದ್ದೆ, ನಾನು ಹಾಡಿಯೋ ಹಾಡ್ತಿದ್ದೆ. ಆ ಟೈಮಿಗೆ ಅವ್ರ ಕಾಲೇಜು, ಸ್ಕೂಲು, ಕಾಲೇಜು ಎಲ್ಲ ಅಷ್ಟು ಜಾಗದೊಳಗೆ ಮುಗಿಸಿದ್ರು. ದಿನ ಅದು ಕಿಮ್ಮಿ ಬೀಳ್ತಿತ್ತು, ಇಲ್ಲ ಅಭ್ಯಾಸ ಮಾಡ್ಕೋಬೇಕಾಗಿತ್ತು. ಇದನ್ನ ಮೀರಿ ಅವರು ತಮ್ಮದಾದಂತದ್ದೊಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರಲ್ಲ, ಅದು ಒಂದು ಬಹಳ ಸಂತೋಷ ವಿಚಾರ. ಮನೆಯೊಳ ಸಲುವಾಗಂತೂ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ನನಗೆ ಮನೆಯ ಯಾವುದೇ ಒಂದು ಜವಾಬ್ದಾರಿ ಆಗಲಿ ಇದಾಗಲಿ ನನಗೆ ಕಾಣುವಂತೆ ನಾನು ಯಾವಾಗಲೂ ಮಾಡಲಿಲ್ಲ. ಏನ್ ಬೇಕಾಗಿತ್ತು ಅದನ್ನು ತುಂಬಿಕೊಂಡು ಬಂದಿಲ್ಲ. ಎಷ್ಟೋ ಸಮಯದಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಬಹಳ ಮೊದಲಿಗೆ ಹೊರಗಡೆ ಪ್ರೋಗ್ರಾಮ್ಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನನಗೆ ಅದು ಮೂಲ ಉದ್ದೇಶನೂ ಇರಲಿಲ್ಲ. ಹೊರಗೆ ರೆಕಾರ್ಡಿಂಗ್ಗಳನ್ನು ನಾನು ಮಾಡಿಲ್ಲ ನೋಡಿ, ಯಾವುದು
1: ಮಾಡಿಲ್ಲ.
0: ಅದಕ್ಕೆ ಒಂದು ಕಾರಣ ಅಂದ್ರೆ ನಾನು ಇಲ್ಲಿ ಸೇರಿಕೊಂಡಿದ್ದೀನಿ, ಇಲ್ಲಿ ಕಾನೂನು ಇದೆ, ಇಲ್ಲೊಂದು ಕಾನೂನು ಇದೆ, ನಾವು ಹೊರಗೆ ಹಾಗೆಲ್ಲ ಮಾಡ್ಲಿಕ್ಕೆ ಬರುವಂಗಿಲ್ಲ. ಹಾಗ ಕಾನೂನನ್ನು ಮೀರಿ ಹೋಗಬಾರದು ಅಂತ ನನ್ನ ಅಗದಿ ಚಲೋ ವಯಸ್ಸಿನೊಳಗೂ ಸಹಿತವಾಗಿ ನಾನು ಅದನ್ನು ಮಾಡಲಿಲ್ಲ, ಪ್ರೋಗ್ರಾಮ್ಗಳಿಗೂ ಹೋಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನನ್ನನ್ನು ಫೋರ್ಸೇಬಲ್ ಮಾಡಿ ಅಗದಿ ಹುರುಪು ಹಾಕಿ, ಇಲ್ಲ ನಿಮ್ಗೆ ಯೋಗ್ಯತೆ ಇದೆ, ನೀವು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಬೇಕು, ಹೀಗೆ ನಾನು ಬೆನ್ನಿಂದ ಬಿದ್ದು ನನಗೆ ಎಷ್ಟೋ ಕಡೆ ಕಳಿಸಿದ್ದಿದೆ ಇವಳು. ಹೀಗಾಗಿ ನನಗೆ ಆ ವಿಷಯದಲ್ಲಿ ಬಹಳ ತೃಪ್ತನಿದ್ದೇನೆ ನಾನು.
1: ನಾಗವೇಣಿ ಅನುರೂಪದ ಪತ್ನಿ,
0: ಪತ್ನಿ
1: ಜೊತೆಗೆ ನಿಮ್ಮ ಎಷ್ಟೊಂದು ಕಾರ್ಯಕ್ರಮದಲ್ಲಿ ಅವರು ಹಾರ್ಮೋನಿಯಂ ಸಾಥ್ ಕೂಡ ನೀಡಿದ್ದಾರೆ.
0: ಮೊದಲು ಇಲ್ಲೇ ನಮ್ಮಲ್ಲಿ ಆಕಾಶವಾಣಿಯವರು ಕೆ ವಿ ರಾಜ ಅಯ್ಯಂಗಾರ್ ಅಂತ ಕರ್ನಾಟಕ ವಯಲಿನ್ ಆರ್ಟಿಸ್ಟ್ ಇದ್ರು, ಅವ್ರ ಕಡೆ ಕರ್ನಾಟಕ ವಯಲಿನ್ ಅಭ್ಯಾಸ ಮಾಡ್ತಿದ್ಲು. ಆಮೇಲೆ ಇರ್ತಿತ್ತ ಏನಾಯ್ತು ಅಂದ್ರೆ ಅದಕ್ಕೆ ಕಂಪನಿಸ್ಟ್ಗಳು ಇಲ್ಲಿ ಕರ್ನಾಟಕವ್ರು ಯಾರು ಸಿಗ್ತಿರ್ಲಿಲ್ಲ, ಹಾಗಾಗಿ ಅದನ್ನ ಬಿಟ್ಟು ಆಮೇಲೆ ವಸಂತ್ ಕನಕಾಪುರ ಅವರಲ್ಲೇ ಹಾರ್ಮೋನಿಯಂ ಅಭ್ಯಾಸ ಮಾಡ್ಕೊಂಡ್ಲು. ನನ್ನ ಕಾರ್ಯಕ್ರಮಕ್ಕೆ ನನ್ನ ಜೋಡಿ ಬರ್ತಿದ್ಲು, ಬಾರಿಸಿದ್ಲು. ನನ್ನ ಗಾಯಕ ಏನೆಂಬುದು ನಾನು ಮನೇಲಿ ಹಾಡ್ತಾ ಇರೋದು ಅಂತ ಗೊತ್ತಾಗಿರೋದ್ರಿಂದ ಅವಳು ಬಾರಿಸ್ಲಿಕ್ಕೂ ಸುಲಭವಾಗ್ತಿತ್ತು. ಹೀಗೆಲ್ಲ ಕಾರಣದಿಂದ ಎಲ್ಲ ಕೂಡಿ ಹೋಗ್ತಿದ್ವಿ, ಕೂಡಿ ಬರ್ತಿದ್ವಿ, ಎಲ್ಲ ಶಿಷ್ಯರು ಬರ್ತಿದ್ರು. ಹೀಗೆ ಅವರ ಕಾರ್ಯಕ್ರಮಗಳು.
1: ಬಹಳ ಸಂತೋಷ ಶ್ರೀಪಾದ್ ಹೆಗಡೆ ಅವರೇ ತಮ್ಮ ಜೊತೆಗೆ ಮಾತಾಡೋದು ಅಂತಂದ್ರೆ ಆಕಾಶವಾಣಿಯ ಒಂದು ನೆನಪಿನ ಬುತ್ತಿಯ ಜೊತೆಗೆ ನಿಮ್ಮ ಬದುಕಿನ ಬುತ್ತಿಯನ್ನು ಕೂಡ ನಮ್ಮ ಜೊತೆಗೆ ಸೌದಿದ್ದೀರಿ. ಬಹಳ ಸಂತೋಷ. ನಿಮ್ ಹಾಡು ಕೇಳುವುದಾಗ್ಲಿ, ನಿಮ್ ಜೊತೆಗೆ ಮಾತಾಡೋದಾಗ್ಲಿ, ಹೀಗೆ ನಿಮ್ಮ ನಿವೃತ್ತಿ ಜೀವನ ಆರಾಮಾಗಿರ್ಲಿ, ದೇವರು ತಮಗೆ ಆಯುರಾರೋಗ್ಯವನ್ನ ಕೊಡ್ಲಿ, ಇನ್ನಷ್ಟು ಶಿಷ್ಯ ಕೋಟಿ ಹೊರಗೆ ಬರಲಿ, ಸಂಗೀತ ಸುಧೆಯನ್ನ ಕೇಳಲಿಕ್ಕೆ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ, ಈ ಒಂದು ಭಾಗ್ಯ ದೇವರು ತಮಗೆ ಕರುಣಿಸ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಇದುವರೆಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಸಂಗೀತ ಕಲಾವಿದರಾದ ಶ್ರೀಪಾದ್ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು.
3: ಘೋಷವು ಬ್ರಹ್ಮ ಭಾಷೆಯು ಮೋದ ಸಂಪದ ವಿಜಯವು.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

0: ಭಕ್ತರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ.
1: ಆಕಾಶವಾಣಿ ಧಾರವಾಡ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗಂ ಫಾಲ್ಘಟ್ ರಘು, ಕಂಜೀರ ಸಿಕೆ ಶ್ಯಾಮಸುಂದರ್, ತಾನ್ಪುರ್ ಆರ್ ಕೃಷ್ಣನ್. ಮೊದಲಿಗೆ ಕೇಳೋಣ ನಿನ್ನುವಿನ ಸುಖಂ, ತೋಡಿರಾಗ ರೂಪಕಂ ತಾಳ, ತ್ಯಾಗರಾಜರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಬಾಲಚಂದ್ರ ಅವರ ವೀಣಾವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗಂ, ಫಾಲ್ಗಾಟ್, ರಘು, ಕಂಜೀರಾ ಸಿಕೆ, ಶ್ಯಾಮ್ ಸುಂದರ್, ತಾನ್ಪುರ್ ಆರ್ ಕೃಷ್ಣನ್. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಹಳ್ಳಿಯ ವಿಜಿ ಹೆಗಡೆ ಹಾಗೂ ಸಂಗಡಿಗರಿಂದ ಯಕ್ಷಗಾನ ಧ್ರುವ ವೇಳೆ ಆಖ್ಯಾನ ಸನ್ನಿವೇಶ.

0: ತಂಗಿಯಾಗಿರುವಂಥ ದ್ರೌಪದಿಯನ್ನು ಸಂತೈಸಿ ಧರ್ಮರಾಜನ ಅಪೇಕ್ಷೆಯಂತೆ ಸಂಧಿಗೋಸ್ಕರವಾಗಿ ಉಪಪ್ಲಾವ್ಯದಿಂದ ಹಸ್ತಿನಾವತಿಗೆ ಬರ್ತಾ ಇದ್ದೀನಿ. ದುಷ್ಟರಲ್ಲಿ ಹೋಗುವುದು ಎನ್ನುವ ದೃಷ್ಟಿಯಿಂದ ಸಾತ್ಯಕ್ಕೆ ಅಗಣಿತವಾಗಿರುವಂಥ ಆಯುಧಗಳ ಸಂಗ್ರಹವನ್ನೇ ಮೆರೆಸಿದ್ದಾನೆ. ಅದೇನೇ ಇರಲಿ, ಹಸ್ತಿನಾವತಿಯನ್ನು ತಲುಪುತ್ತಿರುವ ಹಾಗೆ ಭೀಷ್ಮ, ದ್ರೋಣ, ಕೃಪಾ ಮೊದಲಾಗಿರುವಂಥ ಸಾಧುಸಜ್ಜನರು ನನ್ನನ್ನು ಸುಸ್ವಾಗತ ಮಾಡಿದ್ದಾರೆ. ಅವರೆಲ್ಲರ ಸ್ವಾಗತವನ್ನು ಸ್ವೀಕರಿಸಿ ಹಿಂದಿನ ಸಾಮ್ರಾಜ್ಞಿಯೂ ನನ್ನ ಅತ್ತೆಯೂ ಆಗಿರುವಂತಹ ಕುಂತಿಯೊಡನೆ ಸಮಾಲೋಚಿಸಿ ಕೌರವನನ್ನು ಕಾಣಬೇಕು ಎನ್ನುವ ದೃಷ್ಟಿಯಿಂದ ಭಕ್ತನಾಗಿರುವಂತಹ ವಿದುರನ ಮನೆಗೆ ನಾನು ಹೋಗ್ತೇನೆ.
1: ಪ್ರಸ್ತುತ ಪ್ರಪಂಚದಲ್ಲಿ ಪರಮಾತ್ಮನ ಪ್ರತ್ಯಕ್ಷ ಅವತಾರವಾಗಿರುವಂತಹ ಶ್ರೀಕೃಷ್ಣನೇ ಈ ಕುರುಪಾಂಡವರ ಮಧ್ಯಂತರದ ವಿವಾದಕ್ಕೆ ಸರಿಯಾದ ಇತ್ಯರ್ಥವನ್ನು ಕೊಡುವುದಕ್ಕೋಸ್ಕರವಾಗಿ ಹಸ್ತಿನಾಪುರಕ್ಕೆ ಆಗಮಿಸುತ್ತಾನೆ ಎನ್ನುವ ವರ್ತಮಾನವನ್ನು ಕೇಳಿ ಅತ್ಯಂತ ಸಂತೋಷ ಭರಿತನಾಗಿದ್ದೀನಿ. ಬಂದಂತಹ ಪರಮಾತ್ಮ ಈ ವಿದುರನ ಮನೆಗೆ ಬಂದಾನೆಯೇ ಎನ್ನುವುದು ನನ್ನ ನಿರೀಕ್ಷೆ. ಆಶ್ಚರ್ಯ, ಆಶ್ಚರ್ಯ!

ಇದೇನೋ ಆಶ್ಚರ್ಯ. ಯಾರನ್ನ ನಿರೀಕ್ಷಿಸುತ್ತಾ ಇದ್ದೇನೆಯೋ ಆ ಪರಮಾತ್ಮನೇ ನನ್ನ ಮನೆಯ ಬಾಗಿಲಿನಿಗೆ ಬಂದಿದ್ದಾನಲ್ಲ. ನಾನು ನಿಜವಾಗಿಯೂ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾಗ್ತಾ

0: ವಿದುರ
1: ಸ್ವಾಮಿ,
0: ಸರಳವಾಗಿರುವಂತಹ ನಡೆ, ಸಜ್ಜನಿಕೆಯ ನುಡಿ, ಭಕ್ತಿ ಭಾವವನ್ನು ಕಂಡು ನಿಜಕ್ಕೂ ನಾನು ಸಂತೋಷವನ್ನು ಹೊಂದಿದ್ದೇನೆ. ಮನೆಯ ಹೆಬ್ಬಾಗಿಲಿನಿಂದ ಓಡೋಡಿ ಬಂದು ಈ ಬೀದಿಯಲ್ಲಿಯೇ ಸಾಷ್ಟಾಂಗವಾಗಿ ನಮಸ್ಕರಿಸ್ತಾ ಇದ್ದೀಯಲ್ಲ, ಧನ್ಯ ಧನ್ಯ ವಿದುರ. ಈ ಭಾವವನ್ನು ಕೊಂಡಾಡೋದಕ್ಕೆ ನನ್ನ ಹತ್ರ ವೇಳೆ ಇಲ್ಲ. ಉಪಪ್ಲಾವ್ಯದಿಂದ ಇಲ್ಲಿಯವರೆಗೆ ಬಂದಿರುವಂತಹ ನನ್ನ ಮಾರ್ಗಾಯಾಸ, ಇದರ ಪರಿಹಾರಕ್ಕೆ ಏನಾದರೂ ವ್ಯವಸ್ಥೆ ಆಗಬೇಕಲ್ಲಪ್ಪ.
1: ಧನ್ಯನಾಗ್ತಾ ಇದ್ದೇನೆ ದೇವ.

0: ಪರಮಾತ್ಮ ಅಂತರಂಗದ ಆಸೆಯ ಆಕಸ್ಮಿಕವಾಗಿ ಈಡೇರಿದ್ದರಿಂದ ಏನು ಮಾಡಬೇಕು, ಏನು ಬಿಡಬೇಕು ಎನ್ನುವಂತಹ ಕರ್ತವ್ಯ ಇವತ್ತು ಎಳೆಯದೆ ಕಂಗಾಲಾಗಿದ್ದೇನೆ ನಾನು. ನನ್ನನ್ನೇ ಎಚ್ಚರಿಸಿದೆಯಲ್ಲ, ಇದು ಬರಬೇಕು ಬರಬೇಕು, ಈ ಮನೆಯೊಳಗೆ ಪ್ರವೇಶ ಮಾಡಿ ಇದು ನಾನಿಟ್ಟಿರುವಂತಹ ಈ ಒಂದು ಆಸನವನ್ನು ಆರೋಹಿಸಿ ಕುಳಿತುಕೊಳ್ಳಬೇಕು. ಅರ್ಘ್ಯ ಪಾದ್ಯಾದಿಗಳಿಂದ ನಿನ್ನನ್ನು ಸತ್ಕರಿಸ್ತಾ ಇದ್ದೇನೆ ಸ್ವಾಮಿ. ಇದು ನನ್ನ ಮಡದಿ ಸ್ವರ್ಣ ಕುಂಭದಲ್ಲಿ ಕ್ಷೀರವನ್ನು ತರ್ತಾ ಇದ್ದಾಳೆ, ಅದನ್ನು ಸ್ವೀಕರಿಸಿ ನನ್ನನ್ನು ಧನ್ಯನನ್ನಾಗಿ ಮಾಡಬೇಕು, ಪರಮಾನುಗ್ರಹಕ್ಕೆ ನಾನು ಪಾತ್ರನಾಗುವಂತೆ ಮಾಡಬೇಕು.
1: ಭಕ್ತಿಯಿಂದ ನೀನು ಸಮರ್ಪಣೆ ಮಾಡಿರುವಂತಹ ಕ್ಷೀರವನ್ನು ನಾನು ಕುಡಿದಿದ್ದೇನೆ, ನೀನು ಕೊಟ್ಟಿರುವಂತಹ ಬಿಂದು ಸಿದ್ಧವಾಗಿ ಹರಿತಾ ಇದೆ.
0: ಆಶ್ಚರ್ಯ ಆಶ್ಚರ್ಯ
1: ವಿದುರ.
0: ಪರಮಾತ್ಮ,
1: ಈ ಸಾಮ್ರಾಜ್ಯದ ಪೂರ್ವ ಸಾಮ್ರಾಜ್ಞಿಯಾಗಿರುವಂತಹ ಕುಂತಿದೇವಿ ನನ್ನ ಅತ್ತೆಯವಳೊಡನೆ ನಾನು ಮಾತನಾಡಬೇಕು.
0: ಇದ್ದಾರೆ
1: ಹಾಗೆ ಕೌರವನ ಸಮಯವನ್ನು ಕೇಳಿ ಬರಬೇಕು. ಈ ದೃಷ್ಟಿಯಿಂದ ಹಸ್ತಿನಾವತಿಯ ಸುಯೋಧನನೊಡನೆ ನನ್ನ ಮಾತುಕತೆ ಅಲ್ವೋ?
0: ಹೌದು.
1: ಅಲ್ಲಿಗೆ ಹೋಗಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳೋಣ.
0: ಆಯ್ತು.

0: ಒಬ್ಬ ಸಾಮಂತನ ಮನೆಯ ಅಂಗಳದಲ್ಲಿ ಇರುವಂತಹ ಪಾಂಡವರ ಸಭೆ ಸುರಪ್ಪನ ಸಭೆಗೆ ಸಮಾನವಾಗಿದೆ ಅಂತ ಸಂಜಯ ಹೇಳಿದ್ದ. ಹಸ್ತಿನಾವತಿಯಲ್ಲಿ ಈ ಹೊತ್ತು ಕೃಷ್ಣನನ್ನು ಕರೆಸಿಕೊಳ್ಳುವುದಕ್ಕೆ ಬೇಕಾಗಿ ಸಿದ್ಧ ಮಾಡಿದ ಸಭೆ ಇದು ಸುರಪ್ಪನ ಸಭೆಯ ಮೀರಿಸಿತು ಎನ್ನುವುದಾಗಿ ಈ ಸಭಾಸದರು ಆಡುತ್ತಿದ್ದಾರೆ. ಆದ್ದರಿಂದ ಸಜ್ಜಾದ ಈ ಸಭೆಗೆ ವಿದುರನ ಮನೆಯಲ್ಲಿ ತಂಗಿರುವಂತಹ ಕೃಷ್ಣನಿಗೆ ಬರ ಹೇಳುತ್ತೇನೆ, ಯಾರಲ್ಲಿ ಹೋಗಿ ಭೂಪನ ಅನುಜ್ಞೆಯಾಯಿತು ಹೇಳಿ ಅಂತ.
1: ಸಭಾ ಪ್ರವೇಶವನ್ನು ಮಾಡಿ ನೋಡ್ತಾ ಇದ್ದೇವೆ, ಏನಿದು ವಿದುರ?

0: ವಿದುರ
1: ಸ್ವಾಮಿ,
0: ನೋಡು ಅಲಂಕೃತವಾಗಿರುವಂತ ಈ ಸಭೆಯಲ್ಲಿ ಮುತ್ತು ರತ್ನ ವಜ್ರ ವೈಢೂರ್ಯ ಪಟ್ಟೆ ಪೀತಾಂಬರಗಳನ್ನು ಯಥೇಚ್ಛವಾಗಿ ಉಪಯೋಗಿಸಿ ಅಲಂಕಾರವನ್ನು ಮಾಡಿದ್ದಾರೆ. ಹತ್ತಿನಾವತಿಯ ಸಂಪತ್ತು ಇಲ್ಲಿ ಸೂರೆಗೊಂಡಿದೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ಸಂಪತ್ತಿರುವಂತಹ ಈ ವ್ಯಕ್ತಿ ಕೇಡುವರ ಒಡನಾಡಿ ಕೆಟ್ಟ ಎಂಬ ವ್ಯಥೆ ಮಾತ್ರ ಇದೆಯಪ್ಪ. ಈ ರೀತಿಯಾಗಿ ಘನ ಮದೋನ್ಮತ್ತದಿಂದ ಕುಳಿತಿರುವಂತಹ ಸುಯೋಧನ ನಮ್ಮೊಡನೆ ಮಾತನಾಡಲಿಕ್ಕೆ ಸಿದ್ಧನಿಲ್ಲ ಎನ್ನುವಂತಹ ಭಾವ ಅರ್ಥವಾಗ್ತಾ ಇದೆ,
1: ಹಾಗೆ ಕಾಣ್ತಾ ಇದೆ.
0: ಆದರೆ ನಾನು ಮಾತನಾಡಿಸಲಿಕ್ಕೆ ಅಂತಲೇ ಬಂದವನು. ಆ ಕಾರಣವಾಗಿ ಇವನನ್ನು ಹೇಗೆ ಮಾತನಾಡಿಸ್ತೇನೆ ಎನ್ನುವುದನ್ನು ನೋಡು.

0: ಹಠಾತ್ತಾಗಿ ಸಿಂಹಾಸನದಿಂದ ಉರುಳಿ ಬಿದ್ದೆ. ಮೇಲಕ್ಕೆ ಎದ್ದೆ. ಸೆರಗಿನಿಂದ ಮುಖವನ್ನು ಮರೆಮಾಡಿಕೊಂಡು ಕುಳಿತು ಬಿಟ್ಟೆಯಲ್ಲ ಸುಯೋಧನ. ಮಾತನಾಡೋದಕ್ಕೆ ಅಂತಲೇ ನಾನು ಬಂದಿದ್ದೇನೆ. ಯಾಕೋ ಮುನಿಸು, ಮಾತನಾಡು.
1: ಕೃಷ್ಣ, ಈ ಸಭೆಯಲ್ಲಿ ನೀನು ಬಂದಾಕ್ಷಣದಲ್ಲಿ ಅತ್ಯಂತ ಆದರೋಪಚಾರ ನಡೆದೀತು ಅನ್ನುವ ಭಾವನೆ ನಿನಗೆ ಬಂದಿರಬಹುದು. ಅದು ನಡೆಯಲು ಹೌದಾಗಿತ್ತೇನೋ, ಆದರೆ ಆ ಎಲ್ಲವನ್ನು ಅದಲು ಬದಲುಗೊಳಿಸಿದಂತಹ ನಿನ್ನ ಬರುವಿಕೆಯ ವಿದ್ಯಮಾನವೇ ಇಲ್ಲಿ ಬಾರದೆ ನಿನ್ನ ದಿವಸದಲ್ಲಿ ನೀನು ಎಲ್ಲಿಗೆ ಹೋಗಿದ್ದೆ ಹೇಳು?
0: ವಿದುರನ ಮನೆಗೆ.
1: ವಿದುರನ ಮನೆಯ ಅಲ್ಲ ಅವ, ನಿನಗ ಮಾನ್ಯ ಇರಬಹುದು. ನಮ್ಮ ದೃಷ್ಟಿಯಲ್ಲಿ
0: ಏನು

0: ಏನೋ ಹಸ್ತಿನಾವತಿಯ ಸಭೆಗೆ ಆತ ಬರಲಿಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಅಲ್ಲ. ಆದರೆ ಕುಲವೇ ಇಲ್ಲದೆ ಹೋದವನೊಬ್ಬ ಹೀನ ಜಾತಿಯವನು ಆತ. ಕೃಷ್ಣ, ನಿನಗೊಂದು ಮಾನ್ಯತೆ ಕೊಡೋಣ ಅಂತಿತ್ತು, ಆದರೆ ಹುಟ್ಟುಗುಣ ಗೋವಳನು ನೀನಲ್ಲವೇ. ಈ ಪವಿತ್ರವಾದಂತಹ ಸಭೆಗೆ ಬರುವುದನ್ನು ಬಿಟ್ಟು ಜಾತಿ ಇಲ್ಲದವನ ಮನೆಗೆ ದನಕಾಹಿಯಾಗಿ ಹೋಗಿ ನೀನು ಮಾಡಿದ್ದೀಯೇನೋ? ಅವನ ಜೊತೆಯಲ್ಲಿ ರಸ ಭೋಜನವನ್ನು ಮಾಡಿದೆಯಲ್ಲ, ಇಲ್ಲಿ ರಾಜ ಅನ್ನವನ್ನು ಧಿಕ್ಕರಿಸಿದೆ, ರಾಜ ಮಾನ್ಯತೆಯನ್ನು ನೀನು ಧಿಕ್ಕರಿಸಿದ್ದೀಯ, ಆದ ಕಾರಣದಿಂದ ನನಗೆ ಸಿಟ್ಟು ಬಂದದ್ದು. ಈ ಕುಲ ಇಲ್ಲದೋ ಹೋದವನ ಜೊತೆಯಲ್ಲಿ ಹೋದುದ್ದರಿಂದ.
1: ಏನು ಸೊಕ್ಕು ಇದು?

0: ಉದ್ಧಟತನದ ಪರಮಾವಧಿಯಾಯಿತು ಇದು.
1: ಯಾಕೋ
0: ಗೌರವ, ಯೌವನ, ಧನ ಸಂಪತ್ತು, ಪ್ರಭುತ್ವ, ಅವಿವೇಕ ಇವೆಲ್ಲ ಸೇರಿದರೆ ಘೋರ ಅನಾಹುತ ಆಗುತ್ತದೆ ಎನ್ನುವುದಕ್ಕೆ ನೀನೇ ಉದಾಹರಣೆ.
1: ಹೌದಾ?
0: ಅಂದು ನೀನು ಮಾಡಿರುವ ಅನಾಹುತದಲ್ಲಿ ಭೀಮನು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ.
1: ಹೌದು.
0: ಆ ಸಂದರ್ಭಕ್ಕೆ ಅಂತಹ ಒಂದು ಸನ್ನಿವೇಶದಲ್ಲಿ ನಿನ್ನನ್ನು ರಕ್ಷಿಸಬೇಕು.

0: ಎನ್ನುವ ಸದುದ್ದೇಶದಿಂದ ನಾನು ಇದೋ ಧನುಸ್ಸೊಂದನ್ನ ಇಟ್ಟುಕೊಂಡಿದ್ದೆ.
1: ನಿನಗೆ ಸದುದ್ದೇಶ?
0: ಈಗ ನನ್ನನ್ನ ಕುಲಹೀನ ಅಂತ ತುಚ್ಛವಾಗಿ ಕಂಡಿದ್ದಲ್ಲದೆ ಶ್ರೀಕೃಷ್ಣನನ್ನೂ ಸಹ ಗೋವಳ ಅಂತ ಅವಹೇಳನವನ್ನು ಮಾಡ್ತಾ ಇದ್ದೀಯಲ್ಲ, ಅದಕ್ಕೋಸ್ಕರವಾಗಿ ಇದೋ ಬಿಲ್ಲನ್ನು ಮುರಿದು ಅಷ್ಟೇ ಸನ್ಯಾಸವನ್ನು ಕೈಗೊಳ್ತಾ ಇದ್ದೀನಿ. ಬಿಟ್ಟೆ ಇಂದಿನಿಂದ ಯುದ್ಧವನ್ನು.
2: ಸುಯೋಧನ,
1: ಕೃಷ್ಣ
2: ನಡೆದು ಹೋದ ಸಂಗತಿಗೆ ನಾನು ಜವಾಬ್ದಾರನಿಲ್ಲ,
1: ಹೋಗಲೇಬೇಕು.
2: ಆದರೆ ಆಡುವ ಮಾತೊಂದಿದೆ, ಅದನ್ನು ಆಡ್ಲಿಕ್ಕೆ ಅಂತಲೇ ನಾನು ಬಂದವನು.
1: ಏನು ಅದು
2: ವಿಷಯ?

0: ಸುಯೋಧನ
1: ಕೃಷ್ಣ,
0: ನಡೆದು ಹೋದ ಸಂಗತಿಗೆ ನಾನು ಜವಾಬ್ದಾರನಿಲ್ಲ.
1: ಹೋಗಲೇ ಬಿಡು.
0: ಆದರೆ ಆಡುವ ಮಾತೊಂದಿದೆ, ಅದನ್ನ ಆಡ್ಲಿಕ್ಕೆ ಅಂತಲೇ ನಾನು ಬಂದವನು.
1: ಏನು ಅದು
0: ವಿಷಯ?

0: ಪಾಂಡವರಿಗೂ ನಿನಗೂ ದ್ಯೂತ್ ನಡೆದಿರೋದು ಲೋಕಕ್ಕೆ ಗೊತ್ತಿರುವಂತಹ ಮಾತು. ಅಲ್ಲಿ ನಡೆದಿರುವಂತಹ ಭಾಷೆ, ಆ ಭಾಷೆಯನ್ನು ತೀರಿಸಿರುವಂತಹ ರೀತಿ ನೀತಿ ಇವೆಲ್ಲವೂ ಭೀಷ್ಮರಿಗೆ ಒಪ್ಪಿಗೆ ಆದಂತಹ ವಿಚಾರ. ಈ ಸಂದರ್ಭದಲ್ಲಿ ನಿನ್ನೊಡನೆ ಒಟ್ಟಾಗಿ ಬದುಕನ್ನು ಸಾಗಿಸುವಂತಹ ಇಚ್ಛೆಯನ್ನ ಪಾಂಡವರು ಹೊಂದಿದ್ದಾರೆ.
1: ಅದಕ್ಕೆ
0: ಅವರು ಮಾಡಿರುವಂತಹ ಪ್ರತಿಜ್ಞೆಗಳನ್ನೆಲ್ಲ ಪೂರೈಸಿ ಈಗ ಅವರು ನಿನ್ನೊಡನೆ ಅರ್ಧ ರಾಜ್ಯವನ್ನು ಕೇಳುವಂತಹ ಅಪೇಕ್ಷೆಯಲ್ಲಿದ್ದಾರೆ.
1: ಆದರೆ ಒಂದು ಸಂಗತಿ ಉಂಟಯ್ಯ,
0: ನೀನು ಮಾಡಿರುವಂತಹ ಅಪರಾಧಗಳಿದ್ದಾವೆ ಎನ್ನುವಂತಹ ಭಾವ ನಿನ್ನಲ್ಲಿ ಏನಾದರೂ ಇದ್ರೆ ಅವೆಲ್ಲವನ್ನು ಧರ್ಮರಾಜ ಕ್ಷಮ್ಯ ಅಂತ ಕ್ಷಮಿಸಿದ್ದಾನೆ. ಆ ಕಾರಣವಾಗಿ ನೀನು ಸಂಕೋಚ ಪಡುವಂತಹ ಅಗತ್ಯ ಇಲ್ಲ. ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾವತಿಯಲ್ಲೂ ನೀವು ಸುಖವಾಗಿ ಸಮೃದ್ಧಿಯಿಂದ ರಾಜ್ಯವಾಳಬೇಕು ಎನ್ನುವಂತಹ ಅಪೇಕ್ಷೆ ಎಲ್ಲರದ್ದು ಇದೆಯಪ್ಪ
1: ಕೃಷ್ಣ. ಈ ವಿಚಾರದಲ್ಲಿಯೇ ನನಗೂ ಪಾಂಡವರಿಗೂ ವೈರ ಅನ್ನುವುದು ಉಂಟಾಗಿದ್ದು, ಆಡಿದ ಮಾತನ್ನ ಪೂರ್ತಿಯಾಗಿ ಪೂರೈಸಿದ್ದಾರೆ ಎನ್ನುವಲ್ಲಿ ಅನುಮಾನ ಇಲ್ಲದೆ ಹೋದರೆ ವಿರಾಟನ ಮನೆಯಲ್ಲಿ ಇರಬೇಕಿತ್ತೋ? ಮೊನ್ನೆ ಸಂಜೆಯಲ್ಲಿಯೇ ಹೇಳಿದ್ದಾರೆ, ಪಾಂಡವರನ್ನು ನಾನು ಕಾಣಬೇಕು ಎಂತಾದರೆ ಯಮನಾಲಯದಲ್ಲಿ ಮನೆ ನಿರ್ಮಾಣ ಮಾಡಿದ್ದೇನೆ ಎನ್ನುವುದನ್ನ ಹೋಗಲಿ ಬಿಡು, ನಿನ್ನ ಬರುವಿಕೆಯಿಂದ ನನ್ನ ಮನಸ್ಸು ಅರಳುತ್ತದೆ ಅಂತ ಭಾವಿಸಿದ್ದೆ, ಆದರೆ ನಿನ್ನ ಆಗಮನ ನನ್ನನ್ನು ಕೆರಳಿಸಿದೆ. ಪಾಂಡವರಿಗಾಗಿ ಅರ್ಧರಾಜ್ಯವನ್ನು ಕೇಳುತ್ತಿದ್ದೀಯಾ? ಸರ್ವತಾ ಸಾಧ್ಯವಿಲ್ಲ.

0: ಓ ಕರುಣಾದಿ ಮಿತ್ರರೇ, ಕೇಳಿದಿರ ಇವನ ಮಾತುಗಳನ್ನ? ಧರ್ಮರಾಜ ತಾನೇ ಸ್ವತಃ ಬಂದು ಇಲ್ಲಿ ನಮ್ಮ ಕಾಲಿಗೆ ಎರಗುವ ಮೂಲಕವಾಗಿ ನಾನು ಪ್ರೀತಿಯಿಂದ ಇರ್ತೇನೆ ಅಂತ ಹೇಳಿದ್ದರೆ ಅದನ್ನು ಯೋಚಿಸಬಹುದಿತ್ತೇನು? ಅದನ್ನು ಬಿಟ್ಟು ಇಲ್ಲಿ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಕಳುಹಿತ್ತು ಯಾರನ್ನ? ಈ ನಾರಿ ಚೋರನನ್ನ ಅಲ್ಲವೇ? ಆದ ಕಾರಣದಿಂದಾಗಿ ಸರ್ವತಾ ಇವ ಕೇಳಿದ ಭೂಮಿಯನ್ನು ಕೊಡಲಾರೆ ಕೃಷ್ಣ, ಕೊಡಲಿಕ್ಕಿಲ್ಲ ಪಾಂಡವರಿಗೆ ಭೂಮಿಯನ್ನ.
1: ಸುಯೋಧನ,
0: ಏನು
1: ಆವೇಶದಿಂದ ಆಡಿದ ಮಾತುಗಳನ್ನು ಲೆಕ್ಕಕ್ಕೆ ಹಿಡ್ಕೊಳ್ಬಾರ್ದು. ಸಮಾಧಾನದಿಂದ ಆಡಿರುವಂತಹ ಮಾತು ಪ್ರಯೋಜನಕ್ಕೆ ಬರ್ತಾ ಇದೆ. ಅದಕ್ಕೆ ಸಮಾಧಾನದಲ್ಲಿ ನಿನಗೆ ಹೇಳ್ತಾ ಇದ್ದೇನೆ, ಈ ಭೂಮಿಗೋಸ್ಕರ

0: ಸುಯೋಧನ, ಬದುಕು ಬಹಳ ಪ್ರಾಮುಖ್ಯವಾದದ್ದು. ಬದುಕಿಗೋಸ್ಕರವಾಗಿ ಈ ಭೂಮಿ ಇರಬೇಕೇ ವಿನಃ ಭೂಮಿಗೋಸ್ಕರವಾಗಿ ಬದುಕು ಆಗಬಾರ್ದಪ್ಪ. ಈ ಭೂಮಿಗೋಸ್ಕರವಾಗಿ ನೀನು ಕೃತಾಂತನಲ್ಲಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಡ, ಅದು ಒಳ್ಳೆಯದು ಅಲ್ಲ. ಪಾಂಡವರು ಇಷ್ಟರ ಮಟ್ಟಿಗೆ ಕೇಳ್ತಾರೆ, ಇಂದ್ರಪ್ರಸ್ಥ, ಶುಕ್ರಪ್ರಸ್ಥ, ವಾರಣಾವತಿ, ಆವಂತಿ, ಈ ಮೊದಲಾಗಿರುವಂತಹ 5 ಊರುಗಳನ್ನು ನೀನು ಕೊಟ್ಟರು ಸಮಾಧಾನದಿಂದ ಜೀವನವನ್ನು ಸಾಗಿಸುತ್ತೇವೆ ಎನ್ನುವಂತಹ ಅಭಿಪ್ರಾಯ ಇದೆ. ಹಾಗಾಗಿ ನೀನು ಒಪ್ಪಿಕೋ ಈ ವಿಷಯವನ್ನು.
1: ಓಹೋ, ಅರ್ಧ ರಾಜ್ಯ ಅಲ್ಲದಿದ್ದರೆ 5 ಊರು, ಹೆಸರಿಸುವವನು ನೀನು, ಇದು ಸಲುಗೆ ಹೆಚ್ಚಾಯಿತು.

0: ಯಾವುದು ಅತಿ ಆಗುತ್ತದೆಯೋ ಅದು ನಾಶಕ್ಕೆ ಕಾರಣ. ಇದು ಪ್ರಾಜ್ಞರ ಮತ
1: ಸರಿ.
0: ನಿನ್ನ ಈ ಸಲುಗೆ ಹೀಗೆಯೇ ಮುಂದುವರಿಯುತ್ತದೆ ಎನ್ನುವುದನ್ನ ತಿಳಿದು ಬೆಳೆಯ ಕೊಡಲಾರೆ ನೀನಿಲ್ಲಿಂದ ನಿರ್ಗಮನವನ್ನ ಮಾಡಬೇಕು. ಹಾಗೆ ಒಪ್ಪದಿದ್ದರೆ ನಿನ್ನ ಬಂಧಿಸಿ ಕಟ್ಟಿ ಪಾಂಡವರನ್ನ ಸೆಳೆತಂದು ಸೆರೆ ಒಳಗಿಡ್ತೇನೆ. ಎಚ್ಚರ ನಡೆಯಲಿದೆ.

0: ದುರ್ಯೋಧನ, ಈಗಾಗಲೇ ಅನೇಕ ಪಾತಕ ಕೃತ್ಯಗಳನ್ನು ಮಾಡಿದ್ದಿ. ಸೊಸೆಯನ್ನು ತಂದು ಮಾನಹಾನಿಗೆ ಪ್ರಯತ್ನ ಪಟ್ಟಿರುವಂತಹ ಪಾಪವೇ ನಿನ್ನನ್ನು ಸಾಯೋದಕ್ಕೆ ದೂಡ್ಲಿಕ್ಕೆ ಸಾಧ್ಯ. ಆದರೂ ಒಂದು ಮಾತನ್ನು ಹೇಳ್ತೇನೆ.
1: ಏನು?
0: ನಿನ್ನನ್ನು ಸರ್ವಥಾ ಕೊಲಿಸಲಾರನು, ಕೊಲ್ಲಿಸುವ ಇಚ್ಛೆ ನನಗಿಲ್ಲ. ಪಾಂಡವರನ್ನೇ ಒಟ್ಟಾಗಿ ಬದುಕು. ಈ ಸಮಸ್ತವಾಗಿರುವಂತಹ ಹತ್ತಿರಾವತಿಯ ಸಾಮ್ರಾಜ್ಯವನ್ನು ಆಳತಾ ಚೆನ್ನಾಗಿ ಬದುಕಲಿ ಎನ್ನುವಂತಹ ಅಪೇಕ್ಷೆ ಇದೆ. ನಿನ್ನಲ್ಲಿ ಒಳ್ಳೆಯ ಗುಣ ಒಂದು ಹುಟ್ಟಿದರೆ ಯೋಗ್ಯವಾಗಿರುವಂತಹ ಆಡಳಿತವನ್ನು ನೀನು ಕೊಡಬಲ್ಲೆ ಎನ್ನುವಂತಹ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಈಗಲೂ ಬದುಕುವ ಅಪೇಕ್ಷೆಯನ್ನು ಮಾಡಯ್ಯ.
1: ಕೃಷ್ಣ, ನನ್ನ ಮಾತು ನನ್ನ ಅಂತರಂಗಕ್ಕೆ ಹತ್ತಿರ ಅರ್ಥವಾಗುತ್ತಾ ಇದೆ. ಆದರೆ ನನ್ನ ಅಂತರಂಗದ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಎಲ್ಲಿ ಸತ್ಯ ಧರ್ಮ ಇರ್ತದೆಯೋ ಈ ಹೊತ್ತು ಹಸ್ತಿನಾವತಿಯಲ್ಲಿ ಹುಡುಕಬೇಕಾಗಿದೆ. ಆದ ಕಾರಣದಿಂದಲೇ ನಾನು ನೆಲಕ್ಕಾಗಿ ಯುದ್ಧವೇ ಸರಿ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಯುದ್ಧದಿಂದ ನನ್ನನ್ನು ಹಿಮ್ಮುಖವಾಗುವಂತ ಹೇಳಿದರೆ ಈ ಹೋರಾಟವೇ ಏನಾಗುತ್ತದೆ ಎನ್ನುವುದಕ್ಕೆ ನನಗೆ ಹಿಂದಿನ ಆದರ್ಶ ರಾವಣ ಕಂಸರದ್ದು ಉಂಟು. ಆದ ಕಾರಣದಿಂದಾಗಿ ನಿನ್ನಲ್ಲಿಯ ಮಹತ್ವವನ್ನ ತಿಳಿದವನಾಗಿ ನನ್ನ ಕೊನೆಯ ನಿರ್ಧಾರವನ್ನ ಹೇಳ್ತೇನೆ. ಏನು ಯುದ್ಧದ ವಿಚಾರವ?

0: ಅಯ್ಯ ಯದುವರ, ಪಾಂಡವರನ್ನ ಇಲ್ಲಿಯವರೆಗೆ ವೈರಿಗಳು ಅಂತಲೇ ತಿಳಿದಿದ್ದೇನೆ. ಆದ್ದರಿಂದ ರಿಪುಗಳ ನಾಶಕ್ಕೆ ಬೇಕಾಗಿ ವಿಷಪ್ರಾಶನ, ಅಗ್ನಿಪ್ರಾಶನ ಮೊದಲಾದದ್ದನ್ನ ಮಾಡಿದ್ದೇನೆ. ಅದೆಲ್ಲವೂ ನನ್ನ ವೈರಿ ನಾಶಕ್ಕಾಗಿಯೇ ಎಂಬ ಕಾರಣದಿಂದ ಈಗಲೂ ಆಡುತ್ತೇನೆ. ಇಲ್ಲಿಯವರೆಗೂ ಪಾಂಡವರನ್ನ ವೈರಿಗಳು ಅಂತ ತಿಳಿದ ನಾನು ಈಗ ನೀನು ಹೇಳುತ್ತೀಯ ಅನ್ನುವ ಕಾರಣದಿಂದ ಅವರನ್ನ ಕರೆಸಿ ಮಿತ್ರರು ಅಂತ ಭಾವಿಸಿ ಸಹಪಂಥಿ ಭೋಜನಕ್ಕೆ ಅವಕಾಶವನ್ನ ಕೊಡುವುದಿಲ್ಲ. ಸರ್ವತಾ ಸಂಧಿ ಅನ್ನುವುದು ಇಲ್ಲ, ಥುರವೇ ಆಗಲಂತೆ
1: ನಿನ್ನ ನಿಶ್ಚಯ.
0: ಅಷ್ಟೇ ಅಲ್ಲ, ಆಗಬಹುದಾದ ಯುದ್ಧದಲ್ಲಿ ಜಯವೇ ಪಾಂಡವರದ್ದು ಎನ್ನುವುದು ಹೌದಾದರೆ ಯುದ್ಧಾಂತ್ಯದಲ್ಲಿ ಇದೋ ನನ್ನ ತಲೆಯನ್ನೇ ಬೇಕಾದರೆ ಹರಣ ಕಾಣಿಕೆ ಎನ್ನುವುದಾಗಿ ಸಮರ್ಪಿಸುತ್ತೇನೆ.
1: ಅದಕ್ಕಾಗಿ
0: ಧುರವೀಳ್ಯ ನನ್ನ ಅಂತ

0: ಕೃಷ್ಣ
1: ಕೌರವ,
0: ಇಲ್ಲಿಯವರೆಗೆ ನಿನ್ನ ದೇವತ್ವವನ್ನು ವಿರೋಧಿಸುತ್ತಾ ಬಂದಿರುವ ನಾನು ಪ್ರಪಂಚದಲ್ಲಿ ಅವತಾರಿ ತತ್ವದ ನೆಲೆಯಲ್ಲಿ ಆಡಿದ್ದನ್ನು ನನ್ನ ಸ್ಮೃತಿ ಪಟಲದಲ್ಲಿ ಇನ್ನೂ ಅಚ್ಚೊತ್ತಿಯೇ ಇದೆ. ಆದ ಕಾರಣ ಅಪಾರ ಮಹಿಮನಾದಂತಹ ನೀನು ಯಾವುದನ್ನು ಉದ್ದೇಶಿಸಿದ್ದೀಯೋ ಧರ್ಮ ಸಂಸ್ಥಾಪನೆ ಅನ್ನುವುದಕ್ಕೆ ನನ್ನಂತಹ ಅಧರ್ಮಿಯೊಬ್ಬ ಸಂಘರ್ಷಕ್ಕೆ ಇಲ್ಲದಿದ್ದರೆ ಕಾರಣವಾಗುತ್ತದೆಯೇ ಎನ್ನುವುದನ್ನು ಪ್ರಶ್ನೆಯಾಗಿ ಇಟ್ಟು ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಈ ಚಂದ್ರವಂಶದ ಮೂಲ ಪುರುಷನಾದಂತಹ ಕುರುಮಹಾರಾಜನೇ ಧರ್ಮದ ಸ್ಥಾಪನೆಗಾಗಿ ಸಿದ್ಧಪಡಿಸಿದ ತಾಣ ಕುರುಜಾಂಗಣ, ಅಲ್ಲಿಗಾಗಿ ನನ್ನ ವಿರೋಧಿಗಳಾದಂತಹ ನಿನ್ನವರಾದ ಪಾಂಡವರನ್ನು ಕರೆದುತ್ತಾ ಈ ಯುದ್ಧಕ್ಕೆ ನನಗೆ ಬೆಂಬಲಿಗರಾಗಿ ಬಂದಿರುವ ಅನೇಕ ಅಕ್ಷೌಹಿಣಿ ಸೇನೆ ಸಿದ್ಧಾಗಿ ನಿಂತಿದೆ, ಪಾಂಡವರಲ್ಲಿಯೂ ಸಂಗ್ರಹ ಆಗಿದೆ ಎನ್ನುವುದನ್ನು ಕೇಳಿದ್ದೇನೆ. ಆ ಎಲ್ಲದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನೀನು ಕುರುರಣದಲ್ಲಿ ನಿರ್ವಹಿಸಬಹುದಂತೆ ಅಂತಿಮದಲ್ಲಿ ಸತ್ಯಕ್ಕೆ ಜಯವಾಗಲಿ. ಆ ಸತ್ಯದ ಜಯದ ಕಾರಣಕ್ಕಾಗಿ ನನ್ನ ತಲೆಯನ್ನು ಬೇಕಾದರೆ ಅರಿದೆ ನಾನು ಹರಣ ಕಾಣಿಕೆ ಅಂತ ಸಮರ್ಪಿಸುತ್ತೇನೆ. ಇದನ್ನೇ ಸಂಕಲ್ಪಿಸಿ ಇದೋ ಧುರವೀಲ್ಯ ಸ್ವೀಕರಿಸು.

ಹಠವನ್ನೇ ಹಿಡಿದಿರುವಂಥ ಸುಯೋಧನನಿಂದ ರಣವೀಳ್ಯವನ್ನು ಪಡೆದಿದ್ದೇನೆ. ಆದರೂ ಈ ಸಭೆಯಲ್ಲಿರುವಂಥ ಭೀಷ್ಮ, ದ್ರೋಣ ಹಾಗೂ ಸಜ್ಜನರಿಗೆ ಒಂದು ಮಾತು ಹೇಳಬೇಕಾದದ್ದು ನನ್ನ ನೀತಿ. ಮರಣವನ್ನೇ ಬಯಸಿದ್ದಾನೆ ಸುಯೋಧನ. ಯಾಕೆಂದರೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಜಯ ಎನ್ನುವುದು ಶತಸಿದ್ಧವಾಗಿರುವಂಥ ಮಾತು. ದುಷ್ಟ ಹೇತುವನ್ನು ಹೊಂದಿರುವಂಥ ಸುಯೋಧನ ಸಾವನ್ನೇ ಬಯಸಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೇಳುವ ಮಾತು ಇದೆ. ಅವನಿಗೆ ತಿಳುವಳಿಕೆಯನ್ನು ಹೇಳಿ, ಬುದ್ಧಿವಾದವನ್ನು ಹೇಳಿ, ಪುನಃ ಅವನೇನಾದರೂ ಸಂಧಿಗೆ ಅಂತ ಸಿದ್ಧನಾದರೆ ನಾವದನ್ನು ಸ್ವೀಕರಿಸುವುದಕ್ಕೆ ಸಿದ್ಧರಿದ್ದೇವೆ. ತಮ್ಮೆಲ್ಲರಿಗೂ ಸಹಿತ ಅವಕಾಶವನ್ನು ಕೊಡುತ್ತಾ ಈ ರಣವೀಳ್ಯವನ್ನು ನಾನು ಸ್ವೀಕರಿಸಿದ್ದೇನೆ ಎಂಬುದಾಗಿ ಹೇಳಿ ಇಲ್ಲಿಂದ ನಿರ್ಗಮಿಸಲಿಕ್ಕೆ ಸಿದ್ಧನಾಗ್ತಾ ಇದ್ದೇನೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಹಳ್ಳಿಯ ವಿ ಜಿ ಹೆಗಡೆ ಹಾಗೂ ಸಂಗ್ರಹಿಕರಿಂದ ಯಕ್ಷಗಾನ ಕೇಳಿದಿರಿ. ಧ್ರುವ ವೇಳೆ ಆಖ್ಯಾನ ಸನ್ನಿವೇಶ. ಆಕಾಶವಾಣಿ ಧಾರವಾಡ. ಸಮಯ 11 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

6:30ಕ್ಕೆ ಸುಬೋಧ ಸಮಾಲೋಚನೆ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್, ಪ್ರಸ್ತುತಿ ಮಂಜುಳಾ ಪುರಾಣಿಕ್. 6:50ಕ್ಕೆ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್. 7:15ಕ್ಕೆ ತಂತ್ರಜ್ಞಾನ ತರಂಗ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಪಂಡಿತ್ ಜಿತೇಂದ್ರ ಅಭಿಷೇಕಿ ಅವರ ಗಾಯನ ಕೇಳುತ್ತೀರಿ. 9:05ಕ್ಕೆ ನೇಹಾ ಮೈಗೂರ್ ಅವರಿಂದ ಸುಗಮ ಸಂಗೀತ. 9:15ಕ್ಕೆ ಗೀತ ರಾಮಾಯಣ. 9:30ಕ್ಕೆ ನಂದನ. 10:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಘಟಿಯಪ್ಪ ಕುಲಾಜ್ನವರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಕೇಳುತ್ತೀರಿ. 11:30ಕ್ಕೆ ಮುಕುಂದ್ ಜಿ ಗೋರೆ ಅವರ ಗಾಯನದಲ್ಲಿ ರಾಗ್ ಮಧುವಂತಿ. ಇವಷ್ಟು ನಾಳೆ ಬೆಳಿಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:06:42. 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳ ಮೇಲೆ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಕೇಳಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55ಕ್ಕೆ ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮಗಳನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.